ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 11 ದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ 1 ತಾರೀಕು ಸೋಮವಾರ. ಈಗ ಸಮಯ 5:58:47 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳನ್ನು ಆಲಿಸಬಹುದು, 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವು, 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ನಾಟಕ ರಂಗಭೂಮಿ ಕಲಾವಿದ ಹಾಗೂ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರ, ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್, ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ ಆಸ್ಪತ್ರೆಯ ಗ್ಯಾಸ್ಟ್ರೋ ಆಂಟ್ರೋಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು, ಇದು ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ, ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಮಾಹಿತಿಯನ್ನ ಕೇಳುವಿರಿ, ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ರಾಧಾಪತಿ. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಮಾರಾಟವಾಗುವ ಗೊಬ್ಬರಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಕುರಿತು ಡಾಕ್ಟರ್ ಎಂವಿ ರವಿ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ಜನಪದ ಸಂಗೀತ, ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ ಮೇಳವಾದನವನ್ನು ಆಲಿಸುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 9:15 ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು, 9:30 ಜನಪದ ಕಾರ್ಯಕ್ರಮ ವೈವಿಧ್ಯ ಕರಪಾಲ ಮೇಳ ಪ್ರಸ್ತುತಪಡಿಸುವವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು, 10:00 ವನಿತಾ ವಿಹಾರ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ, 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳು ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವುದು.

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಹರಿಶಂಕರ್ ವಿ ಮೆನನ್ ಅವರು ಹಾಡಿರುವ ದೇವರ ನಾಮಗಳು. ವ್ಯಾಸರಾಯರ ರಚನೆ ಪ್ರಾಣಪತೆ ನೀ ಸಲಹೋ ಸಲಹೋ ಸಲಹೋ ನೀ ಪ್ರಾಣಪತೇ.

ಇದುವರೆಗೂ ಹರಿಶಂಕರ್ ವಿ ಮೆನನ್ ಅವರು ಹಾಡಿದ್ದಂತಹ ದೇವರ ನಾಮಗಳನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಪುರಂದರದಾಸರು ರಚಿಸಿದ ಒಂಬತ್ತು ಬಾಗಿಲೊಳು ಒಂದೇ ದೀವಿಗೆ ಹಚ್ಚಿ. ಹಾಡಿದ್ದಾರೆ ಶಾಂತಾ ಜಯತೀರ್ಥ ಮತ್ತು ಪದ್ಮ ಅಡಿಗ.

0: ಇದುವರೆಗೂ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಪ್ರಸ್ತುತ ಭಾರತವನ್ನು ವಿಶ್ವದ ಯೋಗ ಗುರುವೆಂದು ಗೌರವಿಸಲಾಗುತ್ತಿದೆ. ಹಾಗಾದರೆ ಯೋಗ ಎಂದರೇನು? ಈ ಪ್ರಶ್ನೆಗೆ ಉತ್ತರಗಳು ಏಕರೂಪದಲ್ಲಿ ಇಲ್ಲ. ಮನುಷ್ಯನಾಗಿ ಜನ್ಮ ತಳೆಯುವುದನ್ನೇ ಒಂದು ಸುಯೋಗ ಎಂದು ಪರಿಭಾವಿಸಿದ್ದವರು ಭಾರತೀಯರು. ಹಾಗಾಗಿ ನಮ್ಮವರ ಯೋಗದ ಪರಿಕಲ್ಪನೆಗಳಲ್ಲಿ ನಮ್ಮ ನಮ್ಮ ಹುಟ್ಟು, ಜೀವನ ಕ್ರಮಗಳು ಅಂದರೆ ಕರ್ಮ ಕ್ರಿಯಾಚರಣೆಗಳ, ಸಾಂಸ್ಕೃತಿಕ ಸಾಧನೆ, ಒಟ್ಟಾರೆ ಬದುಕುವ ಸನ್ಮಾರ್ಗಗಳೆಲ್ಲವೂ ಸುಯೋಗದ ಫಲಗಳೇ. ಯೋಗವೆಂದರೆ ಪಡೆದುಕೊಂಡಿರುವ ನಮ್ಮ ನಮ್ಮ ಶರೀರ ಮತ್ತು ಮನಸ್ಸು. ಈ ಶರೀರ ಮತ್ತು ಮನಸ್ಸುಗಳು ಅಥವಾ ಆತ್ಮವು ತನ್ನನ್ನು ರೂಪಿಸಿದ ಮಹಾತ್ಮನೊಂದಿಗೆ ಕೂಡಿಕೊಳ್ಳುವುದು. ಈ ಕೂಡುವಿಕೆ ಎನ್ನುವ ಅರ್ಥದಿಂದ ಮೊದಲಾಗಿ ಯೋಗವೆಂದರೆ ದರ್ಶನವೆಂದು, ದಾರ್ಶನಿಕ ಸಿದ್ಧಾಂತವೆಂದು, ಯೋಗ ಶಾಸ್ತ್ರವೆಂದು, ಯೋಗ ಸಮಾಧಿ ಎಂದು ವಿವರಿಸಲಾಗಿದೆ. ಈ ಯೋಗ

0: ವಲನಗಳ ಮೇಲೆ ನಿಯಂತ್ರಣ ಸಾಧಿಸಿಕೊಳ್ಳುವ ಕ್ರಮ. ಮತ್ತು ಕೊನೆಯದನ್ನ ಯಜ್ಞವೆಂದು ಹೆಸರಿಸಿದೆ. ಇಲ್ಲಿ ಯಜ್ಞವೆಂದರೆ ಸೇರಿಸು, ಕೂಡಿಸು, ಆತ್ಮನನ್ನು ಪರಮಾತ್ಮನಲ್ಲಿ ಕೂಡಿಸುವುದು. ಯೋಗವನ್ನು ಅಳವಡಿಸಿಕೊಂಡವನು ಯೋಗ ಸಾಧಕ. ಈ ಸಾಧಕನಿಗೆ ಅತೀಂದ್ರಿಯ ಅಭೌತಿಕ ಅನುಭವವನ್ನು ಯೋಗವು ಕೊಡುತ್ತದೆ ಎನ್ನಲಾಗಿದೆ. ಯೋಗವೆಂಬುದನ್ನು ಅನಂತ ರೀತಿಯ ಅರ್ಥವ್ಯಾಪ್ತಿಗಳಲ್ಲಿ ಹರಡಿಕೊಂಡ ಚಿದಾಕಾಶವೆಂದು ತಿಳಿಯಬಹುದಾಗಿದೆ. ಉಪನಿಷತ್ತುಗಳಲ್ಲಿ ಯೋಗವನ್ನು ಆಧ್ಯಾತ್ಮ ಯೋಗವೆಂದು ಹೆಸರಿಸಿದೆ. ಧ್ಯಾನ, ಉಪಾಸನೆ, ಶುದ್ಧ ಚಿತ್ತದಿಂದ ಇರುವಿಕೆ, ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಯೋಗ ಸಾಧನೆಯ ಕ್ರಮಗಳೆಂದು ವಿಶ್ಲೇಷಿಸಿದೆ. ನಮ್ಮಲ್ಲಿನ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ನಿಯಂತ್ರಣಕ್ಕೆ ಒಳಪಟ್ಟು ಬುದ್ಧಿಯು ಸ್ಥಿರವಾಗುವ ಪ್ರಕ್ರಿಯೆಯಿಂದ ನಮ್ಮ ಚಿತ್ತವು ಅತ್ಯಂತ ಉನ್ನತ ಹಂತವನ್ನು ತಲುಪುತ್ತದೆ. ಹೀಗೆ ತಲುಪುವ ಹಂತವೇ ಯೋಗವೆಂದು ಋಷಿಮುನಿಗಳು ಗುರುತಿಸಿದ್ದಾರೆ. ಸ್ಥಿರಂ ಇಂದ್ರಿಯ ಧಾರಣಂ ಎನ್ನುವುದು ನಮ್ಮ ನಮ್ಮ ಬಾಹ್ಯ ಇಂದ್ರಿಯಗಳನ್ನು ಮತ್ತು ಅಂತರ್ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಹೀಗೆ ಇಡುವ ಸಾಮರ್ಥ್ಯವನ್ನು ಹೊಂದುವ ಮಾರ್ಗವೇ ಯೋಗ ಮಾರ್ಗ. ಯೋಗದಲ್ಲಿ ಒಂದು ಪ್ರಕಾರವೆಂಬಂತೇನೂ ಇಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಹಠಯೋಗ, ಪೂರ್ಣಯೋಗ, ವಿಭೂತಿಯೋಗ, ಅದರಲ್ಲಿಯೂ ವೈದಿಕರು ಕಂಡುಕೊಂಡ ಯೋಗದ ಪರಿಕಲ್ಪನೆ ಮತ್ತು ಅವುಗಳನ್ನು ತಿಳಿಸುವಲು ರೂಪಿಸಿಕೊಂಡ ವೈದಿಕ ಧರ್ಮದ ಪರಿಭಾಷೆಗಳಿಗೂ, ಬೌದ್ಧರು ಹೇಳಿದ ಯೋಗದ ರೂಪ ಸ್ವರೂಪ ಬಳಸಿಕೊಂಡ ಬೌದ್ಧ ಧರ್ಮದ ಪರಿಭಾಷೆಗಳಿಗೂ, ಜೈನರ ಯೋಗ ಸಿದ್ಧಾಂತಗಳಿಗೂ ಮತ್ತು ಅಲ್ಲಿನ ಪರಿಭಾಷೆಗಳಿಗೂ ಸಾಕಷ್ಟು ಅಂತರಗಳಿವೆ. ಅದೇ ರೀತಿ ಇಸ್ಲಾಂ ಮತ್ತು ಕ್ರೈಸ್ತ ಮತ ಧರ್ಮಗಳಲ್ಲಿಯೂ, ಸಿಖ್ಖ ಮುಂತಾದ ಧರ್ಮಗಳಲ್ಲಿಯೂ ಸಹ ದೈವ ಸಾಕ್ಷಾತ್ಕಾರ ಕುರಿತ ವ್ಯಾಪಕ ಚಿಂತನೆಗಳಿವೆ. ಅವೆಲ್ಲವೂ ಸಹ ಯೋಗ ಮಾರ್ಗಗಳೆಂದು ಅಲ್ಲಿನ ವಿಚಾರಗಳನ್ನು, ಪರಿಭಾಷೆಗಳನ್ನು ಯೋಗ ಮಾರ್ಗದ ವಿವಿಧ ಮಜಲುಗಳೆಂದು ಪರಿಭಾವಿಸಲು ಅವಕಾಶಗಳಿವೆ. ಹೀಗಾಗಿ ಆಯಾ ಕಾಲಗಳಲ್ಲಿ ಭಾರತದಾದ್ಯಂತ ಬೆಳೆದು ಬಂದ ಮತಧರ್ಮಗಳು, ಆ ಮತಧರ್ಮಗಳ ಆಚಾರ್ಯರು, ಅಧ್ವರ್ಯುಗಳು, ಸೈದ್ಧಾಂತಿಕ ಚಿಂತನೆಗಳ ಪ್ರತಿಪಾದಕರು ಯೋಗ ಮತ್ತು ಯೋಗಶಾಸ್ತ್ರವನ್ನು ವಿಸ್ತರಿಸಿಕೊಂಡೇ ಬಂದಿದ್ದಾರೆ. ಮೇಲಾಗಿ ಯೋಗವು ಎಲ್ಲರಿಗೂ ಅನ್ವಯವಾಗುವ ಸಾಧನಾ ಮಾರ್ಗ. ಹಾಗಾಗಿ ಇಂದು ಯೋಗವೆಂಬುದು ಅನಂತ ಆಯಾಮಗಳನ್ನು ಒಳಗೊಂಡ ವಿಶಾಲ ಬಾಂಧಳದಂತೆ ನಮ್ಮ ಸಮಸ್ತ ವಿಶ್ವವನ್ನು ಆವರಿಸಿ ನಿಂತಿದೆ. ಈ ಎಲ್ಲ ಚಿಂತನೆಗಳ ಅಂತಿಮ ಉದ್ದೇಶ ಮಾತ್ರ ಒಂದೇ, ಅದು ಆತ್ಮ ಸಾಕ್ಷಾತ್ಕಾರ, ಜೀವಾತ್ಮ ಪರಮಾತ್ಮನೊಡನೆ ಸಂಲಗ್ನ ಸಾಧಿಸಿಕೊಳ್ಳುವುದು.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಡಾಕ್ಟರ್ ಆರ್ ದ್ವಾರಕೀನಾಥ್, ಕಾಯಕ ಜೀವಿ, ಸದೃಢ ಮನಸ್ಸು, ಸಮುದಾಯದ ಅಭಿವೃದ್ಧಿಯಲ್ಲಿ ತುಂಬಾ ಕೆಲಸ ಮಾಡಿದವರು. ಕೃಷಿ ಇಲಾಖೆಯಲ್ಲಿದ್ದರು, ಕೃಷಿ ಪದವೀಧರರು, ತರಬೇತಿ ನೀಡಿದರು, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ವಿಶ್ವ ಆಹಾರ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ, ಕೃಷಿ ಆಯೋಗದ ಅಧ್ಯಕ್ಷರಾಗಿ, ಹೀಗೆ ಬಹಳಷ್ಟು ಸ್ತರಗಳಲ್ಲಿ ಕೆಲಸ ಮಾಡಿದವರು ಆರ್ ದ್ವಾರಕೀನಾಥ್.
3: ಮಹಾಮಹಾ ಇಂಗ್ಲಿಷ್ ಗ್ರಂಥಗಳನ್ನು ಓದಿದಂಥ ವ್ಯಕ್ತಿಗಳು ನನ್ನ ಕ್ಲಾಸ್ನಲ್ಲಿದ್ದರು. ರಾಮಕೃಷ್ಣ ಅವರು, ನಂಜುಂಡಪ್ಪನವರು, ವೈ ಚಂದ್ರಶೇಖರ್ ಅವರು, ಇವರು ಆಗಿನ ಕಾಲಕ್ಕೆ ಪ್ರಸಿದ್ಧರಾದಂತಹ ಸಾಹಿತಿಗಳ ಗ್ರಂಥಗಳನ್ನೆಲ್ಲ ಓದಿದ್ರು. ಅದರ ವಿಚಾರವನ್ನು ನಮ್ಮಂಥ ಅವ್ರಿಗೆ ಹೇಳ್ತಾ ಇದ್ದರು. ಆದ್ದರಿಂದ ನಾನು ಆ ಗ್ರಂಥಗಳು ನೇರವಾಗಿ ಓದಿದ್ರು ಕೂಡ ಅವನ್ನೆಲ್ಲ ಗ್ರಹಿಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ಹೀಗಾಗಿ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಒಂದು ಅವಕಾಶ ತಾನೇ ತಾನಾಗಿ ಸಿಕ್ತು ಅಂತ ನನಗೆ ಅನ್ನಿಸ್ತದೆ. ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಓದೋ ಕಾಲಕ್ಕೂ ಕೂಡ ಇವರು ಬಾಟ್ನಿ, ಝುವಾಲಜಿ ಎಲ್ಲ ಓದ್ಕೊಂಡು ಬಂದಿದ್ದವರು, ನನಗೆ ಮಾರ್ಗದರ್ಶನ ಮಾಡಿದ್ರು, ನನ್ನಂತ ಅವ್ರಿಗೆ ಬೇರೆಯವ್ರಿಗೂ ಮಾಡಿದ್ರು. ಇದನ್ನ ಅವಕಾಶ ಪಡ್ಕೊಂಡು ನಾನು ಈ 3 ವರ್ಷಗಳಲ್ಲಿ 2 ಸಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ಮತ್ತೆ ಕೊನೆ ವರ್ಷದಲ್ಲಿ ಮೂರೇ ಜನ ಫಸ್ಟ್ ಕ್ಲಾಸ್ ಇದ್ರು, ಅದರಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು ನನಗೆ. ಮಿಕ್ಕವರಿಬ್ರು ಬಿ ಎಸ್ ಸಿ ಗಳಿದ್ರು, ನಾನೊಬ್ಬ ಇಂಟರ್ಮೀಡಿಯೇಟ್. ಆದ್ರಿಂದ ನನಗೂ ಒಂಥರ ತೃಪ್ತಿ ಆಯಿತು. ಮತ್ತೆ ನನಗೆ ಮಾರ್ಗದರ್ಶನ ಮಾಡಿದಂತಹ ನನ್ನ ಹಿರಿಯ ಕ್ಲಾಸ್ಮೇಟ್ಸ್ಗೂ ಕೂಡ ಒಂದು ಸಂತೋಷ ಆಯಿತು. ಇದು ಮುಗಿಸಿದ ತಕ್ಷಣ ಕೆ ಎಚ್ ಶ್ರೀನಿವಾಸನ್ ಅವರ

0: ಕೃಷಿ ನಿರ್ದೇಶಕರಾಗಿದ್ರು. ಪರೀಕ್ಷೆ ಮುಗಿದು ರಿಸಲ್ಟ್ಸ್ ಬಂದ ದಿವಸವೇ ನನಗೆ ಆರ್ಡರ್ ಬಂತು. ಭದ್ರಾವತಿನಲ್ಲಿ ಭದ್ರಾ ರಿಸರ್ವ್ ಪ್ರಾಜೆಕ್ಟ್ಗೆ ಸಾಯಿನ್ ಸರ್ವೆ ಆಫೀಸರ್ ಆಗಿ ಹಾಕಿದ್ರು. 10 ಜನದ 6 ಜನ ಡಿಸ್ಟ್ರಿಕ್ಟ್ ಆಯ್ಕೊಂಡ್ರು. ನಮಗೆ ಆ ಸಮಯಕ್ಕೆ ಒಂದು USAID ಸಹಕಾರ ಸಂಸ್ಥೆ ಸಂಘ ಅಥವಾ ಮಂಡಳಿ ಇಲ್ಲಿತ್ತು. ಟೆನಿಸಿ ಯೂನಿವರ್ಸಿಟಿಯಿಂದ ಬಂದಿದ್ದ ಆ ಟೀಮ್ ಅವರು ಮಳವಳ್ಳಿ ಮಂಡ್ಯದಲ್ಲಿ ಒಂದು ಫೋರ್ಡ್ ಫೌಂಡೇಶನ್ದು ಪ್ರಾಯೋಗಿಕ ವಿಸ್ತರಣಾ ಕೇಂದ್ರ ಪ್ರಾರಂಭ ಆಯಿತು. ಒಂದು ಟ್ರೈನಿಂಗ್ ಸೆಂಟರು, ಒಂದು ಎಕ್ಸ್ಟೆನ್ಷನ್ ಸೆಂಟರ್. ಟ್ರೈನಿಂಗ್ ಕಮ್ ಎಕ್ಸ್ಟೆನ್ಷನ್ ಸೆಂಟರ್ ಅಂತ, ಪೈಲಟ್ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಅಂತ. ಫೋರ್ಡ್ ಫೌಂಡೇಶನ್ ಅವರು ದುಡ್ಡು ಕೊಟ್ಟರು, ಗೈಡೆನ್ಸು ಕೊಟ್ಟರು. ಇಂಥದ್ದು 5 ಸಂಸ್ಥೆಗಳು ಇಡೀ ಭಾರತದಲ್ಲಿ ಆವಾಗ ಪ್ರಾರಂಭ ಆಯಿತು. KM ಮುನ್ಷಿಯವರು ಬಂದು ಆಗಿನ ಕಾಲಕ್ಕೆ ಕೃಷಿ ಮಂತ್ರಿಗಳು, ಅವರು ಬಂದು ಮಂಡ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದರು. ಆ ಸಮಯದಲ್ಲಿ ಈ USAID ತಂಡದವರು, ನೀವು ಯಾರು ಫೀಲ್ಡ್ ವರ್ಕ್ ಮಾಡೋಕ್ಕೆ ಗ್ರಾಮ ಸೇವಕರ ತರಹ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂದರು. ನಾನು, ನಂಜುಂಡಪ್ಪನವರು ಮತ್ತು ಗೋಪಾಲಕೃಷ್ಣ ಅವರು ಮತ್ತು ಅಲಸಿಂಗರಾಜರಯ್ಯ, 4 ಜನ ಡಿಸ್ಟ್ರಿಕ್ಟ್ ವರ್ಕ್ಗೆ ಹೋಗದೆ ಈ ವರ್ಕ್ ನಾವು ಚುನಾಯಿಸ್ಕೊಂಡ್ವಿ. ನಮಗೆ ಗೊತ್ತಿತ್ತು ಇದು ಹಳ್ಳಿಯಲ್ಲಿ ಒಬ್ಬ ಫೀಲ್ಡ್ ಅಸಿಸ್ಟೆಂಟ್ ಅಥವಾ ಅಗ್ರಿಕಲ್ಚರ್ ಇನ್ಸ್ಪೆಕ್ಟರ್ ಹಾಕಿ ಕೆಲಸ ಮಾಡಬೇಕು ಅಂತ ಗೊತ್ತಿತ್ತು. ಮನಃಪೂರ್ವಕವಾಗಿ ಯಾಕೆ ನಾವು ಚುನಾಯಿಸ್ಕೊಂಡ್ವಿ ಅಂದರೆ, ನಾವು ಏನಾದರೂ ಪ್ರಾಯೋಗಿಕವಾಗಿ ಅನುಭವದ ಮೂಲಕ ಪ್ರಾಕ್ಟಿಕಲ್ ಆಗಿ ಅಗ್ರಿಕಲ್ಚರ್ ಕಲಿಬೇಕು ಅಂದರೆ ಇದೊಂದೇ ದಾರಿ ಅನ್ನೋ ದೃಷ್ಟಿಯಿಂದ ನಾವು ಫೀಲ್ಡ್ ವರ್ಕ್ ಚುನಾಯಿಸ್ಕೊಂಡ್ವಿ. ಪೈಲಟ್ ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ನಲ್ಲಿ ಮಳವಳ್ಳಿನಲ್ಲಿ ನಾನು 52ರಿಂದ 56ರ ತನಕ ಕೆಲಸ ಮಾಡಿದೆ. ಆವತ್ತಿಗೆ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ನನ್ನ ಗುರುತಿಸೋದಕ್ಕೆ ಜನ ಸಾಧ್ಯವಾಯಿತು. ಆ ಕಡೆ ಹಳ್ಳಿ ಜನವೂ ಗುರುತಿಸಿದ್ರು, ಈ ಕಡೆ ಮೇಲಧಿಕಾರಿಗಳು ನನ್ನ ಗುರುತಿಸಿದ್ರು. ಅದಾದ ನಂತರ ಉದ್ದಕ್ಕೂ ಪ್ರಮೋಷನ್ಗಳಂತಂದರೆ, ನನ್ನ ಕಲೀಗ್ಸ್ ಎಲ್ಲ ಅವರವ್ರ ಜಾಗದಲ್ಲಿದ್ದಾಗ 2-3 ಪ್ರಮೋಷನ್ಗಳು ನನಗೆ ಬಂತು. ಆ ದೇವರ ಕೃಪೆ ಮತ್ತು ದೊಡ್ಡವರ ಆಶೀರ್ವಾದ ಅಂತ ನಾನು ಅಂದ್ಕೊಳ್ತೇನೆ. ಈ ಅಲ್ಲಿರೋ ಕಾಲಕ್ಕೆ ಏನಾಯಿತು ಅಂದರೆ, 12 ತಿಂಗಳದ ಕೋರ್ಸ್ ಅದು, MSc ಸೋಷಿಯಲ್ ಸೈನ್ಸಸ್. ಆದ್ದರಿಂದ 1.5 ವರ್ಷ 2 ವರ್ಷ ಹಿಡಿಯೋದಿಲ್ಲ, 9 ತಿಂಗಳಲ್ಲೇ ಮುಗಿಸ್ಬಿಟ್ಟೆ ನಾನು. ಆವಾಗ ಏನು ಬರೆದ್ರು, ಮಲ್ರಾಜ್ ಅವರು ಡೈರೆಕ್ಟರ್ ಆಗಿದ್ದರು, ನಮ್ಮ ಪ್ರೊಫೆಸರ್ ಏನು ಬರೆದ್ರು ಅಂದರೆ, ಇಫ್ ಯು ಸೆಂಡ್ ಅಸ್ ಮೋರ್ ದ್ವಾರಕೀಸ್ ವಿ ವುಡ್ ಲೈಕ್ ಇಟ್ ಮೋರ್ ಅಂತಂದ್ರು, ಇಂಥವ್ರನ್ನೇ ಕಳಿಸಿ ಅಂತಂತ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕೃಷಿ ತಜ್ಞ ಡಾಕ್ಟರ್ ದ್ವಾರಕೀನಾಥ್ ಅವರ ಮಾತುಗಳನ್ನು ಕೇಳಿದಿರಿ. ಡಾಕ್ಟರ್ ದ್ವಾರಕೀನಾಥ್ ಅವರು ಕೃಷಿ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಅವರ ಅನುಭವಗಳನ್ನು ಮತ್ತೊಂದು ಸಂಚಿಕೆಯಲ್ಲಿ ಕೇಳೋಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರನಾರಾಯಣ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ತಿಗೆ ಏನೋ ಒಂದು ಹಾನಿಯಾದಾಗ, ಧಕ್ಕೆ ಆದಾಗ ಪರಿಹಾರ ಯಾರು ಕೊಡಬೇಕು ಅಂತ ಅನ್ನೋದು ಬರುತ್ತೆ. ಯಾರು ಹಾನಿ ಮಾಡ್ತಾರೆ ಅವ್ರು ಕೊಡಬೇಕೋ ಅಥವಾ ಏನು ಜವಾಬ್ದಾರಿ ಇದೆ ನಮ್ಮ ನಾಗರಿಕರಿಗೆ?
2: ಇದು ಬಹಳ ಮುಖ್ಯ ಪ್ರಶ್ನೆ ಸರ್. ವಿಶೇಷವಾಗಿ ಗಲಭೆಗಳು, ಪ್ರತಿಭಟನೆಗಳು ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು, ಸಾರ್ವಜನಿಕ ಆಸ್ತಿ ಅಂದ್ರೇನು? ಇಲ್ಲಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾವ್ದಾವುದು? ಬಸ್ಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ರಸ್ತೆ, ಸೇತುವೆ, ವಿದ್ಯುತ್ ಕಂಬಗಳು, ಸಾರ್ವಜನಿಕ ಸೌಲಭ್ಯಗಳು. ಅಂದರೆ ಇದೆಲ್ಲವೂ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಆಸ್ತಿ. ಸೊ ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದರೆ ಮುಖ್ಯವಾಗಿ ಅನ್ವಯಿಸುವ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಕಾಯ್ದೆ. ಸೊ ಇಲ್ಲಿ ಕಾಯ್ದೆಯ ಪ್ರಕಾರ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಅವರಿಗೆ ಶಿಕ್ಷೆಯ ಜೊತೆಗೆ ಪರಿಹಾರವೂ ಕೂಡ ವಿಧಿಸಬಹುದು.
1: ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಹಾರ ವಿಷಯವಾಗಿನೇ ಮಾತಾಡ್ತಾ ಇದ್ದೀವಿ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇದು ಹೇಗೆ ಅಪರಾಧ ಆಗತ್ತಂತ ಮಾತಾಡ್ತಾ ಇದ್ವಿ. ಯಾರು ಪರಿಹಾರವನ್ನು ಕೊಡಬೇಕು, ಯಾರು ಬಾಧ್ಯರು, ಬಾಧ್ಯಸ್ಥರು?

0: ಹೌದು ಸರ್. ಇದಕ್ಕೆ ಹೊಣೆಗಾರರು ಯಾರು? ಸರಳ ಉತ್ತರ, ಹಾನಿ ಮಾಡಿದವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಗುಂಪು ಸೇರಿ ಹಾನಿ ಮಾಡಿದ್ದರೆ ಅಥವಾ ಎಲ್ಲರೂ ಒಟ್ಟಿಗೆ ಹೊಣೆಗಾರರು ಅಂತ ನಾವು ಹೇಳ್ತೀವಿ. ಇದನ್ನು ಕಲೆಕ್ಟಿವ್ ಲಯಬಿಲಿಟಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಭಟನೆಯಲ್ಲಿ ಒಂದು 50 ಜನ ಸೇರಿದ್ರು, ಇದ್ರಲ್ಲಿ 10 ಜನ ಮಾತ್ರ ಬಸ್ ಹೊಡೆದ್ರು, ಆದ್ರೆ ಗುಂಪಲ್ಲಿ ಎಲ್ಲರನ್ನೂ ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರದಿಂದನೂ ಅಮೌಂಟ್ ನ ಐ ಮೀನ್ ಕಾಂಪೆನ್ಸೇಷನ್ ನ ಕಲೆಕ್ಟ್ ಮಾಡ್ಕೋತಾರೆ.
1: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಒಂದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ ಅದ್ರ ಬಗ್ಗೆ ಹೇಳಿ.
0: ಹಾ ಸರ್, ಈಗ ನಾವು ನಮ್ ನೋಡಬಹುದು, ನಮ್ ಸರ್ವೋಚ್ಚ ನ್ಯಾಯಾಲಯ ಒಂದು ಕೇಸ್ ನಲ್ಲಿ ಇನ್ರೇ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗಲಭೆ ವೇಳೆ ಹಾನಿಯಾದರೆ ಸರ್ಕಾರದ ತನಿಖೆ ಮಾಡಿ ಆಮೇಲೆ ಹೊಣೆಗಾರಿಕೆಯಿಂದ ಪರಿಹಾರವನ್ನು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗ್ಬಹುದು ಅಂದ್ರೆ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು. ಈಗ ಯಾವ ವ್ಯಕ್ತಿ ಯಾವ ಗುಂಪು ಆ ಹಾನಿ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅಥವಾ ಗುಂಪಲ್ಲಿ ಇದ್ರು, ಅವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಾವು ಹಣನ ವಸೂಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ರಿಕವರ್ ಮಾಡೋದಕ್ಕೆ ಯಾವ್ಯಾವ ಬೇರೆ ಸಿವಿಲ್ ಪ್ರೊಸೀಡಿಂಗ್ಸ್ ಇದೆ ಆ ಸಿವಿಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬಹುದು.
1: ಸರ್ಕಾರಗಳು ಸಂಸ್ಥೆಗಳು ಏನೇ ಆಗಲಿ ಆ ಬಗ್ಗೆ ಜಾಗೃತಿಯನ್ನು ವಹಿಸ್ತವೆ. ಮತ್ತೆ ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಆ ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
0: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
1: ಹಾಗಾಗಿ ಈ ಎಲ್ಲಾ ವಿಷಯವನ್ನ ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಏನೇನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಈಗ ರೈತರಿಗೆ ಸಲಹೆ.
4: ಮಾವಿನ ಗಿಡಗಳನ್ನು ನೆಡುವಾಗ ಪ್ರತಿ ಗುಂಡಿಗೆ ಹಾಕುವ 20-25 kg ಕೊಳೆತ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 1 kg ಬೇವಿನ ಅಥವಾ ಹೊಂಗೆ ಹಿಂಡಿಯನ್ನು ಕೊಡಬೇಕಾಗುತ್ತೆ. ಜೈವಿಕ ಗೊಬ್ಬರಗಳಾದ ಟ್ರೈಕೋಡರ್ಮಾ, ಅಜೋಸ್ಪೆರಿಲಮ್, ಮೈಕೋರೈಜಾ ರಂಜಕವನ್ನು ಕರಗಿಸುವ ಬ್ಯಾಕ್ಟೀರಿಯಾ PSP ಇದನ್ನು ಪ್ರತಿ ಗುಂಡಿಗೆ 50 g ಪ್ರಮಾಣದಲ್ಲಿ ಕೊಡೋದ್ರಿಂದ ಬೇರುಗಳ ಬೆಳವಣಿಗೆಗೆ ಸಹಾಯಕವಾಗಿ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆಯಲು ಸಹಾಯ ಆಗುತ್ತೆ. ಇದಕ್ಕಾಗಿ IIHR ಸಿದ್ಧಪಡಿಸಿದ ಅರ್ಕ ಜೀವಾಣು ಸಮ್ಮಿಶ್ರಣವನ್ನು AMC ಬಳಸಬಹುದಾಗಿದೆ. ಆನಂತರ ಪ್ರತಿ ವರ್ಷವೂ ಎಲ್ಲ ವಯಸ್ಸಿನ ಗಿಡಗಳಿಗೂ ಸುಮಾರು 50 kg ಕೊಟ್ಟಿಗೆ ಗೊಬ್ಬರ ಕೊಡುವುದು ಉತ್ತಮ. ಇದರೊಂದಿಗೆ ಗಿಡಗಳ ವಯಸ್ಸಿಗೆ ಅನುಗುಣವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಸ್ ರಸಗೊಬ್ಬರಗಳನ್ನು ಪ್ರತಿ ವರ್ಷವೂ ನೀಡಬೇಕಾಗತ್ತೆ. ಅಂದರೆ ಶಿಫಾರಸು ಮಾಡಿದ ಪ್ರಮಾಣ ಈ ರೀತಿ ಇದೆ: ಗಿಡದ ವಯಸ್ಸು 1 ವರ್ಷ ಇದ್ದಾಗ ಸಾರಜನಕ 73, ರಂಜಕ 18, ಪೊಟ್ಯಾಸ್ 68. 2 ವರ್ಷದ ಗಿಡ ಇದ್ದಾಗ 146 ಸಾರಜನಕದ ಪ್ರಮಾಣ, 36 ರಂಜಕ, 136 ಪೊಟ್ಯಾಸ್ ಇರಬೇಕಾಗತ್ತೆ. 3 ವರ್ಷದ ಗಿಡಕ್ಕೆ 219 ಸಾರಜನಕ, 54 ರಂಜಕ ಮತ್ತು 204 ಪೊಟ್ಯಾಸ್ ಇರಬೇಕಾಗತ್ತೆ. ಈ ರೀತಿ 9ನೇ ವರ್ಷದ ಗಿಡಕ್ಕೆ 657 ಸಾರಜನಕದ ಪ್ರಮಾಣ, 162 ರಂಜಕದ ಪ್ರಮಾಣ ಮತ್ತು ಪೊಟ್ಯಾಸ್ 612 ಪ್ರಮಾಣ ಇರಬೇಕಾಗತ್ತೆ. ಪೋಷಕಾಂಶಗಳನ್ನು ಪ್ರತಿ ವರ್ಷ ಗಿಡಕ್ಕೆ 2 ಬಾರಿ ನೀಡಬೇಕಾಗತ್ತೆ.

0: ಈ ಪ್ರಮಾಣದಲ್ಲಿ ಮೊದಲ ಅರ್ಧವನ್ನು ಫಸಲು ನೀಡಿದ ಕೂಡಲೇ ಅಂದರೆ ಜೂನ್ ಜುಲೈನಲ್ಲಿ ನೀಡಿದರೆ ಉಳಿದ ಅರ್ಧ ಭಾಗವನ್ನು ಅಕ್ಟೋಬರ್ನಲ್ಲಿ ಗಿಡದ ಕಾಂಡದ ಸುತ್ತಲೂ 1 ಅಡಿ ಅಂತರದಲ್ಲಿ ಸುಮಾರು 1/2 ಅಡಿ ಆಳ ತೋಡಿದ ಕಾಲುವೆಗಳಲ್ಲಿ ಕೊಡಬೇಕಾಗತ್ತೆ. ಒಂದು ವೇಳೆ ಮಳೆ ಆಗದಿದ್ದರೆ ರಸಗೊಬ್ಬರ ನೀಡಿದ ಬಳಿಕ ನೀರನ್ನು ಒದಗಿಸಬೇಕಾಗತ್ತೆ. ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಮಾವಿನ ಬೆಳೆಯಲ್ಲಿ ಹೂವಿಗೆ 3% ಯೂರಿಯಾ ಮಿಶ್ರಣವನ್ನು ಸಿಂಪಡಿಸಬೇಕು. ಮಣ್ಣು ಮತ್ತು ಎಲೆಯ ವಿಶ್ಲೇಷಣೆಯ ಮೂಲಕ ರಸಗೊಬ್ಬರ ನೀಡಿಕೆಯನ್ನು ವೈಜ್ಞಾನಿಕವಾಗಿ ನಿರ್ಧರಿಸಲಾಗುತ್ತೆ. ಪೌಷ್ಟಿಕಾಂಶದ ಪರೀಕ್ಷೆಯನ್ನು ಫಲ ನೀಡದ ರೆಂಬೆಗಳ ಮಧ್ಯದಿಂದ 4-5 ತಿಂಗಳ ಹಳೆ ಎಲೆಗಳನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅದರ ಅಂಶಗಳು ಸಾರಜನಕ 1-1.5% ಇರಬೇಕಾಗತ್ತೆ, ರಂಜಕ 0.08-0.25 ಪ್ರಮಾಣ ಇರಬೇಕಾಗತ್ತೆ, ಪೊಟ್ಯಾಷಿಯಂ 0.40-0.90% ಇರಬೇಕಾಗತ್ತೆ, ಮ್ಯಾಗ್ನೀಸ್ 50-2.5 PPM ಇರಬೇಕಾಗತ್ತೆ, ಕಬ್ಬಿಣ 50-2.5 PPM, ತಾಮ್ರ 7-50 PPM, ಸತು 20-200 PPM ಇರಬೇಕಾಗತ್ತೆ. ಸಾಮಾನ್ಯವಾಗಿ ಲಘು ಪೋಷಕಾಂಶಗಳಲ್ಲಿ ಸತುವಿನ ಕೊರತೆ ವಿಶೇಷವಾಗಿ ಕಂಡುಬರುತ್ತೆ. ಇದನ್ನು ನಿವಾರಿಸಲು 0.3% ಸಲ್ಫೇಟನ್ನು ಫೆಬ್ರವರಿ, ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಸಿಂಪಡಿಸಬೇಕು. ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣದ ಅಂಶದ ಕೊರತೆಯನ್ನು ನಿವಾರಿಸಬೇಕಂದರೆ ಪ್ರತಿ ತಿಂಗಳು ಹಣ್ಣು ಬಿಟ್ಟ ಬಳಿಕ 0.5% ಬೋರಾಕ್ಸ್ ಮತ್ತು ಹೂ ಬಿಟ್ಟ ಮೇಲೆ 0.5% ಮ್ಯಾಗ್ನೀಸ್ ಸಲ್ಫೇಟ್ ಸಿಂಪಡಣೆಯಿಂದ ಸಮಸ್ಯೆಯನ್ನು ಅನುಕ್ರಮವಾಗಿ ಸರಿಪಡಿಸಲು ಸಹಾಯ ಆಗುತ್ತೆ. ಒಂದು ವೇಳೆ ಸಂಕೀರ್ಣ ರೂಪದಲ್ಲಿ ಬಹು ನ್ಯೂನ್ಯತೆಯ ಹಣ್ಣುಗಳು ಬಾಧಿಸಿದರೆ ಆಗ ಸತು, ಕಬ್ಬಿಣ, ಬೋರಾನ್, ತಾಮ್ರ, ಮ್ಯಾಗ್ನೀಸ್ ಮತ್ತು ಮಾಲಿಬ್ಡಿನಿಯಂ ಮತ್ತು 2ನೇ ಹಂತದ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಗಂಧಕಗಳನ್ನು ಬಳಸಬೇಕಾಗತ್ತೆ. ಅದಕ್ಕಾಗಿ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅಭಿವೃದ್ಧಿಪಡಿಸಿದ ಮಾವು ಸ್ಪೆಷಲನ್ನು ಪ್ರತಿ ಲೀಟ್ರ್ಗೆ 5 ಗ್ರಾಂನಂತೆ ಹೂ ಬಿಡುವ ಮುನ್ನ ಅಂದರೆ ಅಕ್ಟೋಬರ್, ನವೆಂಬರ್ ತಿಂಗಳಿನಲ್ಲಿ ಮತ್ತು ಫೆಬ್ರವರಿ, ಮಾರ್ಚ್ ತಿಂಗಳಿನಲ್ಲಿ ಕಾಯಿಗಳು ಬಟಾಣಿ ಗಾತ್ರದ ಹಂತದಲ್ಲಿದ್ದಾಗ ಸಿಂಪಡಣೆ ಮಾಡಿದರೆ ಸಮಸ್ಯೆ ನಿವಾರಣೆ ಆಗುತ್ತೆ. ಮಾವಿನಲ್ಲಿ ಅಂತರ್ಬೆಳೆ ಮತ್ತು ಇತರ ಬೇಸಾಯ ಕ್ರಮ ಏನೆಂದರೆ ಮಾವನ್ನು ಮಾತ್ರ ಏಕ ಬೆಳೆಯಾಗಿ ಬೆಳೆಯುವುದಾದರೆ ಗಿಡಗಳ ಬುಡದ ಸುತ್ತಲೂ ಕಳೆಗಳ ನಿಯಂತ್ರಣಕ್ಕಾಗಿ 3 ಬಾರಿ ಕೆದಕಿ ಕೊಡಬೇಕಾಗತ್ತೆ. ಇದನ್ನು ಲಘು ಉಳುಮೆಯಿಂದ ಪೂರೈಸಬಹುದಾಗಿದೆ. ಈ ಕ್ರಮವನ್ನು ಮಳೆಗಾಲ ಆರಂಭವಾದ ಕೂಡಲೇ ಮಾಡಬೇಕಾಗತ್ತೆ. ಇದರಿಂದ ಮಳೆ ನೀರು ಬೇಗನೆ ಇಂಗುತ್ತೆ. ಕಳೆಗಿಡದ ನಿಯಂತ್ರಣ ಮತ್ತು ಗಟ್ಟಿ ಮಣ್ಣನ್ನು ಸಡಿಲ ಮಾಡುವ ನಿಟ್ಟಿನಲ್ಲಿ 2ನೇ ಬಾರಿ ಮಳೆಗಾಲದ ಅಂತ್ಯದಲ್ಲಿ ಕೆದಕಬೇಕಾಗತ್ತೆ. ಬೂದಿ ರೋಗದ ನಿಯಂತ್ರಣಕ್ಕಾಗಿ ನವೆಂಬರ್ ಕೊನೆಯ ವಾರದಲ್ಲಿ 3ನೇ ಬಾರಿ ಬುಡದ ಮಣ್ಣನ್ನು ಸುತ್ತಲೂ ಕೆದಕಬೇಕು. ಕಳೆಗಿಡಗಳನ್ನು ನಿಯಮಿತವಾಗಿ ತೆಗೆಯುತ್ತಿರಬೇಕು.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿನಾ ಯು ಮಿನ್ ಆಂಗ್ ಲೈಂಗ್ ಇತ್ಯನೇನ ಸಹ ಚರ್ಚಾಂ ಕರಿಷ್ಯತಿ. ಉಭಯೋಃ ದೇಶಯೋಃ ಮಧ್ಯೆ ಐತಿಹಾಸಿಕಾನಾಂ ಸಭ್ಯತಾನಾಂ ಚ ಸಂಬಂಧಾನ್ ಇತೋಪಿ ಸುದೃಢೀಕರಣಾಯ ವಾರ್ತಾಲಾಪಃ ಭವಿಷ್ಯತಿ. ವಾರ್ತಾಲಾಪಾವಧೌ ಮ್ಯಾನ್ಮಾರ್ ಭಾರತಯೋಃ ಮಧ್ಯೆ ಸುರಕ್ಷಾ ಸಂಪರ್ಕೌ ಚ ಸಮೇತ್ಯ ಸಂಪೂರ್ಣೇಷು ವಿಭಿನ್ನೇಷು ವಿಷಯೇಷು ಚರ್ಚಾಃ ಭವಿಷ್ಯಂತಿ. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಃ ಅಜಿತ್ ಡೋಭಾಲಃ ಗತರಾತ್ರೌ ದಿಲ್ಯಾಂ ಅತಿಥಿಗಣಮಾನ್ಯೈಃ ಸಹ ಮೇಲನಂ ವಿಹಿತವಾನ್. ಅವಧೇಯಂ ಯತ್ ಮ್ಯಾನ್ಮಾರ ದೇಶಸ್ಯ ರಾಷ್ಟ್ರಪತಿ ಶನಿವಾಸರೆ ಭಾರತಸ್ಯ ಪಂಚದಿವಸೀಯ ಯಾತ್ರಾಯಾಂ ಬಿಹಾರಸ್ಯ ಗಯಾನಗರಂ ಸಂಪ್ರಾಪ್ತವಾನ್ ಆಸೀತ್. ಮ್ಯಾನ್ಮಾರ ದೇಶಸ್ಯ ರಾಷ್ಟ್ರಪತೇ ಭಾರತಸ್ಯ ಆಧಿಕಾರಿಕ ಯಾತ್ರಾಯಾಃ ಕಾರಣಾತ್ ಉಭಯೋಃ ದೇಶಯೋಃ ಮಧ್ಯೆ ಬಹುಪಕ್ಷೀಯ ಸಂಬಂಧಃ ಇತೋಪಿ ಸುದೃಢಃ ಭವಿಷ್ಯತಿ ಇತ್ಯಪೇಕ್ಷಾಸ್ತಿ. ಪ್ರಧಾನಮಂತ್ರಿಯ ನರೇಂದ್ರ ಮೋದಿನ ಪ್ರಕೃತಿ ಸಂರಕ್ಷಣೆ, ಸ್ಥಾನೀಯ ಸಮಾಹ್ವಾನಾನಾಂ ನಿರಾಕರಣೆ, ಅನ್ಯ ಸಾಮಾಜಿಕ ಕಾರ್ಯೇಷು ಚ ತೇಷಾಂ ಪ್ರೇರಕ ಉಪಕ್ರಮಾಣಾಂ ಉಪಲಬ್ಧೀನಾಂ ಚ ವಿಷಯೆ ಅನೇಕೇಷಾಂ ನಾಗರಿಕಾಣಾಂ ಉತ್ಕೃಷ್ಟ ಯೋಗದಾನಾಯ ಪ್ರಶಂಸಾ ಕೃತಾ. आकाशवाण्याः स्वकीये मासिक कार्यक्रमे मन की बात इत्यनेन कार्यक्रमेण राष्ट्रम् अभिसंबोधयन् श्रीमोदी झारखंड राज्यस्य रांचीनगरे आयोजिते राष्ट्रीय वरिष्ठ एथलेटिक्स फेडरेशन स्पर्धायां उदयोन्मुख क्रीडकानां उत्कृष्ट प्रदर्शनस्य प्रशंसाम् अकरोत्। प्रवर्तमानायाः उष्णतरङ्गस्य स्थितिं प्रति चिन्तां प्रकटयन् प्रधानमन्त्रिणा जनान् अधिकृतान् उपदेशान् अनुसृत्य सुरक्षितं स्थातुं पूर्वसूचनानुसारं कार्यं च कर्तुम् उद्बुद्धवान्।
2: इस समय देश के ज्यादातर हिस्सों में बहुत गर्मी पड़ रही है, तेज धूप गर्म हवाएं, ऐसे मौसम में अपना ध्यान रखना बहुत जरूरी है। पानी पीते रहिए, धूप में अगर निकलना ही पड़े तो थोड़ा संभल कर निकले। इस दिशा में सरकार की भिन्न भिन्न डिपार्टमेंट्स ने जो गाइडलाइंस जारी की है वो भी भूलिएगा नहीं।
1: पश्चिम बंगाल राज्यस्य मुख्यमंत्री शुभेंदु अधिकारी अद्य स्वमंत्रिमंडलस्य विस्तारं करिष्यति। पञ्चत्रिंशत् नूतनाः मन्त्रिणः मन्त्रिमण्डले समाविष्टाः भविष्यन्ति। शपथ ग्रहणं प्रातः एकादशवादने लोकभवने भविष्यति। नूतनेन समावेशेन शुभेंदु प्रशासने महत्वपूर्णरूपेण संवर्धनं भविष्यति, येन मई मासस्य नवमे दिनांके पञ्चमन्त्रिभिः सह कार्यभारं स्वीकृतमासीत्। अनेन विस्तारेण राज्य मन्त्रिमण्डलस्य मन्त्रिणां कुलसंख्या एकचत्वारिंशत् यावत् वर्धिता भविष्यति। निर्वाचनायोगेन दश राज्यानां चतुर्विंशतिः राज्यसभासदस्यानां द्विवार्षिक निर्वाचनस्य कार्यक्रमस्य घोषणा अद्य क्रियते। भूतपूर्वः प्रधानमन्त्री एचडी देवगौड़ा, केन्द्रीयमन्त्रिणौ जॉर्ज कुरियन तथा रवनीत सिंहश्च तेषु सदस्येषु अन्तर्भवन्ति। आन्ध्रप्रदेशे, गुजराते तथा कर्णाटके प्रत्येकस्मिन् राज्ये चत्वारि चत्वारि आसनानि सन्ति। राजस्थाने तथा मध्यप्रदेशे प्रत्येकस्मिन् राज्ये त्रीणि त्रीणि आसनानि सन्ति। झारखण्डे द्वे आसने स्तः, मणिपुरे, मेघालये, अरुणाचलप्रदेशे च, मिजोरमे च प्रत्येकस्मिन् राज्ये एकैकम् आसनं रिक्तमस्ति। आयोगस्यानुसारं जूनमासस्य अष्टादशदिनांके मतदानं भविष्यति, मतगणना अपि तस्मिन्नेव दिने भविष्यति। महाराष्ट्रस्य, तमिलनाडुराज्यस्य, ओडिशाराज्यस्य च प्रत्येकस्य एकस्य आसनस्य कृते राज्यसभायाः उपनिर्वाचनस्य कार्यक्रमस्य अपि आयोगेन घोषणा क्रियते। एतद् निर्वाचनमपि अग्रिममासस्य अष्टादशदिनांके भविष्यति। एकोननवतिवर्षीया प्रख्यात गायिकायाः सुमनकल्याणपुरस्य मुम्बईनगरे स्वनिवासस्थाने मृत्युः अभवत्। पञ्चाशदधिक ऊनविंशतिशततमात् वर्षात् सप्तत्यधिक ऊनविंशतिशततमं वर्षं यावत् चलचित्रसङ्गीतस्य स्वर्णयुगे नैकासु भारतीयभाषासु कृतकार्याणां कृते एषा वयोवृद्धगायिका प्रसिद्धा आसीत्। अपि च आईपीएल क्रिकेट क्रीडायां गतरात्रौ अहमदाबादस्य नरेन्द्र मोदी क्रीडांगणे अन्तिमस्पर्धायां गुजरात टाइटन्स दलं पञ्चस्तोभैः पराजित्य गतविजेतृदलेन रॉयल चैलेंजर्स बेंगलुरु इत्यनेन अस्य वर्षस्य श्रृंखलापि विजिता। इति वार्ताः।
3: आकाशवाणी बेंगलुरु, समय 7:10।
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
5: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
6: ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
7: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
5: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
7: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
6: ಓ, ಅದು ಬೇರೆ ಮಾಡ್ತಾರೆ.
7: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
6: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
7: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ನಿಮ್ಮೊಡನಿರುವೆನು

0: ಆಕಾಶವಾಣಿ ಸಮಯ 7:02:05 ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
5: ಮಕ್ಕಳಿಗೂ
6: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
7: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ಏಕೆಂದರೆ ನೀರು ಜೀವಜಲ.
6: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
1: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ದತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯೂ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತ

0: ಸಲ್ಲಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ದತೆಗಳ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು, ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
2: ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134ನೆಯ ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಇದ್ರು. ಋತುಮಾನಗಳು, ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸುತ್ತಿದ್ರು. ಆ ವ್ಯಾಖ್ಯಾನವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
2: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಜೂನ್ 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19ನೇ ಆವೃತ್ತಿಯ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ದ 5 ವಿಕೆಟ್ಗಳ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಕಪ್ ಜಯಿಸಿತು. 20 ಕೋಟಿ ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 155 ರನ್ ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ವಿಕೆಟ್ ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡಾ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7ನೇ ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ವರ್ಷದೊಳಗಿನವರ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ವರ್ಷದೊಳಗಿನವರ ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ ಸಿಡಿಎಸ್ ನೂತನ ಮುಖ್ಯಸ್ಥರಾಗಿ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29ನೇ ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ ಎಸ್ಎಸ್ ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ T20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಇದೀಗ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ಚೆನ್ನವೀರ ಕಣವಿ ಅವರು ರಚಿಸಿರುವ ಮುಗಿಲ ಬಸಿರ ಬಯಲಿನಿಂದ.

ಮುಂದಿನ ಗೀತೆ ಏಕೆ ಕಾಡುತ್ತಿದೆ ಸುಮ್ಮನೆ ನನ್ನನ್ನು ಯಾವುದು ಈ ರಾಗ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

0: ಇದುವರೆಗೂ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ್ದಂತಹ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
6: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
8: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
7: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
8: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು

0: ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ್ರ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿ

ಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಶುದ್ಧ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45:20. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಶ್ರೀ ಮಂಜುನಾಥ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್

ಸುಂದರಕಾಂಡ ಚಿತ್ರಕ್ಕಾಗಿ ಗಂಗಾ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಎಂಎಂ ಕೀರವಾಣಿಯವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಇಂದು ಆಕಾಶವಾಣಿಯ ಪೂರಕ ಸೇವೆಗಳನ್ನು ನೋಡೋಣ. ಮಾರುಕಟ್ಟೆ ವಿಭಾಗ ಸಾರ್ವಜನಿಕ ಪ್ರಸಾರ ಸೇವೆ ಎಂದು ಆಕಾಶವಾಣಿ ಗುರುತಿಸಿಕೊಂಡಿದ್ದರೂ ತನ್ನ ಕಾರ್ಯಕ್ರಮಗಳ ಮೂಲಕ ಆರ್ಥಿಕವಾಗಿ ಲಾಭ ಗಳಿಸುತ್ತಿದೆ. ಮುಂಬೈ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ದೆಹಲಿ, ಕೋಲ್ಕತ್ತಾ, ಗೌಹಾತಿ, ಕೊಚ್ಚಿ ಹಾಗೂ ತಿರುವನಂತಪುರಗಳಲ್ಲಿ ಮಾರುಕಟ್ಟೆ ವಿಭಾಗಗಳನ್ನು ತೆರೆಯುವುದರ ಮೂಲಕ ತೀವ್ರತರವಾದ ಮಾರುಕಟ್ಟೆ ವ್ಯವಸ್ಥೆಗೆ ಆಕಾಶವಾಣಿ ಲಗ್ಗೆ ಹಾಕಿತು. ಇದು ಏಕಗವಾಕ್ಷಿ ವ್ಯವಸ್ಥೆಯಂತಿದ್ದು ಗ್ರಾಹಕರನ್ನು ಸಂಪರ್ಕಿಸುವುದರಿಂದ ಹಿಡಿದು ಜಾಹೀರಾತುಗಳನ್ನು ತಯಾರಿಸಿ ಪ್ರಸಾರಿಸುವ ಎಲ್ಲ ಹಂತಗಳ ಜವಾಬ್ದಾರಿಯೂ ಈ ವಿಭಾಗಕ್ಕಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರಮುಖ ಸಚಿವಾಲಯಗಳು, ಇಲಾಖೆಗಳು ಆಕಾಶವಾಣಿಯ ಗ್ರಾಹಕರಾಗಿವೆ. 2002 ಜೂನ್ 27ರಂದು ಪ್ರಸಾರ ಭಾರತಿಯು ದೂರದರ್ಶನ ಹಾಗೂ ಕರ್ನಾಟಕದ ಆಕಾಶವಾಣಿ ಕೇಂದ್ರಗಳ ಮಾರುಕಟ್ಟೆ ವಿಭಾಗವನ್ನು ಬೆಂಗಳೂರಿನಲ್ಲಿ ತೆರೆಯಿತು. ಮುಂಬೈ, ಚೆನ್ನೈನ ನಂತರ ಇದು ದೇಶದ ಮೂರನೇ ಮಾರುಕಟ್ಟೆ ವಿಭಾಗವಾಗಿ ಕಾರ್ಯಾರಂಭ ಮಾಡಿತು. ಈಗ ದೆಹಲಿ, ಚೆನ್ನೈ, ಕೋಲ್ಕತ್ತಾ ಹಾಗೂ ಬೆಂಗಳೂರು, ಈ ನಾಲ್ಕು ಮಹಾನಗರಗಳಲ್ಲಿ ಮಾತ್ರ ಮಾರುಕಟ್ಟೆ ವಿಭಾಗವು ಕೆಲಸ ಮಾಡುತ್ತಿದೆ. ವಿವಿಧ ಭಾರತಿ ಆಕಾಶವಾಣಿಯ ಮನೋರಂಜನಾ ವಾಹಿನಿ ಜನಪ್ರಿಯ ಚಿತ್ರಗೀತೆಗಳು ಹಾಗೂ ಲಘು ಸಂಗೀತವನ್ನು ಇದರಲ್ಲಿ ಪ್ರಸಾರ ಮಾಡಲು 1957 ಅಕ್ಟೋಬರಿನಲ್ಲಿ ಈ ವಾಹಿನಿಯನ್ನು ಆರಂಭಿಸಲಾಯಿತು. ಭಾರತದಲ್ಲಿ ಸಿನಿಮಾ ಕ್ಷೇತ್ರ ಬೆಳೆದಂತೆ ಚಿತ್ರಸಂಗೀತ ಎಲ್ಲ ವರ್ಗದ ಜನರಲ್ಲೂ ಜನಪ್ರಿಯವಾಯಿತು. ಆಕಾಶವಾಣಿಯು ದೇಶದ ಕಲೆ ಸಂಸ್ಕೃತಿಗಳ ಪಾಲನೆ ಪೋಷಣೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕೆಂಬುದೇ ಆಗಿನ ವಾರ್ತಾ ಮತ್ತು ಪ್ರಸಾರದ ಕೇಂದ್ರ ಸಚಿವರಾಗಿದ್ದ ಡಾ ಬಿವಿ ಕೇಸ್ಕರ್ ಅವರ ಆಶಯವಾಗಿದ್ದರಿಂದ ಸಿನಿಮಾ ಸಂಗೀತ ಸಂಸ್ಥೆಯ ಉದ್ದೇಶಗಳಿಗೆ ಪೂರಕವಲ್ಲವೆಂದು ಭಾವಿಸಿ ಅದನ್ನು ಬಹುತೇಕವಾಗಿ ನಿಷೇಧಿಸಲಾಗಿತ್ತು.

0: ಆಗ ಅದು ಚಿತ್ರಗೀತೆಗಳ ಪ್ರಸಾರಕ್ಕೆ ಪ್ರಾರಂಭಿಸಿದ ಹೊಸ ವಾಹಿನಿಯೇ ವಿವಿಧ ಭಾರತಿ ಅಥವಾ ಆಲ್ ಇಂಡಿಯಾ ವೆರೈಟಿ ಪ್ರೋಗ್ರಾಂ ವಾಹಿನಿ. ಆಗ ಅದನ್ನು AIVP ಎಂದು ಕರೆಯಲಾಗುತ್ತಿತ್ತು. ಇದರಲ್ಲಿ ಮೊದಲು ಕಾರ್ಯಕ್ರಮಗಳನ್ನು ಹಿಂದಿಯಲ್ಲೇ ಪ್ರಸ್ತುತಪಡಿಸಲಾಗುತ್ತಿತ್ತು. ಬೇರೆ ಬೇರೆ ಕೇಂದ್ರಗಳು ಸಂಗೀತದ ಅಥವಾ ಸ್ಪೋಕನ್ ವರ್ಡ್ ಮಾತಿನ ಕಾರ್ಯಕ್ರಮಗಳ ಧ್ವನಿಮುದ್ರಿಕೆಗಳನ್ನು ಕೇಂದ್ರ ಕಚೇರಿಯಾದ ಬಾಂಬೆಗೆ ಕಳಿಸಿಕೊಡುತ್ತಿದ್ದವು. ಅಲ್ಲಿ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ದಿನದ ಪ್ರಸಾರವನ್ನು ಸಿದ್ಧಗೊಳಿಸಲಾಗುತ್ತಿತ್ತು. ಅವುಗಳ ಪ್ರತಿಗಳನ್ನು ವಿವಿಧ ಭಾರತಿ ಕೇಂದ್ರಗಳಿಗೆ ಪ್ರಸಾರಕ್ಕಾಗಿ ಕಳಿಸಿಕೊಡಲಾಗುತ್ತಿತ್ತು. ಕೇಂದ್ರಗಳ ಸಂಖ್ಯೆಗಳು ಹೆಚ್ಚಿದಂತೆ ಬಾಂಬೆಯಲ್ಲಿ ತಯಾರಾಗುವ ಪ್ರತಿಗಳು ಹೆಚ್ಚಿದ್ದವು. ಹೀಗೆ ಪ್ರಸಾರದ ವಸ್ತು ಬೇರೆ ಬೇರೆ ಕೇಂದ್ರಗಳಿಂದ ಪೂರೈಕೆಯಾಗುತ್ತಿದ್ದ ಕಾರಣ ವಿವಿಧ ಭಾರತಿಯನ್ನು ಲೈಬ್ರರಿ ಸರ್ವಿಸ್ ಎಂದು ಆಗ ಕರೆಯಲಾಗುತ್ತಿತ್ತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
1: ಸರ್, ತಾವು ಇದರ ಜೊತೆ ಜೊತೆಗೆ ಈ ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ತಾವು ಕೆಲಸ ಮಾಡ್ತಾ ಮಾಡ್ತಾ ಒಂದು ಮುಖ್ಯವಾಗಿ ಇನ್ನೊಂದು ಯಾವುದೋ ಒಂದು ಆರ್ಥಿಕವಾಗಿ ನಮ್ಗೆ ನಿರಂತರವಾಗಿ ಬರುವಂತ ಆದಾಯ ಇರುವಂತ ಕೆಲಸ ಅಂತ ಅನ್ನೋದು ಬೇಕಾಗುತ್ತೆ
2: ಸರ್. ಅದು ಖಂಡಿತ. ನಾನು ಹೆಚ್ ಎಲ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂಥವನು. ಆಡಳಿತಾಧಿಕಾರಿಯಾಗಿ ನಾನು ನಿವೃತ್ತಿ ಆದೆ. ಈಗ ಸದ್ಯಕ್ಕೆ ನಂದೇ ಒಂದು ಪರಂಪರಾ ಕಲ್ಚರಲ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇಟ್ಕೊಂಡು ಕಳೆದ 15-20 ವರ್ಷಗಳಿಂದ ಸಾಂಸ್ಕೃತಿಕವಾಗಿ ರಂಗಭೂಮಿ ಇರಬಹುದು, ಮಕ್ಕಳಿಗೆ ಕತೆ ಹೇಳುವಂತಹ ಒಂದು ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಪ್ರತಿ ಶಾಲೆಗೆ ಹೋಗುವಂತಹದ್ದು, ನೈತಿಕ ಮೌಲ್ಯಗಳು ಇರುವಂತಹ ಕಥೆಗಳನ್ನ ಮಕ್ಕಳಿಗೆ ಉಣಬಡಿಸೋದು, ಅವರಿಂದ ಕೂಡ ಕಥೆಗಳನ್ನ ಹೇಳಿಸೋದು, ಕಥೆಗಳನ್ನ ಓದಿಸೋದು. ಮತ್ತೆ ಅಲ್ಲೇನು ಅಂತಂದ್ರೆ ಎಗೈನ್ ಕನ್ನಡವನ್ನ, ಕನ್ನಡದ ಬೀಜವನ್ನ ಅವ್ರ ಎದೆಗಳಲ್ಲಿ ಬಿತ್ತುವಂತ ಕೆಲಸ. ನಮ್ಮಲ್ಲೇನಾಗಿದೆ, ಇವತ್ತು ನೈತಿಕ ಮೌಲ್ಯಗಳನ್ನು ತುಂಬುವಂತ ಒಂದು ಪೀರಿಯಡ್ ಇರ್ತಿತ್ತು ಮೊದಲು, ಮಾರಲ್ ಸೈನ್ಸ್ ಅಂತ ಒಂದು ಪೀರಿಯಡ್ ಇರ್ತಿತ್ತು. ಈಗ ಇಲ್ಲ, ಯಾವ ಶಾಲೆಗಳಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಬಹುಶಃ ಇವತ್ತಿನ ಮಕ್ಕಳು ನಾವು ಪಡ್ಕೊಂಡಿದ್ದು ಏನ್ ಪಡ್ಕೊಂಡಿದ್ವು ಇವತ್ತು ಅದನ್ನ ಕಳ್ಕೊಂಡಿದ್ದಾರೆ.
1: ಅದಕ್ಕೆ ತಾಳ್ಮೆ ಇಲ್ಲ ಅನ್ನೋ ತರನೇ ಕಾಣಿಸ್ತಾರೆ ಎಲ್ಲರೂ.
2: ಹೌದು.
1: ಅದಕ್ಕೆ ಸಾವಿರಾರು ಚಾನೆಲ್ಗಳು ಬಂದ್ಬಿಟ್ಟಿದ್ದಾವೆ, ಸಾವಿರಾರು.
2: ಸರ್, ಯಾವತ್ತು ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ ಮಕ್ಕಳಿಗೆ. ಈಗ
1: ಮಕ್ಕಳಿಗೆ ಒಂದು ಕಥೆ ಹೇಳ್ಬೇಕಂತಂದಾಗ ಅಲ್ಲಿ ಭಾಷಾ ಜ್ಞಾನ ಅದು ಬರುತ್ತೆ, ಸ್ಪಷ್ಟತೆ ಬರುತ್ತೆ ಅವರಲ್ಲಿ. ಮೊದಲಿಂದನೆ ಯಾವುದು ಅಲ್ಪ ಪ್ರಾಣ ಮಹಾಪ್ರಾಣ, ಉಚ್ಚಾರ ಹೇಗೆ ಇರುತ್ತದೆ ಅಂತ ಅನ್ನೋದನ್ನ ಅಲ್ಲಿಂದನೆ ಕಲಿಸ್ಬಿಟ್ರೆ ಬಹುಶಃ ಭಾಷಾ ಶುದ್ಧತೆ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ.
2: ಹೇಗೆ ಹೇಳ್ಬೇಕು, ಮಕ್ಕಳಿಂದ ಕತೆ ಓದಿಸ್ತೀವಿ. ಸರಿ, ಒಂದು ಇನ್ಸಿಡೆಂಟ್ ನಾನು ಹೇಳ್ಬೇಕು ನಿಮಗೆ. ಒಂದು ಶಾಲೆಗೆ

0: ಹೇಳಿದ್ವಿ, ಸರ್ ಈ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬ ಮಗು ಅಳ್ತಾ ನಿಂತ್ಬಿಟ್ಟ, 7ನೇ ಕ್ಲಾಸ್ ಆತ ದೀಪಕ್ ಅಂತ ಹೇಳಿ, ಅಳ್ತಾ ಇದ್ದಾನೆ ಅಂದ್ರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾನೆ. ಏನಯ್ಯ ಯಾಕೆ ಅಳ್ತಾ ಇದೀಯ ಅಂತಂದ್ರೆ ನಾನು ಕತೆ ಹೇಳಬೇಕು ಅಂತ ನಿಂತ್ಕೊಂಡ. ಆಯ್ತಪ್ಪ ಹೇಳು ಅಂದ್ವಿ. ಸರ್ ನಿಂತ್ಕೊಂಡ ಸರ್ ಕತೆ ಹೇಳ್ತಾನ ಅವನು, ನಾವು ನಾಚ್ಕೋಬೇಕು ಸರ್ ಅಷ್ಟು ಚೆನ್ನಾಗಿ, ನಮಗಿಂತ ಚೆನ್ನಾಗಿ
1: ನೋಡಿ
0: ಅಲ್ಲಿ
1: ಸಿಕ್ಕಲ್ಲ ನಿಮಗೆ
0: ಈ ಸಿಕ್ಕಾಪಟ್ಟೆ. ಈ ತರ ಸುಮಾರು ಜನ ನಮಗೆ ಸುಮಾರು ಅನುಭವಗಳಾಗಿದೆ ನಮಗೆ. ಅಂತ ಮಕ್ಕಳಲ್ಲೂ ಕೂಡ ಒಂದು ಸಂವಹನಶೀಲತೆ ಇದೆ.
1: ಸರ್ ಈಗ ನಾಟಕಕ್ಕೆ ಬರೋಣ. ಮತ್ತೆ ಅನೇಕ ನಾಟಕಗಳನ್ನು ಕೇಳಿರ್ತಾವು, ಅನೇಕ ಕಲಾವಿದರು ಕೂಡ ಸ್ಮೃತಿಯಲ್ಲಿ ಇದ್ದಾರೆ. ನಿಮ್ಮ ಜೊತೆಗಾರರು ಇದಾರೆ ಮತ್ತು ಇಲ್ಲಿ ನಿರ್ದೇಶನ ಜವಾಬ್ದಾರಿ ಹೊತ್ಕೊಂಡಂತ ಅಧಿಕಾರಿಗಳು ಕೂಡ ಇದ್ದಾರೆ.
0: ಹೌದು,
1: ಹೆಂಗೆ ಯಾರ್ಯಾರನ್ನ ನೆನೆಸಬಹುದು ಈ ಟೈಮಲ್ಲಿ?
0: ಸರ್ ನನಗೆ, ನಾನು ಮೊದಲಿಗೆ 88 ಅಂತ ಹೇಳಿದ್ನಲ್ಲ, ನಾನು ಆಕಾಶವಾಣಿ ಒಳಗಡೆ ಬಂದದ್ದು ನನ್ನ ಮೊದಲೇ ನಾಟಕ. ಅದೇನು ಅಂತಂದ್ರೆ ಇದು ಗೌತಮಿ ಹೇಳಿದ ಕತೆ ನಾಟಕ. ಅದು ನನಗೆ ಒಂದು ಪಾತ್ರ ಕೊಟ್ಟರು. ನನ್ನ ಎದುರಾಳಿ ಪಾತ್ರ ಯಾವುದಪ್ಪ ಅಂತ ಹೇಳಿದ್ರೆ, ಇವರು ವಿನಯಾ ಪ್ರಸಾದ್ ಅವರು, ಆಗ್ಲೇ ದೊಡ್ಡ ಹೆಸರು ಮಾಡಿದಂತ ಅಭಿನೇತ್ರಿ ಆಕೆ, ಆಕಾಶವಾಣಿಯಲ್ಲೂ ಕೂಡ ಒಂದು ಗಟ್ಟಿ ಧ್ವನಿ. ಅವರು ಆ ಗೌತಮಿ ಪಾತ್ರವನ್ನು ಅವ್ರು ಮಾಡಿದ್ರು. ನನಗೆ ಕಣ್ಣವನ ಪಾತ್ರನ ಕೊಟ್ಟಿದ್ರು, ಕಣ್ವ ಮಹರ್ಷಿಗಳ ಪಾತ್ರ ನಂದು, ಭಾರದ್ವಾಜ ಅಂತೇಳಿ ಹೇಳಬೇಕು. ಅದನ್ನ ಡೈರೆಕ್ಟ್ ಮಾಡ್ತಿದ್ದಂಥವ್ರು ನಮ್ಮ ಯಮುನಾಮೂರ್ತಿ ಅವರು, ಬಹಳ ದೊಡ್ಡ ಹೆಸರು ಆಕಾಶವಾಣಿ. ಒಂದು ಮಮತಾ ಮಯಿ ಸರ್ ಆಕೆ ಬೆಳೆಸಿದವರು ಯಮುನಾಮೂರ್ತಿ ಅವರು. ಆಮೇಲೆ ಕೆಎಸ್ ನಿರ್ಮಲಾ ದೇವಿ, ಯಮುನಾಮೂರ್ತಿ ಅವರು ನಾಟಕ ನಿರ್ದೇಶನ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು ಅದೇ ಭಾರದ್ವಾಜ ಅಂತೇಳಿ ಒಂದು ಎದುರಾಳಿ ಪಾತ್ರ. ನನಗೆ ಭಾರದ್ವಾಜ ಬರ್ತಾ ಇಲ್ಲ ಸರಿಯಾಗಿ, ಭರದ್ವಾಜ ಅಂತ ಹೇಳ್ತಾ ಇದ್ದೆ ನಾನು. ರಾಮಣ್ಣ ನೀವೆಂಥ ವಾಯ್ಸ್ ಇಟ್ಕೊಂಡಿದ್ದೀರಿ ಗೊತ್ತಾ, ಇದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಅದ್ಭುತವಾಗಿ ಬರ್ತಾ ಇದೆ ಅಂತ ಅಂದ್ರು. ಎದುರುಗಡೆ ಆಯಮ್ಮ ಇದಾರೆ, ವಿನಯ ಪ್ರಸಾದ್ ಇದಾರೆ, ಅನುಭವಿ ಪಾತ್ರಧಾರಿಗಳಿದ್ದಾರೆ, ನಾನು ಹೊಸಬ ಆಯ್ಕೆಯಾಗಿ ಬಂದಿರುವಂತವನು. ರಾಮಣ್ಣ ಆಗತ್ತೆ ನೀವು ಮಾಡಿ, ಆ ಕಾನ್ಫಿಡೆನ್ಸ್ ನ ತುಂಬಿದ್ರು ಸರ್, ಭಾರದ್ವಾಜ ಬಂತು ನೋಡಿ ಅದು ಅಂತೇಳಿ ಹುರಿದುಂಬಿಸಿದ್ರು. ಆಮೇಲೆ ಅನೇಕ ನನಗೆ ಬೆಳಕಿನಂಗಳ ಅನ್ನುವಂತ ಒಂದು ರೇಡಿಯೋ ಧಾರಾವಾಹಿಗಳು ಶುರುವಾದವು. ಪದೇ ಪದೇ ಅವಕಾಶಗಳನ್ನು ಕೊಟ್ಟರು ಆಕಾಶವಾಣಿಯವರು, ಪಾತ್ರಕ್ಕೆ ತಕ್ಕ ಧ್ವನಿ, ಧ್ವನಿಗೆ ತಕ್ಕ ಪಾತ್ರಗಳು, ಹೀಗೆ ನನಗೆ ಅವಕಾಶಗಳ ಮೇಲೆ ಅವಕಾಶಗಳು ಆಕಾಶವಾಣಿ ಒದಗಿಸ್ಕೊಡ್ತಾ ಬಂತು ಸರ್. ಕಂಪನಿಯ ಪೆಂಪು ಇಂಪು ಅಂತೇಳಿ ಒಂದು ರಂಗಭೂಮಿಗೆ ಸಂಬಂಧಪಟ್ಟಂತ ಒಂದು ಸರಣಿ ಮಾಡಿದ್ರು. ಅದನ್ನ ಮಾಡಿದಂಥವ್ರು ಸಿ ವಿ ಶಿವಶಂಕರ್, ಬಹಳ ಹೆಸರಾಂತ ರಂಗಕರ್ಮಿನೂ ಆಗಿದ್ರು. ಇವರಿಗೆಲ್ಲ ಯಾರೋ ರಾಜ್ಕುಮಾರ್ ಅವರಿಗೆಲ್ಲ ನಾಟಕಗಳನ್ನ ಕಲಿಸಿದಂಥವ್ರು ಅವರು. ಅದಾದ್ಮೇಲೆ ಸ್ಟೇಜ್ ಪ್ರೋಗ್ರಾಂ ಮಾಡಿದ್ರು, ಅದನ್ನ ಕೆಎಸ್ ನಿರ್ಮಲಾ ದೇವಿ ಅವರು ಅದರ ನೇತೃತ್ವ ವಹಿಸಿಕೊಂಡಿದ್ರು. ರಾಮಣ್ಣ ಹೊರಗಡೆ ಎಲ್ಲ ನಿರೂಪಣೆ ಮಾಡ್ತಿರ್ರಿ, ನಮ್ಮ ಕಾರ್ಯಕ್ರಮ ಯಾಕೆ ನಿರೂಪಣೆ ಮಾಡಬಾರ್ದು ನೀವು ಮೇಡಮ್? ಅದು ಸಿಕ್ಕಂತಹ ದೊಡ್ಡ ಮಹದವಕಾಶ ಅಂತ ಹೇಳಿ ನಾನು ಆ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ನಾನು ಅದು ಮಾಡಿದ್ದೆ. ಆಮೇಲೆ ಭಾರತ ಸಿಂಧು ರಶ್ಮಿ ಅಂತೇಳಿ ಡಾಕ್ಟರ್ ಎನ್ ರಘು ಅವರು ಅದನ್ನ ನಿರ್ದೇಶನ ಮಾಡಿದ್ರು. ಅದು ಕೂಡ ನಾನು ತುಂಬಾ ನೆನಪಿನಲ್ಲಿಡಬೇಕಾದಂತಹ ಒಂದು ಸರಣಿ ಕಾರ್ಯಕ್ರಮ ಅದು.
1: ಅಂದ್ರೆ ನಿಮ್ಮ ಒಂದು ಕಂಠದ ವೈಶಿಷ್ಟ್ಯತೆ ಆಗಿದೆ, ಆದ್ರೆ ಸತತವಾಗಿ ಅದು ಬಳಕೆಗೆ ಬರ್ತಾ
0: ಇರಬೇಕು ಆಕಾಶವಾಣಿಯ ಭಿಕ್ಷೆ ಅಂತ
1: ಅಂದ್ರೆ ಅದೊಂದು ಉದಾರತೆ, ಆ ಒಂದು ವೈಶಾಲ್ಯತೆ, ಮತ್ತು ಆಕಾಶವಾಣಿಯನ್ನ ಅಷ್ಟು ಅಭಿಮಾನದಿಂದ ಹೇಳ್ಕೊಳ್ಳುವಾಗ ಈ ರೀತಿ.
0: ಸರ್ ಆಕಾಶವಾಣಿ ಇವತ್ತಿಗೂ ಕೂಡ ಆಕಾಶವಾಣಿ ಕರೆಯುವಂತ ಯಾವುದೇ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಅಂತ ಅಂದ್ರೆ ತಕ್ಷಣ ಒಪ್ಕೊಂಡು ಬರೋರಲ್ಲಿ ನಾನು ಮೊದಲನೇ ನಿಂತ್ಕೋತೀನಿ ನಾನು.
1: ಬಹಳ ಸಂತೋಷ, ಬಹಳ ಸಂತೋಷ. ತಾವೊಬ್ಬ ಕಂಠದಾನ ಕಲಾವಿದರಾಗಿ ಬೇರೆ ಬೇರೆ ಕಡೆನೂ ಕೂಡ ತೊಡಸ್ಕೊಂಡಿದ್ದೀರಿ ಕಾಣಿಸುತ್ತೆ.
0: ಹೌದು ಸರ್, ನಾನು ಅನೇಕ ಸಾಕ್ಷಿ ಚಿತ್ರಗಳಿಗೆ ಧ್ವನಿಯಾಗಿದ್ದೀನಿ, ಮತ್ತೆ ಈ ಡಿಸ್ಕವರಿ ಚಾನೆಲ್ ಇದೆಯಲ್ವಾ, ಡಿಸ್ಕವರಿ ಚಾನೆಲ್ಗೂ ಕೂಡ ಅನೇಕ ಪಾತ್ರಗಳಿಗೆ ನಾನು ಧ್ವನಿ ಕೊಟ್ಟಿದ್ದೇನೆ, ಆಕಾಶವಾಣಿಯ ಜಾಹೀರಾತುಗಳಿಗೆ ಧ್ವನಿ ಕೊಟ್ಟಿದ್ದೀನಿ, ಟಿವಿ ಧಾರಾವಾಹಿಗಳಿಗೂ ಕೂಡ ಧ್ವನಿ ಕೊಟ್ಟಿದ್ದೀನಿ, ಟಿವಿ ಜಾಹೀರಾತುಗಳು ಕೂಡ ನಾನು ಧ್ವನಿ ಕೊಟ್ಟಿದ್ದೀನಿ.
1: ಸರ್, ಪತ್ರಿಕಾ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದವರಾಗಿ ಈ ಆಕಾಶವಾಣಿ ಮತ್ತು ಪತ್ರಿಕೆ ಎಲ್ಲವೂ ಮಾಧ್ಯಮನೇ ನಿಜ, ದೂರದರ್ಶನ ಕೂಡ ಒಂದು ದೃಶ್ಯ ಆಗುತ್ತೆ, ಒಂದು ಒಂದ್ ಕಡೆ ಅಕ್ಷರ ಬರುತ್ತೆ, ಒಂದು ಧ್ವನಿಯಾಗಿರುತ್ತೆ.
0: ಹೌದು.
1: ಈ ಎಲ್ಲದರ ಕಡೆ ತಾವು ತೊಡಸ್ಕೊಂಡಿದ್ದೀರಲ್ಲ, ಈ ಪತ್ರಿಕೆ ಆಕಾಶವಾಣಿ ಅಥವಾ ದೂರದರ್ಶನ ಈ ಎಲ್ಲರ ನಡುವಿನ ಒಂದು ಸಮನ್ವಯತೆ ಅವಶ್ಯಕತೆ ಇದೆಯಾ ಈಗ?
0: ಸರ್ ಖಂಡಿತ ಇದೆ, ಯಾಕೆಂದ್ರೆ ಇವೆಲ್ಲ ಒಟ್ಟಾಗಿ ಕೆಲಸ ಮಾಧ್ಯಮ ಅಂದಾಗ್ಲೇನೆ ಎಲ್ಲ ಒಟ್ಟಾಗಿ ಕೆಲಸ ಮಾಡುವಂತ ಇರಬೇಕು. ಅದು ಇವತ್ತಿಂದ ಅದು ಕಾಣ್ತಾ ಇಲ್ಲ, ಒಂದು ಸಮಗ್ರತೆ ನಮಗೆ ಕಾಣ್ತಾ ಇಲ್ಲ.
1: ನಾವೇ ಶ್ರೇಷ್ಠ, ನಂದೇ ಬಹಳ
0: ಮೀಡಿಯಾದವರು, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಇವತ್ತು ಅಬ್ಬರದ ಮೀಡಿಯಾ ಆಗೋಗಿದೆ, ಆಯ್ತಾ, ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಮತ್ತೆ ಪತ್ರಿಕಾ ಮಾಧ್ಯಮವು ಕೂಡ ಅಷ್ಟೇ, ಪತ್ರಿಕೆಗಳನ್ನ ಓದೋರು ಕಡಿಮೆ ಆಗ್ಬಿಟ್ಟಿದ್ದಾರೆ ಈಗ, ಕೇಳೋರು ಇದ್ದಾರೆ,
1: ಹೌದು,
0: ನೋಡೋರು ಇದ್ದಾರೆ, ಓದೋರು ಕಡಿಮೆ ಆಗಿದ್ದಾರೆ.
1: ಅದೇ ಪತ್ರಿಕೆ ಓದಿದೆ ಅಂತ ನೋಡಿ.

0: ಅಂತಂತಾರೆ.
1: ಹೌದು, ಅಲ್ಲಿ ಬರೀ ಅಂತ ಹೇಳಲ್ಲ ನಿಜ.
0: ಹಾಗಾಗಿ ಇವತ್ತು ದೊಡ್ಡ ದೊಡ್ಡ ಚಿತ್ರಗಳು ಅವರು ಪ್ರಿಂಟ್ ಮಾಡ್ತಾರೆ
1: ಸರ್,
0: ಇಡೀ ಪೇಜ್ ಗಟ್ಟಲೆ ಚಿತ್ರನೇ ಇರ್ತದೆ.
1: ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಇದನ್ನ ನಿಜವಾಗ್ಲೂ ಗಟ್ಟಿಯಾಗಿ ಹಿಡಿದು ನಿಂತಿರುವಂತಹದ್ದು, ಪ್ರಸಾರ ಮಾಡ್ತಿರುವಂತಹದ್ದು ಆಕಾಶವಾಣಿ ಮಾಧ್ಯಮ ಮಾತ್ರ, ಮತ್ತೆ ನಮ್ಮ ದೂರದರ್ಶನ.
0: ದೂರದರ್ಶನ,
1: ನಾನು ಉಳಿದ ಖಾಸಗಿ ಚಾನೆಲ್ಗಳ ಬಗ್ಗೆ ಮಾತಾಡ್ತೇನೆ,
0: ಹೇಳೋದು ಬೇಡ ಈಗ.
1: ಖಾಸಗಿ ಚಾನೆಲ್ಗಳ ಬಗ್ಗೆ ನಾನು
0: ಮಾತಾಡ್ತೇನೆ. ಜನರು ಕೂಡ ಯಾವುದು ಉತ್ತಮ, ಯಾವ್ದರಲ್ಲಿ ಏನು ನಡೀತಾ ಇದೆ, ಯಾವುದು ನಮ್ಗೆ ಬೇಕಾಗಿಲ್ಲ ಸದ್ಯಕ್ಕೆ ಅಂತ ಅನ್ನೋದನ್ನ ಬೇಕಾದ್ರೆ ಹೇಳಬಲ್ರು.
1: ಹೌದು,
0: ಆದ್ರೆ ಅದಕ್ಕೆ ಯಾಕೋ ಅಂಟ್ಕೊಂಡ್ಬಿಟ್ಟಿದ್ದಾರೆ.
1: ನಿಜ ನಿಜ
0: ಹೇಳೋದು ಆಕಾಶವಾಣಿ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ನಿಜ, ನೋಡಿದ್ದೇನೆ, ನೋಡೋ ಅಂತ ಕೆಲಸ ಮಾಡ್ತಿದ್ದಾರೆ
1: ಸರ್. ನಮ್ಗೆ ಏನು ಅಂತಂದ್ರೆ ಜನರ ಅಭಿರುಚಿಯನ್ನ ಕೆಡಿಸೋ ಕಡೆ ಮುಖ ಮಾಡ್ತಾ ಇದೀವಿ ಏನೋ ಅಂತ ಅನ್ಸೋಕ್ ಶುರುವಾಗಿದೆ. ಆದ್ರೆ ಆಕಾಶವಾಣಿ ಮತ್ತೆ ದೂರದರ್ಶನ ಆ ಹಂಬಲಕ್ಕೆ ಬಿದ್ದಿಲ್ಲ, ಇದುವರೆಗೂ ಬಿದ್ದಿಲ್ಲ.
0: ಬೇಕಾಗಿಲ್ಲ, ಯಾಕಂದ್ರೆ ಸರ್ಕಾರದ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಏನು ತಲುಪಿಸಬೇಕು ಅಂತ ಒಂದು
1: ಜವಾಬ್ದಾರಿ ಇದೆ ಸರ್, ಜವಾಬ್ದಾರಿ ಇದೆ, ಬದ್ಧತೆ ಇದೆ.
0: ಹೌದೌದು,
1: ಆ ಬದ್ಧತೆ ನಾವು ಖಾಸಗಿ ಚಾನೆಲ್ಗಳಲ್ಲಿ ಕಾಣ್ತಾ ಇಲ್ಲ. ಈವನ್ ಖಾಸಗಿ ರೇಡಿಯೋ ವಾಹಿನಿಗಳಿದೆಯಲ್ಲ, ಅಲ್ಲೂ ಕೂಡ ನಾವು ಭಾಷೆಯನ್ನ ಆ ಮೂಲಕವಾಗಿ ಕೆಡಿಸ್ತಾ ಇದ್ದೇವೆ.
0: ಹೌದೌದು ಸರ್. ಈಗ ನಾವು ನೀವು ಎಲ್ಲರೂ ಕೂಡ ಗಮನಿಸ್ತಾ ಇದೀವಿ, ಕನ್ನಡ ಹೇಗಿರಬೇಕು ಅಂತ ಹೇಳಿ. ಈಗ ದೊಡ್ಡ ದೊಡ್ಡ ಒಂದು ಯಾವ್ದೋ ಟಿವಿ ಮಾಧ್ಯಮನೇ ತಗೋಣ, ಯಾವ್ದೋ ಒಂದು ಖಾಸಗಿ ಚಾನೆಲ್, ಅವರು ಎಂಥವ್ರನ್ನಲ್ಲಿ ಇಟ್ಟಿರ್ಬೇಕು ಅಂತವ್ರು ಇಟ್ಟಿಲ್ಲ, ಅಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಸಮಸ್ಯೆ ಇರೋರೇ ಓದ್ತಿರ್ತಾರೆ
1: ಸರ್,
0: ಹೇಳ್ತಿರ್ತಾರೆ
1: ಇಂಗ್ಲಿಷ್ ಮಯ, ಅದು ಕಂಗ್ಲೀಷ್ ಅಂತ ಅನ್ಕೊಳ್ಳಿ. ಕನ್ನಡವೂ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಕನ್ನಡವನ್ನ ಯಾವ ರೀತಿ ಉಚ್ಚಾರ ಮಾಡಬೇಕು ಅಂತ ಗೊತ್ತಿಲ್ಲ, ಭಾಷೆಯನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಕನ್ನಡ ಗೊತ್ತಿದ್ರು ಕೂಡ ಕನ್ನಡಿಗರೇ ಕೇಳ್ತಾ ಇದಾರೆ ಅಂತ ಇದ್ರು ಕೂಡ ಇಂಗ್ಲಿಷ್ ನ ಹೇಳುವಂತ ಒಂದು ಪ್ರಮೇಯ ಬಂದ್ಬಿಟ್ಟಿದೆ ಅವರಿಗೆ,
0: ಬರುತ್ತೆ
1: ಯಾಕೆ ಅಂತ ಗೊತ್ತಿಲ್ಲ
0: ಸರ್. ಈಗ ನಮ್ಮ ಭಾಷೆ ಚೆನ್ನಾಗಿ ಇರಬೇಕು ಅಂತಂದ್ರೆ ಈ ಅನೇಕ ಸಾಂಸ್ಕೃತಿಕ ಹಿನ್ನೆಲೆ ಬೇಕಾಗತ್ತೆ, ಅಂದ್ರೆ ಜ್ಞಾನ ಬೇಕಾಗತ್ತೆ.
1: ಹೌದು,
0: ಜಾನಪದ ತಿಳ್ಕೊಂಡಿರ್ಬೇಕು, ಸಾಹಿತ್ಯದ ಬಗ್ಗೆ ಜ್ಞಾನ ಇರಬೇಕು, ಎಲ್ಲವನ್ನು ತಿಳ್ಕೊಂಡಾಗ ಮಾತ್ರ ಆಕಾಶವಾಣಿಯಲ್ಲಿ ಅಂತ ವ್ಯಕ್ತಿ ಒಂದು ಉತ್ತಮವಾದಂತಹ ಭಾಷಣ ಕೊಡಬಲ್ಲ ಅಥವಾ ಒಂದು ಕಾರ್ಯಕ್ರಮ ಕೊಡಬಲ್ಲ.
1: ನಿರೂಪಕನಾಗಿ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಕೈಯಾಡಿಸಿರ್ಬೇಕು, ಎಲ್ಲಾ ಕ್ಷೇತ್ರಗಳ ಪರಿಚಯನಾದ್ರೂ ಕನಿಷ್ಠ ಪರಿಚಯ ಇರಬೇಕು, ಅದು ಜಾನಪದ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ನಾಟಕ ಇರ್ಬೋದು, ಚಿತ್ರಕಥೆ ಇರ್ಬೋದು, ಚಿತ್ರ ಸಂಗೀತ ಇರಬಹುದು, ಆಯ್ತಾ, ಸಿನಿಮಾ ಇರ್ಬೋದು, ಎಲ್ಲವೂ ಈ ಎಲ್ಲ ಕ್ಷೇತ್ರಗಳ ವ್ಯಕ್ತಿಗಳ ಪರಿಚಯ ಕೂಡ ನಿಮ್ಗೆ ಸಾಕಷ್ಟು ಮಟ್ಟಿಗೆ ನೀವು ತಿಳ್ಕೊಂಡಿರ್ಬೇಕು. ಇಲ್ಲದ್ರೆ ನೀವು ಯಾವುದೋ ಒಂದು ರೀತಿಯ ಒಂದು ಬಗೆಯ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಹೋಗಿರಲ್ಲ, ಬೇರೆ ಬೇರೆ ಆಯಾಮಗಳ ಕಾರ್ಯಕ್ರಮಗಳಿಗೆ ಪುಸ್ತಕ ಬಿಡುಗಡೆ ಇರ್ಬೋದು, ಪುಸ್ತಕ ಬಿಡುಗಡೆ ಅಂದ್ರೆ ಆ ಪುಸ್ತಕಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಸಾಹಿತಿ ಅಂತ ಅಂದ್ರೆ ಸಾಹಿತಿಯ ಬಗ್ಗೆ ಗೊತ್ತಿರಬೇಕು, ಸಾಹಿತಿಗಳ ಬಗ್ಗೆ ಗೊತ್ತಿರಬೇಕು.
0: ಬಟ್ ನೀವು ಹೇಳೋದು ಹೆಂಗಂದ್ರೆ ಈಗ ವ್ಯಕ್ತಿ ಪರಿಪೂರ್ಣ ಆಗಿರ್ಬೇಕಂತಂದ್ರೆ ತನ್ನ ಸುತ್ತಲಿನ ಎಲ್ಲಾ ವಿಚಾರಗಳನ್ನು ಅರಿತಿರ್ಬೇಕು, ಅವಾಗ ಮಾತ್ರ
1: ಕಿವಿನ ಯಾವಾಗಲೂ ತೆರೆದಿಟ್ಕೊಂಡಿರ್ಬೇಕು, ಕಣ್ಣುಗಳನ್ನ ಯಾವಾಗಲೂ ತೆರೆದಿಟ್ಕೊಂಡಿರ್ಬೇಕು.
0: ಈ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಿಮಗೆ ಸಿನಿಮಾ ಕ್ಷೇತ್ರಗಳಲ್ಲಿ ಏನಾದ್ರೂ ಅವಕಾಶ ಸಿಗ್ತಾ?
1: ಸಿನಿಮಾ ಕ್ಷೇತ್ರಗಳಲ್ಲಿ ಅವಕಾಶಗಳು ಸಿಕ್ಕಿದ್ವು. ನಾನು ಬಿ ರಾಮಮೂರ್ತಿ ಅವರು, ಗೀತಪ್ರಿಯ ಇವ್ರ ಜೊತೆಲೆಲ್ಲ ಒಡನಾಟದಲ್ಲಿದ್ದೆ. ಅವರ ಕೆಲವೊಂದು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗೂ ಕೂಡ ನಾನು ಕೆಲಸ ಮಾಡ್ತಿದ್ದೆ. ಆದ್ರೆ ನಮ್ಮ ಏನೋ ನಾನು ಹೆಚ್ ಎಲ್ ಅನ್ನುವಂತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ, ರಜೆಗಳನ್ನ ಹಾಕೊಂಡು ಹೋಗೋದು ಅಲ್ಲಿ, ಅದು ಏನು ಅಂದ್ರೆ ನಿಮ್ಮ ಪೇಷನ್ಸ್ ನ ಕೇಳುವಂತ ಮಾಧ್ಯಮಗಳವು. ಸೊ ಹಾಗಾಗಿ ಅಲ್ಲಿಂದ ಹೊರಗಡೆ ನಿಂತುಬಿಟ್ಟೆ ನಾನು. ಈವನ್ ಧಾರಾವಾಹಿಗಳು ಕೂಡ ನಾನು ಹೋಗ್ಲಿಲ್ಲ.
0: ಇಲ್ಲ, ಈ ಕಡೆ ನಮ್ಮ ಕೆಲಸನೂ ಕೂಡ ಅದು ನಿರಂತರವಾಗಿ ಸಾಗಬೇಕು. ಎಲ್ಲ ಕಡೆ ಕೈ ಆಡಿಸಿದಾಗ ಎಲ್ಲೂ ನಿಲ್ಲಲ್ಲ, ಬಟ್ ಎಷ್ಟು ಬೇಕೋ ಅಷ್ಟೇ
1: ಜಸ್ಟಿಫೈ
0: ಮಾಡ್ಲಿಕ್ಕೆ
1: ಇದ್ದೆ ಇರದಿದ್ದೆ ಹಂಗೆ. ನಾನು ಬೆಳಗ್ಗೆ ಹೋದ್ರೆ ಆಫೀಸ್ಗೆ ಸಂಜೆ 6 ಗಂಟೆಗೆ ಬರ್ತಿದ್ದೆ, ಮತ್ತೆ 3 ಗಂಟೆ ಮೇಲೆ ಕಾರ್ಯಕ್ರಮಗಳಿಗೆ ನಿರೂಪಕನಾಗಿ ಹೋಗ್ತಾ ಇದ್ದೆ. ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ, ಹಂಗಾಗಿ ಮಕ್ಕಳ ಬಗ್ಗೆ ಗಮನ ಕೊಡಕ್ ಆಗ್ತಿರ್ಲಿಲ್ಲ. ಕ್ರೆಡಿಟ್ ನನ್ನ ಶ್ರೀಮತಿಗೂ ಹೋಗ್ಬೇಕು, ಕುಟುಂಬನ ಅವಳು ಸಂಭಾಳಿಸೋಳು.
0: ಹೀಗೆ ನೀವು ಜನರ ಆಸ್ತಿ, ಯಾಕಂದ್ರೆ ನಿಮ್ಮನ್ನ ಎಲ್ಲಾ ಕಡೆನು ಬಯಸ್ತಾರೆ ಜನ, ಹಾಗಾಗಿ ಎಲ್ಲಾ ಕಡೆ ಹೋಗ್ಲೇಬೇಕಾಗತ್ತೆ. ಅದು ಜನರ ಪ್ರೀತಿ ಜಾಸ್ತಿ ಆದಾಗ ಎಲ್ಲಾ ಕಡೆ ಎಷ್ಟೇ ಕಷ್ಟಪಟ್ಟು ಓಡಾಡ್ತಿದ್ವಿ ಅಂತಂದ್ರು ಅದು ಆಯಾಸ ಅನ್ಸಲ್ಲ. ಮನೆಗೆ ಹೋದಾಗ ನೀವು ಒಂದು ಸಂತೋಷದಿಂದ ಮನೆ ತಲುಪ್ತೀರಿ, ಮತ್ ಮನೆಯಲ್ಲಿ ಕೂಡ ಜವಾಬ್ದಾರಿ ತಗೊಳ್ಳುವಂತ ಧರ್ಮಪತ್ನಿ ಇದ್ದಾಗ ಇನ್ನೇನು ಸಮಸ್ಯೆ
1: ಸಮಸ್ಯೆ ಇರಲಿಲ್ಲ. ಈ ಓ ಹೆಣ್ಣಾಗುವಂತ ಪ್ರಭುವೆ ಅಂತ ಹೇಳಿ ಆಕಾಶವಾಣಿನೇ ನನಗೆ ಕೊಟ್ಟಂತ ಒಂದು ದೊಡ್ಡ ಅವಕಾಶ ಅದು. ಅದು ಒಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಬಹುಮಾನ ತಗೊಳ್ತದ್ದು. ಓ ಹೆಣ್ಣಾಗು ಪ್ರಭುವೆ ಅಂತ ಹೇಳಿ ನಾಟಕ, ಅದು ನನಗೆ ತುಂಬಾ ಹೆಸರನ್ನ ಕೊಡ್ತು. ಜೊತೆಗೆ ಕರ್ನಾಟಕ ರಮಾರಾಮಣ ಅಂತ ಹೇಳಿ ಒಂದು ನಾಟಕ ಮಾಡಿದ್ವಿ ಸರ್, ಅದು ಕೃಷ್ಣದೇವರಾಯನ ಕೊನೆಯ ದಿನಗಳನ್ನ ಕುರಿತಾದಂತಹ ಒಂದು ನಾಟಕ. ಅದನ್ನ ನಾನು ನಿರ್ದೇಶನ ಮಾಡಿದ್ದೆ. ಅದು ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆ ಇದೆಯಲ್ಲ, ಮಾಡ್ತೀವಲ್ಲ, ಅದರಲ್ಲಿ ಪ್ರಥಮ ಬಹುಮಾನ ಪಡ್ಕೊಳ್ಳುತ್ತದೆ
0: ಸರ್. ಹಂಗೆ ಬಹಳ ಸಮಯ ಬೇಕಾಗತ್ತೆ ನಮಗೆ. ಈ ನಿಮ್ಮ ಪರಂಪರಾ ಕಲ್ಚರಲ್ ಫೌಂಡೇಶನ್ ವತಿಯಿಂದ ನೀವು ಕೂಡ ಒಂಥರ ಪ್ರಸಾರದ ಕೆಲಸನೇ

0: ಮಾಡ್ತಿದ್ದಂಗೆ
1: ಸಾಂಸ್ಕೃತಿಕ ಪ್ರಸಾರ.
0: ಸಾಂಸ್ಕೃತಿಕ ಪ್ರಸಾರ ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ಇದ್ಕೊಂಡು ಎಷ್ಟು ಮಾಡಕ್ ಸಾಧ್ಯ ಅಷ್ಟನ್ನ ಮಾಡಿದಿರಿ. ಸಂಸ್ಥೆಯನ್ನಾಗಿ ಇದ್ಕೊಂಡು ಕಟ್ಕೊಂಡು ಅದ್ರ ಟ್ರಸ್ಟ್ ಮಾಡ್ಕೊಂಡು ಎಷ್ಟು ಮಾಡಬೇಕು ಅಷ್ಟನ್ನ ಮಾಡ್ತೀರಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಾಗೆ ಇರಬೇಕು ಅಂತ.
1: ರಂಗಭೂಮಿಗೆ ಸಂಬಂಧಪಟ್ಟ ಕೆಲಸಗಳು, ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲಸಗಳು, ಮತ್ತೆ ವಿಶೇಷ ಚೇತನರು ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಇದೆಲ್ಲವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಪರಂಪರಾ.
0: ಸೊ ಹೀಗೆ ಹೀಗೆ ಇದೆ, ನಿಮ್ಮ ಕೆಲಸದ ವ್ಯಾಪ್ತಿ ತುಂಬಾ ದೊಡ್ಡದಿದೆ. ಒಳ್ಳೆ ರೀತಿಯಲ್ಲೇ ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಪಡೆದಿದ್ದಿರ್ತಾವು.
1: ಸರ್, ನಾವು ಸಮಾಜದಿಂದ ಏನೋ ಪಡ್ಕೊಂಡಿದ್ದೀವಿ.
0: ಹೌದೌದು,
1: ಸಮಾಜಕ್ಕೆ ಹಿಂತಿರುಗಿಸಿಕೊಡ್ಬೇಕಾದಂತಹ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿನ ಮೇಲೂ ಕೂಡ ಇದೆ.
0: ಹೌದೌದು,
1: ಆ ಜವಾಬ್ದಾರಿಯಲ್ಲಿ ಒಂದು ಕನಿಷ್ಠ ಮಟ್ಟದ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಹಂಬಲ.
0: ಸರ್, ಇದರಿಂದ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಎಲ್ಲ ನಿಮಗೆ ದೊರಕಿದ್ದಾವೆ. ಅದು ಹೆಂಗಿದೆ ಅಂದ್ರೆ ಅದು ತಂತಾನೆ ಅರಿಸಿಕೊಂಡು ಬರ್ತದೆ.
1: ಬಂದಿದೆ ಸರ್, ನಾವು ಈ ರಂಗಭೂಮಿಯಲ್ಲಿ ಮಾಡಿರುವಂತಹ ಒಂದು ಕೆಲಸಕ್ಕೋಸ್ಕರವಾಗಿ ಬಿಬಿಎಂಪಿ ಅದನ್ನ ಗುರುತಿಸಿ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದೆ. ಸುವರ್ಣ ರಾಜ್ಯೋತ್ಸವ ಆಯ್ತಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೆ, ಅದಕ್ಕೆ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಹೀಗೆ ಸಂಘ ಸಂಸ್ಥೆಗಳೆಲ್ಲ ಒಂದಷ್ಟು ಕರೆದು ಗೌರವಿಸಿವೆ, ಪ್ರಶಸ್ತಿಗಳನ್ನು ಕೊಟ್ಟಿವೆ.
0: ನಾಡಿನ ಎಲ್ಲಾ ಪತ್ರಿಕೆಗಳು ನಿಮ್ಮನ್ನ ಒಳ್ಳೆಯ ರೀತಿಯಲ್ಲಿ ಹೊಗಳಿ ಬರೆದಿದ್ದಾರೆ, ಪ್ರಶಂಸೆ ಮಾಡಿದ್ದಾರೆ. ಸಾಂಸ್ಕೃತಿಕ ಸಂಪನ್ನ ನಮ್ಮ ಜಿ ಪಿ ರಾಮಣ್ಣ ಅಂತ ಹೇಳಿ ನಾವು ಹೇಳುವಂಗಾಗಿದೆ ಎಲ್ಲ ಕಡೆ.
1: ದೊಡ್ಡ
0: ಬೇಕು ಬೇಕು ಸರ್. ಹಾಗಾಗಿ ಇಂಥ ವ್ಯಕ್ತಿ ನಮ್ಮ ಆಕಾಶವಾಣಿ ಜೊತೆಗೆ ಆರಂಭದಿಂದ ಬೆಳೆದು ನಂತರ ದೂರದರ್ಶನದಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಯಾವುದೇ ಚಟುವಟಿಕೆಗಳಲ್ಲಿ ನೀವು ಸತತವಾಗಿ ಭಾಗವಹಿಸ್ತಾ, ಅದು ಕ್ವಿಜ್ ಆಗಿರ್ಬೋದು ಅಥವಾ ಒಂದು ಸರಣಿ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಡೆನೂ ನೀವು ತೊಡಸ್ಕೊಂಡಿದ್ದಕ್ಕೆ ಇವತ್ತು ನಮ್ಮ ಆಕಾಶವಾಣಿಗೆ ಏನು ನಾವು 90ರ ಸಂಭ್ರಮ ಅಂತೇಳಿ ಸಂಭ್ರಮಿಸ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ನೀವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಲ್ಲಿ
1: ಭಾಗಿ
0: ಆಗಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
1: ಅನಂತ ಧನ್ಯವಾದಗಳು ಆಕಾಶವಾಣಿಗೆ ಮತ್ತು ನಿಮಗೆ.
0: ನಮಸ್ಕಾರ ಸರ್.
2: ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಇದುವರೆಗೂ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ. ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಕ್ಕಳ ನದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಧರಣಿಗೋಳವು ಮೂಸೆ ಜೀವಗಳ ನದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಪರಿಪರಿಯ ಬಂಧು ಧರ್ಮದಿನ್ ಅಹಮತಿ ಕರೆಗೆ ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ. ಪರಿಪರಿಯ ಬಂಧು ಧರ್ಮದಿನ್ ಅಹಮತಿ ಕರೆಗೆ ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ.

ಇಲ್ಲಿ ಸಂಸಾರ ತಾಪವನ್ನು ಕುರಿತಂತೆ ಒಂದು ಮಾತನ್ನ ಡಿವಿಜಿಯವರು ವಿವರಿಸ್ತಾ ಇದ್ದಾರೆ. ಧರಣಿ ಗೋಳವು ಮೂಸೆ ಎನ್ನುವ ಮಾತಿನಲ್ಲಿ ಧರಣಿ ಎನ್ನುವ ಗೋಳ ಅದೊಂದು ಲೋಹವನ್ನು ಕರಗಿಸುವ ಪಾತ್ರೆ ಎನ್ನುವ ಅರ್ಥವನ್ನ ಡಿವಿಜಿಯವರು ಇಲ್ಲಿ ಒಂದು ರೂಪಕದ ಭಾಷೆಯಲ್ಲಿ ವಿವರಿಸ್ತಾ ಇದ್ದಾರೆ. ಜೀವಗಳು ಆ ಜೀವಗಳನ್ನು ಈ ಮೂಸೆ ಅಂದರೆ ಲೋಹವನ್ನು ಕರಗಿಸುವಂತಹ ಪಾತ್ರೆ ಪರಿಶುದ್ಧಿಗೊಳಿಸ್ತದೆ ಅನ್ನೋದು ಇಲ್ಲಿಯ ಅರ್ಥ ವಾಸ್ತವವಾಗಿ. ಸೊ ಸಂಸಾರ ತಾಪವನ್ನ ಈ ಧರಣಿ ಅಥವಾ ಲೋಕದ ಜೀವ ಲೋಕದಲ್ಲಿಯ ಬದುಕು ಎನ್ನುವುದು ಒಂದು ಕರಗಿಸುವ ಪಾತ್ರೆಯಾಗಿ ಅದರಲ್ಲಿ ಬದುಕುತ್ತಿರುವಂತಹ ಜೀವಗಳನ್ನು ಪರಿಶುದ್ಧಿಗೊಳಿಸ್ತದೆ ಅದು ಅನ್ನೋದು. ಅಂದರೆ ಸಂಸಾರ ತಾಪವನ್ನ ಬದುಕು ಎನ್ನುವುದು ಪರಿಶುದ್ಧಿಗೊಳಿಸುವ ಒಂದು ಮೂಸೆ ಅದು ಎನ್ನುವ ಅರ್ಥ ಇಲ್ಲಿ ಬರ್ತಾ ಇದೆ. ಪರಿಪರಿಯ ಬಂಧು ಧರ್ಮದಿನ್ ಅಂತನ್ನೋ ಮಾತು ವಾಸ್ತವವಾಗಿ ಅನೇಕ ರೀತಿಯ ಬಂಧು ಬಳಗ ಇದೆ ನಮ್ಮಲ್ಲಿ. ಅನೇಕ ಬಣ್ಣಗಳಿದ್ದಾವೆ, ಅನೇಕ ಗುಣಗಳಿದ್ದಾವೆ ಅವರಿಗೆ, ಅನೇಕ ಭಾವನೆಗಳಿದ್ದಾವೆ. ಈ ರೀತಿಯ ಅನೇಕ ಬಣ್ಣಗಳಿಂದ ಕೂಡಿರುವಂತಹ ಬಂಧು ಧರ್ಮ, ಈ ಬಂಧು ಧರ್ಮದಿಂದ ನಮ್ಮ ಅಹಂ ಅಥವಾ ನಾನು ಎಂಬಂತಹ ಒಂದು ಅಹಂಕಾರ ಅದು ಕರಗಿ ಹೋಗ್ತದೆ. ಅಂದರೆ ಬದುಕಿನಲ್ಲಿ ಹೀಗೆ ಅನೇಕ ರೀತಿಯ ಸಂಬಂಧಗಳಿಂದ ನಾವು ನಮ್ಮ ಅಹಮ್ಮನ್ನು ಕರಗಿಸಿಕೊಂಡು ನಮ್ಮ ಆತ್ಮ ಒಳಗಿನ ಆತ್ಮ ಅದು ಹಬ್ಬುವುದು ಬೆಳೀತದೆ ಅನ್ನುವ ಭಾವವನ್ನು ಇಲ್ಲಿ ಡಿವಿಜಿಯವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ಅಂತಂದರೆ ಬದುಕಿನಲ್ಲಿ ನಾವು ಬಗೆಬಗೆಯ ಜನರ ಜೊತೆಗೆ ಬೆರೀತಾ ನಮ್ಮ ಅಹಂಕಾರವನ್ನು ನಾವೇ ದೊಡ್ಡವರು ಅನ್ನುವ ಅಹಂಕಾರದ ಭಾವ ಏನಿದೆ ಅದು ಜನರ ಜೊತೆಗೆ ಬೆರೀತಾ ಬೆರೀತಾ ಬೆರೀತಾ ನಮ್ಮ ಮನಸ್ಸನ್ನು ನಮ್ಮ ವ್ಯಕ್ತಿತ್ವವನ್ನು ಅದು ಲೋಹವನ್ನು ಕರಗಿಸುವ ಪಾತ್ರೆಯಂತೆ ಕರಗಿಸಿ ನಮ್ಮ ಆತ್ಮವನ್ನು ಬೆಳೆಯುವಂತೆ ಮಾಡ್ತದೆ ಅನ್ನೋದು ಇಲ್ಲಿ ಡಿವಿಜಿಯವರ ಮಾತು.

0: ಹೊಸ ಹೊಸಬನಾಗುವನನು ಕ್ಷಣಂ ಮಾನವನು ವಸುಧೆಯ ಮೂಸಿಯಲಿ ಪುಟ ಪಾಕವಾಂತು. ಹೊಸ ಹೊಸಬನಾಗುವನನು ಕ್ಷಣಂ ಮಾನವನು ವಸುಧೆಯ ಮೂಸೆಯಲಿ ಪುಟ ಪಾಕವಾಂತು. ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ. ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ.
1: ಹೋಸ

ಇಲ್ಲಿ ಪುಟಪಾಕ ಅನ್ನೋ ಪದಕ್ಕೆ ಅರ್ಥ ಮತ್ತೆ ಮತ್ತೆ ಕಾಯಿಸಿ ಕಾಂತಿಗೊಳ್ಳುವ ಒಂದು ಪ್ರಕ್ರಿಯೆ ಅಂತ. ಮನುಷ್ಯ ತನ್ನ ಲೌಕಿಕದ ಅನುಭವದಲ್ಲಿ ಹೊಸ ಹೊಸ ಅನುಭವಗಳಿಗೆ ಅನುಕ್ಷಣವೂ ಕೂಡ ಅವನು ತೊಡಗ್ತಾ ಇರ್ತಾನೆ ಅನ್ನೋದು ಇಲ್ಲಿ ಡಿ ವಿ ಜಿಯವರು ಹೇಳ್ತಾ ಇರ್ತಾರೆ. ಹೊಸ ಹೊಸ ಅನುಭವಗಳೇನಿದ್ದಾವೆ ಅವುಗಳ ಮೂಲಕ ಕ್ಷಣವೂ ಕೂಡ, ಪ್ರತಿ ಕ್ಷಣವೂ ಕೂಡ

0: ಮನುಷ್ಯ ತನ್ನನ್ನು ತಾನು ಇನ್ನೊಂದು ಪ್ರಜ್ಞೆಗೆ ತನ್ನನ್ನು ತಾನು ಬದಲಾಯಿಸ್ಕೊಳ್ತಾ ಇರ್ತಾನೆ, ಬೆಳೀತಾ ಇರ್ತಾನೆ ಅನ್ನುವ ಮಾತನ್ನು ಡಿ ವಿ ಜಿಯವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ವಸುಧೆಯ ಮೂಸೆ ಅನ್ನೋ ಅರ್ಥದ ಒಂದು ವಾಕ್ಯವನ್ನು ಕೂಡ ಡಿ ವಿ ಜಿಯವರು ತಂದಿದ್ದರು, ಅದನ್ನು ಮತ್ತೆ ಇಲ್ಲಿ ಪುನರಾವರ್ತನೆ ಮಾಡ್ತಾ ಇದ್ದಾರೆ. ವಸುಧೆಯ ಮೂಸೆಯಲ್ಲಿ ಪುಟಪಾಂಕವಾಂತು ಅನ್ನೋ ಪದದಲ್ಲಿ ವಸುಧೆ ಅಂದರೆ ಜೀವನದ ಅನುಭವದಲ್ಲಿ, ಪುಟಪಾಕ ಅಂತಂದರೆ ಮತ್ತೆ ಮತ್ತೆ ಕಾಂತಿಗೊಳ್ಳುವ ಒಂದು ಅನುಭವದ ಹೊಸ ಹೊಸ ಅನುಭವದ ರೀತಿಗಳು, ಇದರ ಮೂಲಕ ಮನುಷ್ಯ ರಸಮೂರ್ತಿಯಾಗುವನು ಅನ್ನೋ ಮಾತನ್ನು ಡಿ ವಿ ಜಿಯವರು ವಿವರಿಸ್ತಾರೆ. ರಸಮೂರ್ತಿ ಅಂತಂದರೆ ಲೋಕದ ಅನುಭವಗಳಿಗೆ ತನ್ನನ್ನು ತಾನು ತೆತ್ತುಕೊಳ್ಳುವ, ಕಾಂತಿಯುತವಾಗುವಂತಹ, ಆಸ್ವಾದ್ಯಕ್ಕೆ ಯೋಗ್ಯವಾಗುವಂತಹ ಒಂದು ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳುವುದು ಅನ್ನುವ ಅರ್ಥ. ಹೀಗೆ ಇಂತಹ ವ್ಯಕ್ತಿತ್ವವನ್ನು ಪಡೆದುಕೊಂಡಂತಹ ಮನುಷ್ಯ ಅವನ ಆತ್ಮಮತಿ ಬೆಳೆಯೋದ್ರ ಮೂಲಕ ಅವನು ತನ್ನೆಲ್ಲ ಕಸವನ್ನು, ತನ್ನೆಲ್ಲ ಕೊಳೆಯನ್ನು ಕಳ್ಕೊಳ್ತಾನೆ ಅನ್ನೋದು ಈ ಪದ್ಯದ ಅರ್ಥ. ವಾಸ್ತವವಾಗಿ ಇಲ್ಲಿ ಬೌದ್ಧ ಧರ್ಮದ ಒಂದು ಸೂಕ್ಷ್ಮ ತತ್ವವನ್ನು ಡಿ ವಿ ಜಿಯವರು ಇಲ್ಲಿ ವಿವರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಕ್ಷಣ ಕ್ಷಣವೂ ತನ್ನ ಅನುಭವದ ಮೂಲಕ ಹೊಸ ಜಾಗೃತ ಸ್ಥಿತಿಗೆ ತಲುಪ್ತಾನೆ ಅನ್ನುವಂಥ ಬೌದ್ಧ ಧರ್ಮದ ಒಂದು ತತ್ವ ಏನಿದೆ, ಆ ತತ್ವದ ಒಂದು ಭಾವವನ್ನು ಈ ಪದ್ಯದಲ್ಲಿ ಡಿ ವಿ ಜಿಯವರು ತರ್ತಾ ಇದ್ದಾರೆ.
1: ಕಗ್ಗದ ಸಿರಿ. ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇರಿ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ಕ್ಕೆ ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.

0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನ ಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸಿ ಪಲ್ ಕುಂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 meter ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ಗಳಲ್ಲಿ.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz ಗಳು, DRM ತರಂಗಾಂತರ 603 kilohertz ಗಳಲ್ಲಿ ನಿಲಯದ ನಮ್ಮ ಪ್ರಸಾರ ಕಾರ್ಯಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 9:05:30. ಗೀತ ಪಲ್ಲವ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಯುವರತ್ನ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಹಾಡಿರುವ ಗೀತೆ. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ SS ತಮ್ಮನವರ ಸಂಗೀತವಿದೆ.

ಕೃಷ್ಣಂ ಪ್ರಣಯ ಸಖಿ ಚಿತ್ರಕ್ಕಾಗಿ ಜಸ್ ಕರಣ್ ಸಿಂಗ್ ಅವರು ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಸಮಯ ಆಗಿದೆ 9:16:04.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಅಯೋಗ್ಯ ಚಿತ್ರಕ್ಕಾಗಿ ವಿಜಯಪ್ರಕಾಶ್, ಪಲ್ಲಕ್ ಮುಚ್ಚಲ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಚೇತನ್ ಕುಮಾರ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಎಂದಿನಂತೆ ಮಾತು ಮಾಹಿತಿ ಹಾಗೂ ಸುಮಧುರ ಗೀತೆಗಳೊಂದಿಗೆ ನಾವು ನಿಮ್ಮ ಜೊತೆ ಆಗ್ತೀವಿ ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ.

ಆತ್ಮೀಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಲಾಗುತ್ತೆ. ಅಂತಹ ಆರೋಗ್ಯವನ್ನ ಕಾಪಾಡಿಕೊಂಡು ನಮ್ಮ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ಕ್ಯಾಲ್ಸಿಯಂ ಎಂಬ ಖನಿಜಾಂಶವನ್ನು ಒದಗಿಸಿ ಎಲುಬು ಮತ್ತು ಹಲ್ಲುಗಳನ್ನು ಬಲವಾಗಿಡಲು ಸಹಾಯ ಮಾಡುವ ಬಿಳಿ ಬಂಗಾರ ಎಂದೇ ಕರೆಯಲ್ಪಡುವ ಹಾಲು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಶಕ್ತಿ, ಪೌಷ್ಟಿಕತೆ ಮತ್ತು ಆರೋಗ್ಯದ ಸಂಕೇತವಾದ ಹಾಲಿನ ಮಹತ್ವವನ್ನು ಜಗತ್ತಿಗೆ ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 1ರಂದು ವಿಶ್ವ ಹಾಲು ದಿನವನ್ನಾಗಿ ಆಚರಿಸಲಾಗುತ್ತೆ.

0: ಹಾಲು ಜೇನು ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿರಿಕಂಠದಲ್ಲಿ ಮೂಡಿಬಂತು. ಶ್ರೀ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ವರ್ಲ್ಡ್ ಮಿಲ್ಕ್ ಡೇ ಪ್ರತಿ ವರ್ಷ ಜೂನ್ 1ರಂದು ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನು FAO ಅಂದರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಸಂಸ್ಥೆಯು 2001ರಲ್ಲಿ ಪ್ರಾರಂಭಿಸುತ್ತೆ. ಈ ದಿನದ ಮುಖ್ಯ ಉದ್ದೇಶ ಹಾಲಿನ ಪೌಷ್ಟಿಕ ಮಹತ್ವವನ್ನು ಜನರಲ್ಲಿ ಅರಿವು ಮೂಡಿಸುವುದು, ರೈತರ ಹಾಗೂ ಹೈನುಗಾರಿಕೆಯ ಮಹತ್ವವನ್ನು ಗೌರವಿಸುವುದು, ಹಾಗೆ ಆರೋಗ್ಯಕರ ಜೀವನಕ್ಕಾಗಿ, ಮಕ್ಕಳ ಬೆಳವಣಿಗೆಗಾಗಿ ಹಾಲು ಎಷ್ಟು ಅಗತ್ಯ ಎಂಬುದನ್ನು ತಿಳಿಸುವ ಸಲುವಾಗಿ ಜೂನ್ 1ರಂದು ವಿಶ್ವ ಕ್ಷೀರ ದಿನವನ್ನಾಗಿ ಆಚರಿಸಲಾಗುತ್ತೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಹಳ್ಳಿಯ ಸುರಾಸುರರು ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ತಾಪ್ಸಿಯವರ ಗೀತ ರಚನೆಗೆ ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನವಿತ್ತು.
1: ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಲೆನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾಮ್.
2: ಅನ್ನ ಜೀವರಕ್ಷಕ ವಸ್ತು, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.

ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕಿಲ್ಲ.

ತಾಯಿಯ ಮಮತೆಯಷ್ಟೇ ಸಿಹಿಯನ್ನು ಹೊಂದಿರುವ ಹಾಲು ಮಾನವನ ಆರೋಗ್ಯದ ಅಮೂಲ್ಯ ಆಧಾರ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರ ಜೀವನದಲ್ಲೂ ಹಾಲು ಮಹತ್ವದ ಸ್ಥಾನ ಪಡೆದಿದೆ ಅಂತಾನೆ ಹೇಳಬಹುದು. ಇದು ಕೇವಲ ಪಾನೀಯವಲ್ಲ, ಹಾಲಿನ ಹನಿಹನಿಯು ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಚೈತನ್ಯವನ್ನು ನೀಡುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್, ವಿಟಮಿನ್ಗಳು ಸೇರಿದಂತೆ ಅನೇಕ ಪೌಷ್ಟಿಕಾಂಶಗಳಿವೆ. ಆದ್ದರಿಂದಲೇ ಹಾಲು ಜೀವನದ ನಿತ್ಯ ಸಂಗಾತಿಯಾಗಿದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಕಂಠದಲ್ಲಿ ಕಲಿಯುಗ ಕೃಷ್ಣ ಚಿತ್ರದ ಗೀತೆಯನ್ನ ಆಲಿಸಿದ್ರಿ.
1: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 9:49:49. ಹಾಲು ಮಾನವನ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಉಪಯೋಗವಾಗುತ್ತೆ. ಚಹಾ, ಕಾಫಿ, ಪಾಯಸ, ಸಿಹಿ ತಿಂಡಿಗಳ ತಯಾರಿಕೆಗೆ ಹಾಲಂತೂ ಇರಲೇಬೇಕು. ಇನ್ನು ಹಾಲಿನಿಂದ ಮೊಸರು, ಬೆಣ್ಣೆ, ತುಪ್ಪ, ಚೀಸ್, ಪನ್ನೀರ್ ಮುಂತಾದ ಆಹಾರ ಪದಾರ್ಥಗಳನ್ನು ಸಹ ತಯಾರಿಸಲಾಗುತ್ತೆ. ಅಷ್ಟೇ ಅಲ್ಲದೆ ದೇವಸ್ಥಾನಗಳಲ್ಲಿ, ಅಭಿಷೇಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಹಸುವಿನ ಹಾಲು ಪ್ರಧಾನವಾಗಿರುತ್ತೆ. ಇನ್ನು ಹಾಲನ್ನು ಔಷಧ ಹಾಗೂ ಆಯುರ್ವೇದ ಚಿಕಿತ್ಸೆಗೂ ಬಳಸಲಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಹಾಲು ಆರೋಗ್ಯದ ಅಮೃತ, ಆಹಾರದ ಆಧಾರ, ಸಂಸ್ಕೃತಿಯ ಸಂಕೇತ, ರೈತನ ಬದುಕಿನ ಭರವಸೆ.

ರೋಮಿಯೋ ಚಿತ್ರದ ಗೀತೆ ಗಣೇಶ್ ಹಾಗೂ ಸಾಧು ಕೋಕಿಲ ಅವರ ಕಂಠದಲ್ಲಿ ಆಲಿಸಿದ್ರಿ. ಸಂತು ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಲಿಗೆ ವಿಶೇಷ ಸ್ಥಾನಮಾನವಿದೆ. ವೇದಗಳು ಪುರಾಣಗಳಲ್ಲಿ ಹಾಲನ್ನು ಪವಿತ್ರ ಆಹಾರವೆಂದೇ ವರ್ಣಿಸಲಾಗಿದೆ. ಕೃಷ್ಣನ ಬಾಲ್ಯದ ಕಥೆಗಳಲ್ಲಿ ಬೆಣ್ಣೆ ಮತ್ತು ಹಾಲಿನ ಉಲ್ಲೇಖಗಳು ಹೆಚ್ಚಾಗಿ ಕಂಡುಬರುತ್ತೆ. ಹೀಗೆ ಹಾಲಿನ ಇತಿಹಾಸವು ಮಾನವ ನಾಗರಿಕತೆಯಷ್ಟೇ ಪುರಾತನವಾದದ್ದು. ಕೃಷಿ ಮತ್ತು ಪಶುಸಂಗೋಪನೆಯನ್ನು ಆರಂಭಿಸಿದ ಕಾಲದಿಂದಲೇ ಹಾಲಿನ ಬಳಕೆ ಪ್ರಾರಂಭವಾಯಿತು ಅಂತ ಇತಿಹಾಸ ಹೇಳುತ್ತೆ. ಸರಿಸುಮಾರು 10,000 ವರ್ಷಗಳ ಹಿಂದೆ ಮನುಷ್ಯ ಕಾಡು ಪ್ರಾಣಿಗಳನ್ನು ಸಾಕು ಪ್ರಾಣಿಗಳಾಗಿ ರೂಪಿಸಿಕೊಂಡಾಗ ಹಸು, ಎಮ್ಮೆ, ಮೇಕೆ ಮೊದಲಾದ ಪ್ರಾಣಿಗಳ ಹಾಲನ್ನು ಆಹಾರವಾಗಿ ಬಳಸಲು ಆರಂಭಿಸಿದನು. ಮೊದಲೆಲ್ಲ ಹಾಲು ಮನೆ ಮನೆಗೆ ನೇರವಾಗಿ ಪೂರೈಕೆ ಆಗ್ತಿತ್ತು. ಹೈನುಗಾರಿಕೆ ಅಭಿವೃದ್ಧಿಯಾದಂತೆ ಹಾಲು ಸಂಗ್ರಹಣೆ, ಶುದ್ಧೀಕರಣೆ ಮತ್ತು ಪ್ಯಾಕೆಟ್ ಹಾಲಿನ ವ್ಯವಸ್ಥೆ ಪ್ರಾರಂಭವಾಯಿತು. ಭಾರತದಲ್ಲಿ ಹಾಲು ಉತ್ಪಾದನೆಯ ಮಹತ್ವದ ಬದಲಾವಣೆಯನ್ನು ಶ್ವೇತಕ್ರಾಂತಿ ಅಂತ ಕರೆಯಲಾಯಿತು. ಈ ಯೋಜನೆಯ ಮೂಲಕ ಭಾರತವು ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿ ಬೆಳೆಯಿತು. ರೈತರ ಉತ್ತಮ ಆದಾಯ ಮತ್ತು ದೇಶಕ್ಕೆ ಹಾಲಿನ ಸಮೃದ್ಧಿ ಇವೆಲ್ಲವೂ ನಾಗರಿಕತೆಯ ಜೊತೆಗೂಡಿ ಹಾಲಿನ ಇತಿಹಾಸವು ಹಾಲಿನಂತೆ ಉಕ್ಕಿ ಹರಿಯುತ್ತಾ ಬಂದಿದೆ. ಅಷ್ಟೇ ಅಲ್ಲದೆ ಯುಗ ಯುಗಗಳಿಂದ ಆರೋಗ್ಯದ ಅಮೃತವಾಗಿ ಉಳಿದಿದೆ.

0: ಸಮಯ ಆಗಿದೆ 10:02:15.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05-9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕೃಷಿ ಆಧಾರಿತ ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಹೈನುಗಾರಿಕೆ ರೈತರಿಗೆ ನಿತ್ಯ ಆದಾಯ ನೀಡುವ ವೃತ್ತಿಯಾಗಿದೆ. ಕೆಲವೊಮ್ಮೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ, ಪ್ರಕೃತಿ ವಿಕೋಪಗಳಿಂದ ರೈತರಿಗೆ ಬಹಳಷ್ಟು ನಷ್ಟವಾಗಬಹುದು. ಆದರೆ ಹಸು ಅಥವಾ ಎಮ್ಮೆಗಳಿಂದ ಪ್ರತಿದಿನ ದೊರೆಯುವ ಹಾಲು ರೈತರಿಗೆ ನಿತ್ಯದ ಆದಾಯವನ್ನು ಕೊಡುತ್ತೆ. ಆಗ ಗ್ರಾಮೀಣ ಕುಟುಂಬಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಮಹಿಳೆಯರು ಕೂಡ ಹೈನುಗಾರಿಕೆಯಲ್ಲಿ ಭಾಗವಹಿಸಿ ಸ್ವಾವಲಂಬಿಗಳಾಗಬಹುದು. ಹಾಲಿನ ಉತ್ಪನ್ನಗಳಾದ ಮೊಸರು, ಬೆಣ್ಣೆ, ತುಪ್ಪ ಮಾರಾಟದಿಂದ ಹೆಚ್ಚುವರಿ ಲಾಭ ಸಿಗುತ್ತೆ. ಹಾಗೆ ಪಶುಗಳ ಗೊಬ್ಬರ ಕೃಷಿಗೆ ಬಳಕೆಯಾಗುತ್ತೆ. ಹೀಗೆ ಅನೇಕ ರೈತ ಕುಟುಂಬಗಳು ಇಂದಿಗೂ ಹಾಲಿನ ಮೇಲೆ ಅವಲಂಬಿತವಾಗಿವೆ. ರೈತನ ಮನೆಯ ಬೆಳಕಿಗೆ ಕಾರಣವಾದ ಹಾಲು ಅವನ ಶ್ರಮಕ್ಕೆ ಪ್ರತಿದಿನ ಫಲ ನೀಡುವ ಸಂಪತ್ತು. ಹೀಗೆ ಹಸು, ಎಮ್ಮೆ, ಮೇಕೆಗಳು ಕೇವಲ ಪ್ರಾಣಿಗಳಲ್ಲ, ಒಂದು ಕುಟುಂಬದ ಬದುಕಿನ ಭರವಸೆ.

0: ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ದೊರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದವರು ಹಂಸಲೇಖ.
1: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಮಾತೊಂದು ಹೀಗಿದೆ: ಸಾವಿನಾಚೆಗೆ ಏನಿದೆಯೋ ಏನಿಲ್ಲವೋ ಅದನ್ನು ಕಂಡವರಾರು, ಕಂಡರು ಹಿಂದಕ್ಕೆ ಬಂದು ಹೇಳಿದವರಾರು? ಸಾವಿನೀಚೆಯ ಬದುಕಂತೂ ನಮ್ಮೆದುರಿಗಿದೆ. ಅದನ್ನು ಪ್ರೀತಿಸುವುದನ್ನು, ಯಾವ ಪರದ ಪರದಾಟವೂ ಇಲ್ಲದೆ ಪ್ರೀತಿಸುವುದನ್ನು ನಾವು ಕಲಿಯೋಣ.
2: ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಗು.
1: ಈ ಜೀವನ ಶ್ರದ್ಧೆ ಎಲ್ಲಕ್ಕಿಂತ ದೊಡ್ಡದು. ಇರುವ ಬದುಕನ್ನು ಯಥಾವತ್ತಾಗಿ ಒಪ್ಪಿಕೊಂಡು ಬದುಕುವ ಧೈರ್ಯ.

ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ದಿನ ವಿಶೇಷಗಳ ಕುರಿತು ಮಾತನಾಡ್ತಿದ್ವಿ. ಇಂದಿನ ಮತ್ತೊಂದು ವಿಶೇಷತೆ ಏನಿದೆ ಅಂತ ನೋಡೋದಾದ್ರೆ, ಪ್ರತಿ ವರ್ಷ ಜೂನ್ 1ರಂದು ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್ ಅಥವಾ ವಿಶ್ವ ಪೋಷಕರ ದಿನ ಎಂದು ಆಚರಿಸಲಾಗುತ್ತೆ. ಈ ಜಗತ್ತಿನಲ್ಲಿ ನಾವು ಕಣ್ಣು ತೆರೆದ ಕ್ಷಣದಿಂದಲೇ ನಮ್ಮ ಸುಖ ಸಂತೋಷ ಅಷ್ಟೇ ಅಲ್ಲ, ದುಃಖದ ಸಮಯದಲ್ಲೂ ಸದಾ ನಮಗೆ ಜೊತೆಯಾಗಿ ನಿಲ್ಲುವವರು ನಮ್ಮ ಪೋಷಕರು ಮಾತ್ರ. ಅದಕ್ಕೆ ಅಲ್ವಾ ತಾಯಿಯ ಪ್ರೀತಿ ಸಮುದ್ರದಷ್ಟು ಆಳವಾದದ್ದು, ಹಾಗೆ ತಂದೆಯ ಕಾಳಜಿ ಆಕಾಶದಷ್ಟು ವಿಶಾಲವಾದದ್ದು ಅಂತ ಹೇಳೋದು. ಬಹುಶಃ ಯಾವುದೇ ರೀತಿಯ ಪ್ರತಿಫಲವನ್ನು ಅಪೇಕ್ಷಿಸದೆ ಮಕ್ಕಳನ್ನು ಮಕ್ಕಳಾಗಿ ಪ್ರೀತಿಸೋದು ಅಂದರೆ ಅದು ನಮ್ಮ ಪೋಷಕರು ಮಾತ್ರ.

0: ಸಮಯ ಆಗಿದೆ 10:16:50.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಅಪ್ಪ ಮತ್ತು ಅಮ್ಮ ಇಬ್ಬರೂ ಸದಾ ತಮ್ಮ ಮಕ್ಕಳ ಸಂತೋಷ, ಆರೋಗ್ಯ ಮತ್ತು ಉತ್ತಮ ಭವಿಷ್ಯದ ಬಗ್ಗೆ ಯೋಚಿಸ್ತಿರ್ತಾರೆ. ಮಕ್ಕಳು ಚೆನ್ನಾಗಿ ಓದಬೇಕು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಬೇಕು, ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಎಂಬುದೇ ಅವರ ಕನಸಾಗಿರುತ್ತೆ. ಮಕ್ಕಳಿಗೇನಾದರೂ ಸಣ್ಣ ನೋವಾದರೂ ಸಹ ಪೋಷಕರ ಹೃದಯ ಕಳವಳಗೊಳ್ಳುತ್ತೆ. ಮಕ್ಕಳ ನಗುವಿನಲ್ಲಿ ತಮ್ಮ ಸಂತೋಷ ಹುಡುಕುವವರು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತಮ್ಮೆಲ್ಲ ಕನಸುಗಳನ್ನು ತ್ಯಾಗ ಮಾಡಿ ಮಕ್ಕಳ ಬದುಕೆ ಎಲ್ಲಕ್ಕಿಂತ ದೊಡ್ಡದು ಎಂದು ಭಾವಿಸುವ ನಿಸ್ವಾರ್ಥ ಹೃದಯಗಳೇ ತಂದೆ ಮತ್ತು ತಾಯಿ.

ಮಕ್ಕಳು ಅಪ್ಪ ಅಮ್ಮನಿಗೆ ಕೊಡಬಹುದಾದ ಅತ್ಯಂತ ದೊಡ್ಡ ಉಡುಗೊರೆ ಅಂದರೆ ಅದು ಪ್ರೀತಿ, ಗೌರವ ಮತ್ತು ಒಳ್ಳೆಯ ನಡತೆ. ಅಮ್ಮ ನಮ್ಮ ಮೊದಲ ಗುರು. ನಮಗೆ ಮಾತನಾಡುವುದರಿಂದ ಹಿಡಿದು ಸಂಸ್ಕಾರ, ಪ್ರೀತಿ, ನಡತೆ ಎಲ್ಲವನ್ನೂ ಕಲಿಸೋದು ತಾಯಿ. ತನ್ನ ನೋವನ್ನು ಮರೆತು ಮಕ್ಕಳ ನಗುವಿನಲ್ಲಿ ಸಂತೋಷ ಕಾಣುವ ದೇವತೆ ಅಮ್ಮನಾದರೆ, ಅಪ್ಪ ನಮ್ಮ ಭವಿಷ್ಯಕ್ಕೆ ಬಲವಾದ ನೆರಳಾಗಿರ್ತಾನೆ. ತನ್ನ ಕಷ್ಟವನ್ನು ಮಕ್ಕಳಿಗೆ ತೋರಿಸದೆ ಕುಟುಂಬದ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ದುಡಿಯುವ ಮಹಾನ್ ವ್ಯಕ್ತಿ ಅಪ್ಪ. ಮಕ್ಕಳ ಕನಸು ನನಸಾಗಿಸಲು ತನ್ನ ಆಸೆಗಳನ್ನೆಲ್ಲ ತ್ಯಾಗ ಮಾಡಿ ಆಲದ ಮರಳಂತೆ ನೆರಳಾಗಿ ನಿಲ್ಲುವವ ಅಪ್ಪ. ಆದ್ದರಿಂದ ಇಂತಹ ಸ್ವಾರ್ಥವಿಲ್ಲದ ಪ್ರೀತಿ ನೀಡುವ ಪೋಷಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ವಿಶ್ವ ಪೋಷಕರ ದಿನ.

ಹೌದು, ಪೋಷಕರು ಮಕ್ಕಳಿಂದ ಹಣ ಅಥವಾ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ನಿರೀಕ್ಷಿಸೋದಿಲ್ಲ. ಹಾಗಾದರೆ ಮಕ್ಕಳಾದವರು ಬೇರೆ ಏನು ಮಾಡಬಹುದು ಅಂದರೆ ಪೋಷಕರ ಮಾತಿಗೆ ಮೌಲ್ಯವನ್ನು ಕೊಡಬೇಕು, ಅವರ ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಲಬೇಕು, ಅವರಿಗೆ ಸಮಯ ಕೊಡೋದು ಮತ್ತು ಕಾಳಜಿ ವಹಿಸೋದು. ಯಾಕೆ ಅಂದರೆ ಮಕ್ಕಳ ಪ್ರೀತಿ ತುಂಬಿದ ಒಂದು ಮಾತು ಸಾಕಲ್ವಾ ಅವರ ಕಣ್ಣಲ್ಲಿ ಹೆಮ್ಮೆಯನ್ನು ಮೂಡಿಸೋದಕ್ಕೆ? ಅದೇ ಮಕ್ಕಳು ನೀಡಬಹುದಾದಂತಹ ಅಮೂಲ್ಯವಾದ ಕಾಣಿಕೆ. ಹೀಗಾಗಿ ಅಪ್ಪ ಅಮ್ಮ ಇಬ್ಬರೂ ನಮ್ಮ ಜೀವನದ ಎರಡು ಕಣ್ಣುಗಳು ಇದ್ದ ಹಾಗೆ. ಇವರಿಬ್ಬರ ತ್ಯಾಗದಿಂದಲೇ ನಮ್ಮ ಜೀವನ ಸುಂದರವಾಗಿರುತ್ತೆ. ಹೀಗಾಗಿ ದೇವರನ್ನ ನೋಡಬೇಕು ಅಂತ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ತಂದೆ ತಾಯಿಯ ಪ್ರೀತಿಯಲ್ಲೇ ದೇವರ ರೂಪವನ್ನು ಕಾಣಬಹುದು ಅಲ್ವಾ?

ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಾ ಸುಮಧುರ ಗೀತೆಗಳನ್ನ ಆಲಿಸಿದ್ರಿ. ಇಲ್ಲಿಗೆ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದೇ ಬಿಡ್ತು. ಪುನಃ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ.

ಸಮಯ ಆಗಿದೆ 10:30:20. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಮೊದಲಿಗೆ ಕೇಳಿ ಬ್ರಹ್ಮಚಾರಿ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಗೀತೆ. ಹಜರತ್ ಜೈಪುರಿ ಅವರ ಸಂಗೀತಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಸಾಥಿ ಚಿತ್ರದ ಗೀತೆ ಮುಖೇಶ್ ಹಾಗೂ ಸುಮನ್ ಕಲ್ಯಾಣ್ಪುರ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಮಜ್ರು ಅವರ ಸಾಹಿತ್ಯಕ್ಕೆ ನೌಷಾದ್ ಅವರ ಸಂಗೀತ.

ಬೇಟಿ ಬೇಟೆ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಗೀತೆಯನ್ನು ಆಲಿಸಿದ್ರಿ. ಹಜರತ್ ಜೈಪುರಿ ಅವರ ಸಂಗೀತಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನವಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಾ.

ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಪ್ನ ಅವಸ್ಥಿಯವರ ಕಂಠದಲ್ಲಿ ಆಲಿಸಿದ್ರಿ. ಸಮೀರ್ ಅವರ ಗೀತರಚನೆಗೆ ನದೀಮ್ ಶ್ರವಣ್ಣವರ ಸಂಗೀತ ನಿರ್ದೇಶನವಿತ್ತು.

ಮೊದಲಿಗೆ ಕೇಳಿ ಬೆಂಕಿಯ ಬಲೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ.

ಕನ್ಯಾರತ್ನ ಚಿತ್ರದ ಗೀತೆ ಪಿಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಸೀತಾರಾಮ ಶಾಸ್ತ್ರಿಯವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಸಮಯ ಆಗಿದೆ 11:15:10.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಮೋಹನ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಇನ್ನು ಮುಂದೆ ಕೇಳಿ ರಾಮಚಾರಿ ಚಿತ್ರದ ಗೀತೆ. ಮನು ಹಾಗೂ ಸಂಗಡಿಗರು ಹಾಡಿದ್ದಾರೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಆಕಾಶವಾಣಿ ಬೆಂಗಳೂರು, ಸಮಯ 11:30:05. ಇನ್ನು ಮುಂದೆ ಕೇಳಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: तो हमारा आज का प्रसारण यहीं पर समाप्त होता है, इसलिए मुझे यानी अजीत को
1: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
3: ಇದುವರೆಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ.
4: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
1: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೂರನ್ನು ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 60 ಮತ್ತು 40 ರ ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಬಿಡುಗಡೆ ಆಗುತ್ತದೆ. 2017-18 ಒಂದು ಸಮೀಕ್ಷೆಯಲ್ಲಿ ಮಾಡಿದಂತ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತ ವಸತಿ ರಹಿತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೂರನ್ನು ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25 51,521 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿ ಇರುತ್ತದೆ.
0: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ 29ರಿಂದ ಆರಂಭಿಸಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ ಹಿಂದಿ ಮರಾಠಿ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣ್ಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಖು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ 2ನೇ ಬಾರಿಗೆ ಐಪಿಎಲ್ ಟಿ20 ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್,

0: ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
3: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ನಮ್ಮ ಗೆಳತಿಯರ ಸಂಖ್ಯೆ ಬರೀ ನಮ್ಮ ಊರುಗಳಿಗೆ ನಮ್ಮ ರಾಜ್ಯಕ್ಕೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಗೆಳತಿಯರು ದೂರ ದೂರದ ದೇಶಗಳೊಳಗೂ ಕೂಡ ನೆಲೆಸಾರ. ಆವಾಗವಾಗ ತಮ್ಮ ತಾಯ್ನಾಡಿಗೆ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಅಂತ ಒಬ್ಬ ಗೆಳತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು. ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು ಮೂಲತಃ ಧಾರವಾಡದವರು. ಇವತ್ತು ಅವರು ಸ್ವೀಡನ್ನೊಳಗ ನೆಲೆಸಿ ಅಲ್ಲೇ ಉದ್ಯೋಗವನ್ನ ಕೈಗೊಂಡು ಜೊತೆಗೆ ಕನ್ನಡ ಸಂಘವನ್ನ ಕಟ್ಟಿ ಆ ಸಂಘದ ಮೂಲಕ ಹಲವಾರು ಕಾರ್ಯಚಟುವಟಿಕೆಗಳನ್ನ, ಒಂದು ಓದುವಿಕೆ ಆಗಿರಬಹುದು, ಬೇರೆ ಬೇರೆ ಅಡುಗೆ ಕ್ಲಾಸ್ಗಳಾಗಿರ್ಬಹುದು, ಸಂಗೀತ ಆಗಿರಬಹುದು, ಈ ತರ ಅವರು ಈ ಸಂಘದ ಮೂಲಕ ಅಲ್ಲಿ ಒಂದು ಕನ್ನಡಾಭಿಮಾನವನ್ನ ಬೆಳೆಸ್ತಾ ಇದ್ದಾರೆ.

0: ಈ ಗೆಳತಿಯೊಂದಿಗೆ ನಾವು ಮಾತನಾಡಿ ಇನ್ನೊಂದು ಸ್ವಲ್ಪ ವಿವರವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅಂದ ಕೂಡಲೇನ ನಮ್ಮ ಊರಿನ ಗೆಳತಿ, ನಮ್ಮ ಅಕ್ಕಪಕ್ಕದ ಗೆಳತಿ ಅನ್ನೋ ಅಭಿಮಾನ ನಮಗ. ಖಂಡಿತವಾಗಿಯೂ ತಾವು ಧಾರವಾಡದವರೇ. ತಮ್ಮ ಓದು ವಿದ್ಯಾಭ್ಯಾಸ ಎಲ್ಲೆಲ್ಲ ಆತು, ಸ್ವೀಡನ್ ಒಳಗೆ ಹೋಗಿ ನೆಲೆಸಲಿಕ್ಕೆ ಏನ್ ಕಾರಣ ಒಂದ್ ಸ್ವಲ್ಪ ಹೇಳ್ತೀರಿ?
1: ನಾವು ಹುಟ್ಟಿ ಬೆಳೆದದ್ದು ಗದಗ ಒಳಗ. ಹೈಸ್ಕೂಲ್ ಒಳಗಿದ್ದಾಗ ನಾವು ಧಾರವಾಡಕ್ಕೆ ಬಂದ್ವಿ. ಅವಾಗ್ಲಿಂದ ನಾನು ಸುಮಾರು ಒಂದು 14 ವರ್ಷ ಧಾರವಾಡದೊಳಗಿದ್ದೆ. ಅಂದ್ರ ಫಾರ್ಮೇಟಿವ್ ಇಯರ್ಸ್ ಅಂತೇನ್ ಹೇಳ್ತೀವಿ ನಾವು, ನಮ್ಮ ಹವ್ಯಾಸ ಆಸಕ್ತಿ ಓದು ಬಗ್ಗೆ ನಮ್ದು ಇಚ್ಛೆ ಏನ್ ಒಂದು ರೂಪುಗೊಳ್ತದ, ಆ ಟೈಮ್ ಒಳಗ್ ನಾ ಧಾರವಾಡದಾಗಿದ್ದೆ. ಸಂಗೀತದ ಬಗ್ಗೆ ನನ್ನ ಆಸಕ್ತಿ ಆಗಿರ್ಬಹುದು, ಸಾಹಿತ್ಯದ ಬಗ್ಗೆ ಧಾರವಾಡದೊಳಗ ಯಾರ ಜೊತೆ ಮಾತಾಡಿದ್ರು ಅದು ಒಂಥರ ಸಮೃದ್ಧಿ ಇರ್ತದ ಮಾತು, ಹಿಂಗ ಒಣ ಪೊಳ್ಳಿರಂಗಿಲ್ಲ. ಆ ತರದ ಮಾತಿನಿಂದ ಅದ್ ಬಹಳ ನನ್ಗ ಇನ್ಫ್ಲೂಯೆನ್ಸ್ ಆಗ್ಯದ ಅಂತ ಹೇಳ್ಬಹುದು. ಸೊ ಹೈಸ್ಕೂಲ್ನಾಗ ಇದ್ದಾಗ ನಾ ಇಲ್ಲಿ ಬಂದೆ, ಸಂಗೀತ ಕಲೀಲಿಕ್ಕೆ ಶುರು ಮಾಡಿದೆ. ಸುಮಾರು ಕಾರ್ಯಕ್ರಮ ಅವಾಗ ಧಾರವಾಡದೊಳಗೆ ಓವರ್ ನೈಟ್ ಪ್ರೋಗ್ರಾಮ್ಸ್ ಇರ್ತಿದ್ವು, ಅಟೆಂಡ್ ಮಾಡ್ತಿದ್ವಿ. ಎಲ್ಲಾ ಕವಿಗಳು, ನಮ್ ಗುರುಗಳು ಎಲ್ಲಾರು ಸಿಗ್ತಿದ್ರು. ಹಿಂಗಾಗಿ ಅದು ಒಂಥರ ಸಮೃದ್ಧವಾದ ಬದುಕಂತ ಹೇಳ್ಬಹುದು. ಮುಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಹೋಮ್ ಸೈನ್ಸ್ ಮಾಡಿದೆ. ಮಾಸ್ಟರ್ಸ್ನು ನಾನು ಅಲ್ಲೇ ಮಾಡಿದೆ, ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಅನ್ನೋ ವಿಷಯದೊಳಗೆ. ಆಮೇಲೆ ಅದನ್ನ ಓದುವಾಗ್ನ ನನ್ಗೆ ಇಲ್ಲಿ ಆಕಾಶವಾಣಿ ಒಳಗೆ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು. ಆಮೇಲೆ ಮಾಸ್ಟರ್ಸ್ ಮುಗಿಸಿ ನಾ ದಾಂಡೇಲಿ ಒಳಗೆ ಕೆಲಸ ಮಾಡ್ತಿದ್ದೆ, ಆವಾಗ್ಲೂ ಸಹ ನಾ ಇಲ್ಲಿ ಆಕಾಶವಾಣಿ ಧಾರವಾಡಕ್ಕೆ ಬರ್ತಿದ್ದೆ. ಆಮೇಲೆ ಕೆಲಸದ ಸಲುವಾಗಿ ನಾ ಬೆಂಗಳೂರಿಗೆ ಹೋದೆ. ಅವಾಗ್ನೂ ನಂದು ಆಕಾಶವಾಣಿ ನಂಟು ಮುಂದುವರಿತು. ಸುಮಾರು ವರ್ಷ ನಾನು ಬೆಂಗಳೂರು ಆಕಾಶವಾಣಿಗೂ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಕೆಲಸ ಮಾಡ್ತಿದ್ದೆ. ಬೆಂಗಳೂರು ಯೂನಿವರ್ಸಿಟಿ ಒಳಗೂ ನಾ ಟೀಚರ್ ಅಂತ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು SKF ಅಂತ ಒಂದು ಕಂಪನಿ ಅದ, ಬಾಲ್ ಬೇರಿಂಗ್ಸ್ ಕಂಪನಿ ಅದು, ಅದು ಸ್ವೀಡಿಶ್ ಕಂಪನಿ, ಅದರೊಳಗೆ ಕೆಲಸ ಮಾಡ್ತಿದ್ರು. ಅವಾಗ 2013 ಅವ್ರಿಗೊಂದು ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಬಂತು. 2 ವರ್ಷದ ಸಲುವಾಗಿ ಸ್ವೀಡನ್ಗೆ ಹೋಗ್ಬೇಕಾದ್ರು. ಸೊ ಹೋದ್ವಿ. ಅವಾಗ ಹೋಗಿದ್ದು 2 ವರ್ಷಕ್ಕಂತ ಹೋಗಿತ್ತು, ಅದು ಮುಂದುವರಿತು. ಹಂಗ ಅಲ್ಲೇ ನೆಲೆ ಊರಿದ್ವಿ ಅಂತ.
0: ಅಂದ್ರೆ ಇಷ್ಟು ಒಂದು ಮೂಲ ಎಲ್ಲವನ್ನೂ ಧಾರವಾಡ ಇಲ್ಲೇನೆ ನೀವು ಪಡ್ಕೊಂಡು ಬೆಂಗಳೂರಲ್ಲಿ ಮುಂದುವರೆಸಿಕೊಂಡು ಇವತ್ತು ಸ್ವೀಡನ್ ನಲ್ಲಿ ನೆಲೆಸಿದ್ದೀರಿ. ಈಗ ಮಂಜುಳಾ ಅವರೇ, ಸ್ವೀಡನ್ ನಲ್ಲಿ ನಿಮ್ಮ ಒಂದು ಓದು ಈ ಕಾರ್ಯವನ್ನ ಮುಂದುವರೆಸಿದ್ರೆ ಹೆಂಗ?
1: ಹೌದು, ಸ್ವೀಡನ್ಗೆ ಹೋದ್ಮೇಲೆ ಹೆಚ್ಚಾನ್ ಹೆಚ್ಚು ಯುರೋಪಿಯನ್ ದೇಶ ಏನವ ಅಲ್ಲೇ ಭಾಷಾ ಬೇಕೇ ಬೇಕು ನಿಮ್ಗ. ಬಹಳ ಸಣ್ಣ ಸಣ್ಣ ದೇಶವು ಅವರು ಭಾಷಾ ಬಿಟ್ಟರೆ ತಮ್ಮತನವನ್ನು ಕಳ್ಕೋತೀವಿ ಅನ್ನೋ ಒಂದು ಅರಿವು ಉಳಿಸ್ಕೊಂಡಂತಹ ದೇಶವು. ನಮಗದು ಕಷ್ಟ ಆದ್ರೂ ಅವ್ರ ಮಟ್ಟಿಗೆ ಅದು ಸರಿನೇ. ನಿಮ್ಗೆ ಭಾಷಾ ಇಲ್ಲ ಅಂದ್ರೆ ಈ ಸಾಫ್ಟ್ವೇರ್ ಲೈನ್ ಬಿಟ್ಟರೆ ಬೇರೆ ಎಲ್ಲೂ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯಲ್ಲ, ನಿಮ್ಮ ದೈನಂದಿನ ಜೀವನ ನಡೀಲಿಕ್ಕೆ ಸಾಧ್ಯಲ್ಲ ಅಲ್ಲೇ. ಹಿಂಗಾಗಿ ನಾ ಇಲ್ಲಿ ಹೋಗುವಾಗ PhD ಮಾಡ್ತಿದ್ದೆ. ಹೋದ್ಮೇಲೆ ಮಕ್ಳು ಸಣ್ಣವರಿದ್ರು, ಹಿಂಗಾಗಿ ನನ್ಗೆ ಅವ್ರನ್ನಷ್ಟ ಅಲ್ಲಿ ಕಳಿಸಿ ಉಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾ ಹೋಗಿ 1 ವರ್ಷ ಭಾಷಾ ಕಲಿತೆ, ಸ್ವೀಡಿಶ್ ಕಲಿತೆ. ಇಂಟೆನ್ಸಿವ್ ದಿವಸಕ್ಕೆ 8-10 ತಾಸಿನ ಕಾಲೇಜ್ ಅದು. 1 ವರ್ಷದಾಗ ಕಲಿತೆ. ಆಮೇಲೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ ಕೂಡಲೇ ಅವ್ರು ಹೇಳಿದ್ರು PhD ಮುಗಿದ್ರ ಯೂನಿವರ್ಸಿಟಿ ಒಳಗೆ ಓಪನಿಂಗ್ಸ್ ಅವ ಅಂತ. ಸೊ ನಾ 1 ವರ್ಷ ಮಧ್ಯದಾಗ ಬಂದು PhD ಮುಗಿಸ್ಕೊಂಡು ಹೋಗಿ ನಾ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ.
0: ಈಗ ಸ್ವೀಡಿಶ್ ಭಾಷೆಯಲ್ಲಿನೇ ನೀವು ಟೀಚ್ ಮಾಡ್ತೀರಿ?
1: ಹೌದು. ಅಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನದ ಅಂದ್ರ ಶೈಕ್ಷಣಿಕ ಭಾಷಾ ಮಾಧ್ಯಮ ಏನದ ಅದು ಸ್ವೀಡಿಶೇ ಅದ. ಪೋಸ್ಟ್ ಗ್ರಾಜುಯೇಷನ್ ತನಕ ಕೆಲವೊಂದ್ ಸಬ್ಜೆಕ್ಟ್ ಅಂತೂ ಪೋಸ್ಟ್ ಗ್ರಾಜುಯೇಷನ್ ಸಹಿತ ಸ್ವೀಡಿಶ್ನಾಗ ಅವ. ಸೊ ಹಿಂಗಾಗಿ ಇಂಗ್ಲಿಷ್ ಉಪಯೋಗ ಮಾಡ್ತೀನಿ ಅಂದ್ರೂ ಸ್ವೀಡಿಶ್ ಉಪಯೋಗ ಮಾಡೋದು ಕಂಪಲ್ಸರಿ ಅದ ಅಲ್ಲಿ.
0: ಈ ಸ್ವೀಡಿಶ್ ಭಾಷೆಯನ್ನ ಕಲಿಯುವಾಗ ತಮಗೇನ್ ಅನಿಸ್ತು ಒಂದು ಅನುಭವ? ಈಗ ನಾವು ಇಲ್ಲೇನೆ ನಮ್ಮ ಭಾರತದಲ್ಲೇನೆ ನಾವು ಒಂದು ಕೇರಳಕ್ಕೆ ಹೋದ್ರೆ ಮಲಯಾಳಂ ಕೇಳ್ತೀವಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಕೇಳ್ತೀವಿ. ಇವು ಅಕ್ಕಪಕ್ಕದ್ದಾದ್ರೂ ಒಂಚೂರು ಒಂದೇ ವಾಕ್ಯ 2 ವಾಕ್ಯನಾದ್ರೂ ಮಾತಾಡ್ತೀವಿ. ನಿಮಗೆ ಒಂದ್ಸಲಕ್ಕೆ ಇದು ಪೂರ್ತಿ ಭಿನ್ನವಾದ ಭಾಷೆ.
1: ಹೌದು.
0: ಹೆಂಗ ಅನಿಸ್ತು?
1: ಅದು ಇಂಗ್ಲಿಷ್ಗೂ ಹತ್ತಿರಲ್ಲ, ನಮ್ಗೆ ಗೊತ್ತಿರೋ ಯಾವ ಭಾಷೆಗೂ ಹತ್ತಿರಲ್ಲ. ಈವನ್ ಆಲ್ಫಾಬೆಟ್ಸ್ ಏನವ ಅವು ಸಹಿತ 3 ಎಕ್ಸ್ಟ್ರಾ ಅವ ಅಲ್ಲಿ. ಅದರದ್ದು ಪ್ರೊನೌನ್ಸಿಯೇಷನ್ ಆಗಿರ್ಬಹುದು, ಈಗ ಇಂಗ್ಲಿಷ್ನಾಗ ಓನ್ ಓ ಅಂತ ಓದ್ತೀವಿ, ಸ್ವೀಡಿಶ್ನಾಗ ಊ ಅಂತ ಓದ್ಬೇಕು ನೀವು ಅದನ್ನ. ಸೊ ಹಿಂಗಾಗಿ ಭಾರಿ ಚಾಲೆಂಜಿಂಗ್ ಅನಿಸ್ತಿತ್ತು. ಆದ್ರೆ ನಾವು ಒಬ್ಬಕಿನ ಅಲ್ಲ, ಅಲ್ಲೆಲ್ಲ ಹಿಂಗ ಹೊರಗ್ಲಿಂದ ಬಂದವ್ರಿಗೆ ಗವರ್ಮೆಂಟ್ ಒಂದು ಫ್ರೀ ಕೋರ್ಸ್ ನಡೆಸ್ತದ ಹಿಂಗ, ಎಲ್ಲಾರು ಅದಕ್ ಜಾಯಿನ್ ಆಗ್ತಾರ, ಎಲ್ಲಾರು ಸ್ವೀಡಿಶ್ ಕಲೀಲೇಬೇಕು, ಭಾಷಾ ಉಳಿಸ್ಬೇಕನ್ನೋ ಪ್ರಯತ್ನ ಅದು. ಹಿಂಗಾಗಿ ನಾವೆಲ್ಲಾರು ಸೇರಿ ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಸಾಕಷ್ಟು ಪ್ರಯತ್ನ ಪಡ್ತಿದ್ವಿ, ತಪ್ಪ ತಪ್ಪು ಮಾತಾಡ್ತೀವಿ, ಇವತ್ತಿಗೂ ತಪ್ಪದ ಭಾಷಾ, ಆದ್ರೆ ಕಮ್ಯುನಿಕೇಶನ್ ಏನದ ಅದು ಸಾಧ್ಯ ಆಗ್ತದ, ಒಂದ್ರನ್ನ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಬರ್ತ ಬರ್ತ ಆ ಭಾಷಕ್ಕ ಬ್ಯಾರೆ ಭಾಷಕ್ಕ ಸಿಮಿಲಾರಿಟೀಸ್ ಏನವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದ್ ಎಬಿಲಿಟಿ ಬೆಳೀತು. ಹೆಂಗ ಒಂದ್ ಸೆಂಟೆನ್ಸ್ ಒಳಗ್ ವರ್ಬ್ ಸೆಕೆಂಡ್ ಬರ್ಬೇಕಂತ, ಈಗ ಇಂಗ್ಲಿಷ್ ನಾಗ್ ನೋಡಿದ್ರು ಹಂಗೆ ಅದ, ಅವೆಲ್ಲ ಅರ್ಥ ಆಗ್ಲಿಕ್ಕೆ ಶುರು. ಆದ್ರೆ ಅದು ಯಾರು ಬಿಡಿಸ್ ಹೇಳುದಿಲ್ಲ, ನೀವೇ ಪ್ರಯತ್ನ ಮಾಡ್ಬೇಕು. ಅದು ಹೋದಂಗ್ ಎಷ್ಟು ಕಾಂಪ್ಲೆಕ್ಸ್ ಆಗ್ತದ ಅಂದ್ರೆ, ನೀವು ಅದ್ರೊಳಗೆ ಡಿಬೇಟ್ ಮಾಡ್ಬೇಕು, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಬರೀಬೇಕು ಪಾಸ್ ಆಗ್ಬೇಕಂದ್ರ. ಸೊ ಬಹಳ ಚಾಲೆಂಜಿಂಗ್ ಇತ್ತು, ಆದ್ರೆ ಅದು ಅನಿವಾರ್ಯ ಇತ್ತು. ಭಾಷಾ ಕಲಿಯೋದು ಎಲ್ಲಾರು ಕಲಿಬೇಕು, ಎಲ್ಲಿ ಹೋಗ್ತೀವಿ ನಾವು ಅಲ್ಲಿ ಭಾಷಾ ಕಲಿಬೇಕನ್ನ, ಇಂಟಿಗ್ರೇಟ್ ಆಗ್ಬೇಕು ಅಂದ್ರೆ ಕಲಿಲೇಬೇಕು.
0: ಈಗ ತಮ್ಮ ಮಕ್ಕಳು ಅಲ್ಲಿ ಶಾಲೆಗಳಲ್ಲೇ ಕಾಲೇಜುಗಳಲ್ಲೇ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಇಂಗ್ಲಿಷ್ ಬಹುಶಃ ಒಂದು ಲ್ಯಾಂಗ್ವೇಜ್ ಆಗಿ ಇರ್ತದೆ, ಸ್ವೀಡಿಶ್ ಮೇನ್.
1: ಹೌದು,
0: ಹಂಗಾಗಿ ಮಕ್ಕಳು ಕೂಡ ಈಗ ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರಬಹುದು.
1: ನಾವು ಹೋದಾಗ ನನ್ನ ಮಕ್ಳು ಹೈಸ್ಕೂಲ್ ನಾಗಿದ್ರು, ಹಿಂಗಾಗಿ ಅವ್ರಿಗೆ ಒಮ್ಮೆಲ್ಗೆ ಸ್ವೀಡಿಶ್ ಮೀಡಿಯಂ ಇದ್ ಮಾಡೋದು ಸಾಧ್ಯ ಇರ್ಲಿಲ್ಲ. ಅದು ಅಲ್ದ ನಾವ್ 2 ವರ್ಷಕ್ಕೆ ವಾಪಸ್ ಬರೋ ಯೋಚನೆ ಇಟ್ಕೊಂಡು ಹೋದವರು, ಹಿಂಗಾಗಿ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಹೋಗ್ತಿದ್ರು. ಆದ್ರೆ ಅವ್ರಿಗೆ ಸ್ವೀಡಿಶ್ ಕಲಿಯೋದು ಅನಿವಾರ್ಯ ಇತ್ತು, ಹಿಂಗಾಗಿ ಅವ್ರಿಗೆ ಸ್ಕೂಲ್ನಾಗ ಸ್ಪೆಷಲ್ ಕ್ಲಾಸಸ್ ತಗೋತಾರ, ಬೇಸಿಕ್ಸ್ ನಿಂದ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಿಂಗಾಗಿ ಮಕ್ಳು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ. ಅವ್ರದ್ದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇ ಇತ್ತು, ಬಟ್ ಅದು ಎಕ್ಸೆಪ್ಷನಲ್ ಕೇಸ್. ಎಲ್ಲಾರು ಹೆಚ್ಚು ಕಮ್ಮಿ ಸ್ವೀಡಿಶ್ ಸ್ಕೂಲ್ಗೆ ಹೋಗ್ತಾರೆ, ಯಾಕಂದ್ರೆ ಎಜುಕೇಶನ್ ಫ್ರೀ ಇರ್ತದ, ಮನಿ ಹತ್ರ ಸ್ಕೂಲ್ಸ್ ಇರ್ತಾವ, ಅದರದ್ ಬೆನಿಫಿಟ್ಸ್ ಅವ.
0: ಈಗ ಲೈಫ್ ಸ್ಟೈಲ್ ನಮಗೂ ಅವ್ರಿಗೂ ಏನು ಬಹಳಷ್ಟು ವ್ಯತ್ಯಾಸ ಕಂಡು ಬಂದದ್ದು ತಮಗ.
1: ಅವರು ತಮ್ಮ ಆರೋಗ್ಯ, ತಮ್ಮ ನ್ಯೂಟ್ರಿಷನ್ ಏನದಲ್ಲ, ಇದನ್ನ ಬಹಳ ಬಹಳ ಕಾಯ್ಕೋತಾರೆ. ನಮ್ ಕಡೆ 6 ತಿಂಗಳ ಕತ್ಲ ಥಂಡಿ ಇರ್ತದ, 6 ತಿಂಗಳ ಪೂರ್ತಿ ಬೆಳಕು ಮತ್ತ ಚಲೋ ವಾತಾವರಣ ಇರ್ತದೆ. ಸೊ ನಾವು ಥಂಡಿದ್ದಾಗ ನಮ್ ಟೆಂಡೆನ್ಸಿ ಏನು ಮನಿ ಒಳಗ್ ಕೊಡೋದು ಇಲ್ಲ. ಅವರೆಲ್ಲ 80-90 ವರ್ಷದವರು ಆ ಕತ್ತಲದೊಳಗ ಆ ಸ್ನೋ ಬಿದ್ದು ಐಸ್ ಆಗಿ ಸ್ಕಿಡ್ ಆಗ್ತಿರ್ತದ, ನೆಲ ನಡಿಲಿಕ್ಕೆ ಸಮಯ ಇರಂಗಿಲ್ಲ, ಅಂತ ಅದ್ರೊಳಗ್ ಕರೆಕ್ಟ್ ಬಟ್ಟಿ ಶೂಸು ಹಾಕೊಂಡು ಓಡ್ತಿರ್ತಾರೆ. ಕತ್ತಲದಾಗ ರಿಫ್ಲೆಕ್ಟರ್ ಜಾಕೆಟ್ ಹಾಕೋದಾರ, ಅಂದ್ರೆ ಮಂದಿ ಕಾಣಿಸ್ಬೇಕು, ಅವ್ರು ವೆಹಿಕಲ್ಸ್ ಅಡ್ಡ ಬಂದ್ರೆ ಕಾಣ್ಬೇಕು. ಆ ತರದ್ ಇರೋದ್ರಿಂದ ಅವ್ರು 80-90 ವರ್ಷಕ್ ನೀವು ಎಲ್ಲಾರು ಡ್ರೈವ್ ಮಾಡೋದ್ ನೋಡ್ತೀರಿ, ಆರಾಮ್ಸೆ ಅಡ್ಡಾಡೋದ್ ನೋಡ್ತೀರಿ, ತಮ್ ತಮ್ ಕೆಲ್ಸ ತಾವ್ ಮಾಡ್ಕೊಳ್ಳೋದ್ ನೋಡ್ತೀರಿ. ಅಂದ್ರೆ ಹೆಲ್ತ್ ಬಗ್ಗೆ ತಮ್ಮ ಸ್ವಂತದ ಬಗ್ಗೆ ಕಾಳಜಿ ಏನದಲ್ಲ, ಇದನ್ನ ಅವ್ರು ಬಹಳ ಚಂದ ನೋಡ್ಕೋತಾರೆ. ಆಮೇಲೆ ಬಹಳ ವಿಶ್ವಾಸ, ಆನೆಸ್ಟಿ, ಇವೆಲ್ಲ ಬಹಳ ಕಾಣುವಂತ ಸೊಸೈಟಿ ಅದು. ಅಲ್ಲೇ ಒಬ್ಬರನ್ನೊಬ್ರು ಅಪನಂಬಿಕೆ ಅನ್ನೋದೇ ಇಲ್ಲ. ಈಗ ನಾನು ನಿಮ್ಗೆ ಏನೋ ಹೇಳಿದೆ ಅಂದ್ರೆ ಅದು ಸುಳ್ಳಿರಬಹುದು ಅನ್ನೋ ಥಾಟ್ ಇನ್ನೊಬ್ರಿಗೆ ಬರುವುದಿಲ್ಲ. ಅಷ್ಟು ಸೀದಾ ಸಾದ ಇದು. ಕಲ್ಚರಲಿ ಆಫ್ಕೋರ್ಸ್ ನಮ್ಗೆ ಅವ್ರಿಗೆ ಸಾಕಷ್ಟು ವ್ಯತ್ಯಾಸವ ಸಂಸ್ಕೃತಿ ಒಳಗ. ಆದ್ರ ಬೇಸಿಕ್ ಹ್ಯೂಮನ್ ನೇಚರ್ ಆಗ್ಲಿ, ವ್ಯಾಲ್ಯೂಸ್ ಆಗ್ಲಿ, ನನ್ಗೆ ಹೋದಾಗ ಅನಿಸ್ತಿತ್ತು ರಾಮರಾಜ್ಯ ಅಂತ ಏನ್ ಕಲ್ಪನೆ ಅದಲ್ಲ ಅದು ಇದೆ ಅದ ಅಂತ. ಆದ್ರೆ ಜೀವನ ಕಷ್ಟ ಅದ, ಅಂದ್ರೆ ಅದೇ ಕತ್ಲ ಸಲುವಾಗಿ ಥಂಡಿ ಸಲುವಾಗಿ ಆಗ್ಲಿ.
0: ನಿಮಗೆ ಅಲ್ಲಿಗೆ ಹೋದ ತಕ್ಷಣನೇ ಒಂದು ಹೊಂದಾಣಿಕೆಗೆ ಕಷ್ಟ ಅಂತ ಅನಿಸ್ಲಿಲ್ಲ?
1: ಕೆಲವೊಂದು ವಿಷಯದೊಳಗೆ ಕಷ್ಟ ಆಗ್ತದೆ, ಯಾಕಂದ್ರ ಮಿಡ್ಲ್ ಏಜ್ ದಾಟಿದ್ಮೇಲೆ ನಾವು ಬಹಳಷ್ಟು ರಿಜಿಡ್ ಆಗ್ತೀವಿ, ನಮ್ಗೆ ಹಿಂಗ ಬೇಕು ಅಂತಂದ್. ಸಣ್ಣ ವಯಸ್ಸಿನಾಗ ಒಂಚೂರು ಫ್ಲೆಕ್ಸಿಬಲ್ ಇರ್ತೀವಿ. ಆ ದೃಷ್ಟಿಯಿಂದ ಸೋಷಿಯಲ್ ಇಂಟಿಗ್ರೇಷನ್ ಕಷ್ಟ ಆಯ್ತು, ಬಟ್ ಇವೆಲ್ಲ ವಿಷಯ ನನ್ಗೆ ಬಹಳ ಸೇರ್ತಿತ್ತು. ಟೈಮ್ ಸೆನ್ಸ್, ನೀವು ಎಷ್ಟು ಹೇಳ್ತಿರ್ 3 ನಿಮಿಷ ಮೊದಲು ಅವ್ರು ನಿಮ್ ಮುಂದಿರ್ತಾರೆ, ಯಾರಿಗೆ ಟೈಮ್ ಕೊಟ್ರು. ಆಮೇಲೆ ಇವು ಹೇಳಿದ್ನಲ್ಲ, ಏನೋ ಒಂದ್ ಅಂಗಡಿಗೆ ಹೋಗಿ ಸಾಮಾನ್ ತಗೊಂಬಂದ್ರಿ, ಇದು ಕೆಟ್ಟದಂದ್ರೆ ಇದು ಯಾಕೆ ಕೆಟ್ಟದ, ಇದು ನೀವು ಕೇಳಿಸಿರಿ, ಇದು ಪ್ರಶ್ನೆನೇ ಇಲ್ಲ, ಸೀದ್ ತಗೋತಾರ, ಹೌದು ನಿಮ್ ನಂಬ್ತಾರವ್ರು. ಆಮೇಲೆ ಅವರು ಮಾಡೋರು ಕನ್ಸ್ಯೂಮರ್ಸು ಹಂಗೆ ಇರ್ತಾರೆ, ಅಂದ್ರೆ ಎರಡೂ ಸೈಡ್ ನಿಂದ ಅದ. ಅದು ಆ ತರದ ದೃಷ್ಟಿಯಿಂದ ನನ್ಗೆ ಬಹಳ ಚಲೋ ಅನಿಸ್ಲಿಕ್ಕೆ ಶುರು ಆಯ್ತು. ಖರೆ ನಾನು ಮಿಸ್ ಮಾಡ್ಕೋತೀನಿ ನಮ್ ದೇಶ, ನಮ್ ಜನ, ನಮ್ ಭಾಷಾ.
0: ಸಹಜ ಅಂದ್ರೆ ನಮ್ಮ ರಕ್ತಗತವಾಗಿ ಬಂದದ್ದು,
1: ಅದೇ
0: ಬಿಟ್ಟಿರೋದು ಕಷ್ಟನೇ. ಆದ್ರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದಾಗ ಹೇಗೆ ನಾವು ಭಿನ್ನ ಆಗಿವಿ ಅನ್ನೋ ದೃಷ್ಟಿ ಒಳಗ ನಾನು ನಿಮ್ಗೆ ಕೇಳಿದೆ.
1: ಕೆಲಸದ ದೃಷ್ಟಿ ಒಳಗಾಗ್ಲಿ ಬರ್ತ ಬರ್ತ ನೋಡಿದ್ರ ನಮ್ದು ಇದು ಒಂಚೂರು ದುಃಖದ ವಿಷಯ ಅದ, ಆದ್ರೂ ಯಂಗ್ಸ್ಟರ್ಸ್ ನೋಡಿದಾಗ ಆ ಕೆಲಸದ ಬಗ್ಗೆ ನಿಷ್ಠ, ಎಸ್ಪೆಷಲಿ ಮೊಬೈಲ್ ಬಂದ್ಮೇಲೆ ನಮ್ದು ಏನ್ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ 100% ಇರಂಗಿಲ್ಲ. ಎಲ್ಲಾರು ಎಷ್ಟು ಸಾಧ್ಯದ ಅಷ್ಟು ಸಿಂಪಲ್ ಕೆಲಸ ಸಿಗ್ಲಿ, ಎಷ್ಟು ಸಾಧ್ಯದ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗುವಂತದ್ದು ಈ ಮೆಂಟಾಲಿಟಿ ಅಲ್ಲಿಲ್ಲ. ಹುಡುಗರು 9ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೆ ಜಿಮ್ನಾಸಿಯಂ ಅಂತಾರೆ, ಜಿಮ್ನಾಸಿಯಂ ಇಂಗ್ಲಿಷ್ ನಾಗ ಓದೋದಾದ್ರೆ, ಅದು 3 ವರ್ಷದ ಇಲ್ಲಿ ಹೆಂಗ್ ITI ಹಂಗಿರ್ತದ ಹಂಗ. ಅವಾಗ ಅವ್ರಿಗೆ ಇದ್ ಕೊಡ್ತಾರೆ, ಏನ್ ಇಂಟ್ರೆಸ್ಟ್ ಅದ ಅದನ್ನ ಓದ್ಬಹುದು. ಅವರು ಈಗ ಎಲೆಕ್ಟ್ರಿಷಿಯನ್ ಆಗ್ತಾರ, ಪ್ಲಂಬರ್ ಆಗ್ತಾರ, ಸಾಫ್ಟ್ವೇರ್ ಓದ್ಬಹುದು, ಸೋಷಿಯಾಲಜಿ ಓದ್ಬಹುದು, ಸೈಕಾಲಜಿ ಓದ್ಬಹುದು, ಹಿಂಗ. ಆಮೇಲೆ ಅವ್ ಎಲ್ಲಾ ಕೆಲ್ಸಕ್ಕೂ ಈಕ್ವಲ್ ರಿಸ್ಪೆಕ್ಟ್ ಅದ, ಅದ್ರೊಳಗ್ ಹೈರಾರ್ಕಿ ಇಲ್ಲ. ಹಿಂಗಾಗಿ ಇವತ್ತಿಗೆ ಅಲ್ಲಿ ಒಬ್ಬ ಪ್ಲಂಬರ್ ಏನ್ ದುಡಿತಾನ, ಒಬ್ಬ ಡಾಕ್ಟರ್ನು ಅಷ್ಟೇ ದುಡಿತಾನ. ಹಿಂಗಾಗಿ ಕೆಲ್ಸದ
0: ಬಗ್ಗೆ
1: ಲೇಬರ್ ಅದ ಅಲ್ಲಿ. ಆಮೇಲೆ ಎಲ್ಲಾ ಪ್ರೊಫೆಷನ್ಸು ಅಷ್ಟು ಅಷ್ಟೇ ಥ್ರೈವಿಂಗ್ ಅವ ಅಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಫಿಸಿಕಲ್ ಕಂಡೀಷನ್ಸ್ ಕಷ್ಟ ಅವ, ಬಟ್ ಜೀವನ ಅನ್ನೋದು ಬಹಳ ಶಾಂತ ಅಂದ್ರೆ ಆನೆಸ್ಟ್ಲಿ ನಡೆಯುವಂತ ಜೀವನ.
0: ಮತ್ತೆ ಇದು ಫುಡ್ ಹ್ಯಾಬಿಟ್ಸ್, ನಿಮಗೆ ಸಸ್ಯಾಹಾರಿಗಳಿಗೆ ಯಾವ ರೀತಿ ಕಷ್ಟಕರ ಅಂತ ಅನಿಸ್ಲಿಲ್ಲ?
1: ಅನಿಸ್ತದ, ಹೊರಗೆ ಏನು ಅಂದ್ರೆ ಏನು ಸಿಗುದಿಲ್ಲ ನಮ್ಗೆ. ಅಬ್ಸಲ್ಯೂಟ್ಲಿ ಹೋಟೆಲ್ಸ್ ಈಗ ಒಂದ್ ಅದು ಸ್ಟಾಕ್ಹೋಮ್ ನಾಗ ನಮ್ ಕ್ಯಾಪಿಟಲ್ ಸಿಟಿ ಒಳಗ್ ಒಂದ್ ಸರವಣ ಭವನ ಆಗಿದೆ ವೆಜಿಟೇರಿಯನ್ ಹೋಟೆಲ್. ಅದ್ ಬಿಟ್ಟು ನಮ್ಗೆ ವೆಜಿಟೇರಿಯನ್ ಫುಡ್ ಸಿಗಂಗಿಲ್ಲ, ಸಿಕ್ಕರು ನಮ್ಮಂತ ಫುಡ್ ಸಿಗಂಗಿಲ್ಲ. ಈ ಹೊರಗ್ ತಿನ್ನೋ ರೂಲ್ಡ್ ಔಟ್, ಮನೆಯೊಳಗನ ಮಾಡ್ಬೇಕು ಏನ್ ಮಾಡಿದ್ರು ಅದ್ರ ಸಾಮಾನ್ ಸಿಗ್ತಾವು. ಇಲ್ಲಿ ಅಷ್ಟು ವೆರೈಟಿ ಸಿಗ್ಲಿಕ್ಕಿಲ್ಲ, ತರಕಾರಿ ಗಿರ್ಕಾರಿ ಹಾಲು ಮೊಸರು ಎಲ್ಲ ಸಿಗ್ತದ. ಅಲ್ಲಿ ಬೆಳೆಯೋದು ಥಂಡಿ ದೇಶ ಆಗಿದ್ರಿಂದ ಎಲ್ಲಾ ಬೆಳೆಯಂಗಿಲ್ಲ, ಇಂಪೋರ್ಟ್ ಆಗ್ತದ. ಆದ್ರೆ ಸಾಕಷ್ಟು ನಮ್ಗೆಲ್ಲ ಚಲೋ ಸಿಗ್ತದ.
0: ಇಂಪೋರ್ಟ್ ಆಗೋದ್ರಿಂದ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೈ.
1: ಹೌದು ಹೌದು, ಎಲ್ಲಾ ನಾರ್ಡಿಕ್ ದೇಶದೊಳಗ ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಯಾಕಂದ್ರೆ ಅವೆಲ್ಲ ಥಂಡಿ ದೇಶ, ಎಲ್ಲ ಹೆಚ್ಚು ಕಮ್ಮಿ ಹೊರಗಿಂದಾನೆ ಬರ್ಬೇಕಲ್ಲಿ. ಅಲ್ಲಿದ್ ಮೇನ್ ಫುಡ್ ಅಂದ್ರೆ ಸೀ ಫುಡ್, ಯಾಕಂದ್ರೆ ಎಲ್ಲಾ ಕಡೆ ನೀರದ, ಲಕ್ಷಾನ್ಗಟ್ಲೆ ಕೆರೆ ಅವ ಸಮುದ್ರದ, ಹಿಂಗಾಗಿ ಸೀ ಫುಡ್ ಮೇನ್ ಅಲ್ಲಿದ್. ಅವರೆಲ್ಲ ನಾನ್ ವೆಜಿಟೇರಿಯನ್ಸ್, ಆದ್ರೆ ಇತ್ತೀಚೆಗೆ ವೀಗನ್ ಕಾನ್ಸೆಪ್ಟ್ ಬಂದಾಗಿಂದ ಸುಮಾರು ಜನ ವೀಗನ್ ಆಗಿ ಇದಾಗ್ಯಾರ. ಅದು ನಮ್ ಸಸ್ಯಾಹಾರಿಗಳಿಗೆ ಬಹಳ ಚಲೋ ಆಗ್ಯದ.
0: ಮತ್ತೆ ಪೊಲ್ಯೂಷನ್ ಹೇಗೆ
1: ಅಲ್ಲೆಲ್ಲ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಪ್ರಮೋಟ್ ಮಾಡ್ತಾರ, ಹಿಂಗಾಗಿ ಟೋಲ್ ಇರ್ತಾವ. ನಮ್ ಕಾರ್ ಯೂಸ್ ಮಾಡ್ಬೇಕಂದ್ರ ಟೋಲ್ಸ್ ಇರ್ತಾವ, ಅವು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ತಾವ. ನೀವು ಒನ್ ಟೋಲ್ ಕ್ರಾಸ್ ಆದ್ರೆ ಇಷ್ಟು ರೊಕ್ಕ ಅಂತ ಆಟೋಮೆಟಿಕಲಿ ಡಿಡಕ್ಟ್ ಆಗ್ತದೆ. ಅದು ದಿವಸಕ್ಕೆ ನೂರಾರು ಗಟ್ಲೆ ಕ್ರೋನರ್ಸ್ ಒಳಗ್ ಬರ್ತದ, ಹಿಂಗಾಗಿ ಸಾಮಾನ್ಯ ಮನುಷ್ಯಗ್ ಅಫೋರ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಎಲ್ಲಾರು ಹೆಚ್ಚು ಕಮ್ಮಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಮತ್ತ ಅವು ಬಹಳ ಕನ್ವೀನಿಯಂಟ್, ಎಷ್ಟೇ ಸಣ್ಣ ಊರಿರ್ಲಿ ಅಲ್ಲೇ ಟ್ರಾಮ್ ಕನೆಕ್ಷನ್ ಇರ್ತದ, ಬಸ್ ಕನೆಕ್ಷನ್ ಇರ್ತದ, ಹತ್ತಿರ ಬಸ್ ಸ್ಟಾಪ್ಸ್ ಇರ್ತಾವು. ಹಿಂಗಾಗಿ ಎಲ್ಲಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಆಮೇಲೆ ರೂಲ್ಸ್ ಬಹಳ ಸ್ಟ್ರಿಂಜೆಂಟ್ ಅವ. ನೀವು ಕಂಪಲ್ಸರಿ ನೀವು ಒಂದ್ ಟೆಸ್ಟಿಂಗ್ ಮಾಡಿಸ್ಲೇಬೇಕು, ಪೊಲ್ಯೂಷನ್ ಟೆಸ್ಟಿಂಗ್, ಕಾರ್ ಕಂಡೀಷನ್ ಟೆಸ್ಟಿಂಗ್ ಮಾಡಿಸ್ಲಿದ್ರೆ ನಿಮ್ಗೆ ಹೆವಿ ಫೈನ್ ಬೀಳ್ತದೆ, ಮತ್ತೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತದೆ. ಹಿಂಗಾಗಿ ಅಲ್ಲೇ ಪೊಲ್ಯೂಷನ್ ಅನ್ನೋ ಹೆಸರೇ ಇಲ್ಲ ಅಂತ ಹೇಳ್ಬಹುದು.
0: ಈಗ ಮಂಜುಳ ಅವರ, ತಾವು ಹೋಗಿ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿ ಸುಮಾರು 12 ವರ್ಷಗಳು ಆದ. ಈಗ ನಿಮ್ಮ ವೃತ್ತಿಯ ಜೊತೆಗೆ ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಿ, ಭಾಷೆಯನ್ನ ಕಲ್ತಿದ್ದೀರಿ, ಹೋಗಿದಿರಿ, ಅಲ್ಲದೆ ಬೇರೆ ಏನು ಹವ್ಯಾಸಗಳನ್ನ ಇಟ್ಕೊಂಡಿರಿ?
1: ನಾವು ಹೋದ ಕೂಡಲೇ ನನ್ ಮಗ ಹಾಡ್ ಹಾಡ್ತಿದ್ದ, ನನ್ ಮಗಳು ಭರತನಾಟ್ಯ ಮಾಡ್ದ. ಅಲ್ಲಿ ಹೋದ ಕೂಡಲೇ ಕಂಪ್ಲೀಟ್ ಕಟ್ ಆಫ್ ಆಗ್ತದ ಅನ್ನೋದಕ್ಕೆ ನಾವು ಮನೆ ಒಳಗನ್ನ ಪ್ರತಿ ತಿಂಗಳ ಏನ್ ಸ್ಮಾಲ್ ಕಮ್ಯುನಿಟಿ ಇತ್ತು ನಮ್ದು ಇಂಡಿಯನ್ಸ್, ಯಾರ್ಯಾರು ಗೊತ್ತಿದ್ರು ಅವ್ರನ್ನ ಅವ್ರವ್ರ ಮಕ್ಳು ಏನೇನ್ ಮಾಡ್ತಿದ್ರು ಅವ್ನ ಕರೆದ್ ಮನ್ಯಾಗ ಒಂದ್ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿ ತಿಂಗಳ. ಅದು ಮಾಡ್ತಾ ಮಾಡ್ತಾ ಹೆಂಗತ್ತು, ಹೆಚ್ಚು ಕಡಿಮೆ ಇದ್ದವರೆಲ್ಲ ನಮ್ ಕನ್ನಡದವ್ರೆ, ಸ್ವಲ್ಪ ಮಂದಿ ಬೇರೆ ಇದ್ರು. ಅದಕ್ಕೆ

0: ಹಂಗಾಗಿ ನಾವು ಒಂದು ರಾಜ್ಯೋತ್ಸವ ಮಾಡೋಣ ಅಂತ ಮಾಡಿದ್ವಿ. ಅವಾಗ ಎಲ್ಲಾರಂದ್ರು ಮನೆಯೊಳಗೆ ಯಾಕೆ ಮಾಡೋದು, ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ. ಹಂಗ್ ಮಾಡಿದ್ರೆ ನೂರಾರು ಗಟ್ಟಲೆ ಮಂದಿ ಬಂದ್ರು, ಬಹಳ ಚಲೋ ರೆಸ್ಪಾನ್ಸ್ ಸಿಕ್ತು. ಅವಾಗ ನಾವು ಸ್ವೀಡನ್ ನಡಿಗರು ಅಂತ ಹೇಳಿ ಒಂದು ಕನ್ನಡ ಸಂಘ ಮಾಡಿದ್ವಿ. ಅದರಿಂದ ನಾವು ವರ್ಷಕ್ಕೆ ಎರಡು ಮೇಜರ್ ಹಬ್ಬ ಮಾಡ್ತೀವಿ. ಒಂದು ರಾಜ್ಯೋತ್ಸವ ನಮ್ಮ ಕಲ್ಚರಲ್ ಇವೆಂಟ್ ಅಂತ ಹೇಳಿ, ಯುಗಾದಿ ನಮ್ಮ ಹೊಸ ವರ್ಷಾರಂಭ ಅಂತ ಹೇಳಿ, ಇವೆರಡನ್ನ ಮೇಜರ್ ಕಲ್ಚರಲ್ ಇವೆಂಟ್ಸ್ ಅಂತ ಮಾಡ್ತೀವಿ. ಅದನ್ ಬಿಟ್ಟರೆ ಗಣೇಶ ಚತುರ್ಥಿ ಮಾಡ್ತೀವಿ. ನಮ್ಮ ರಿಲಿಜಿಯಸ್ ಇದು ನಮ್ಮ ಪೂಜಾ ವಿಧಾನ ಅದು ಇದು ಸಿಗ್ಲಿ, ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಹೇಳಿ ಅದೊಂದು ಮಾಡ್ತೀವಿ. ಅದ್ ಬಿಟ್ರೆ ಥಂಡಿ ಇರುವಾಗ ಇಂಡೋರ್ ಗೇಮ್ಸ್ ಅವು ಇದು ಮಾಡ್ತೀವಿ, ಚೌಕಾಬಾರ ಚಕ್ಕ ಆಡ್ತೀವಲ್ಲ ಅವೆಲ್ಲ ಆ ತರದ್ದು ಅವನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ. ಸೊ ಆ ತರದ್ದು ಸುಮಾರು ಆಕ್ಟಿವಿಟೀಸ್.
1: ಮಂಜುಳಾನ್ ಮನೆಗೆ ಹೋಗ್ಬೇಕು ಸ್ವೀಡನ್ಗೆ ಅಂದ್ರೆ ಯಾವ ತಿಂಗಳು ಅಥವಾ ಈ ಇಲ್ಲಿಂದ ಇಲ್ಲಿವರೆಗೆ ಬರಬಹುದು ಅಂತ ಹೇಳ್ತೀವಿ?
0: ಜೂನ್ ನಿಂದ ಸೆಪ್ಟೆಂಬರ್ ತನಕ ಬಹಳ ಚಲೋ. ಜೂನ್ ಬಂದ್ರೆ ದಿವಸ ದೊಡ್ಡ ಸಿಗ್ತಾವು, ಸಮ್ಮರ್ ಸಿಗ್ತದ, ಕಲರ್ಫುಲ್ ಹೂವು ಗಿಡ ಎಲ್ಲ ಸಿಗ್ತಾವು. ಸೆಪ್ಟೆಂಬರ್ ಅಕ್ಟೋಬರ್ ತರ ಬಂದ್ರ ನಿಮ್ಗೆ ಸಾಕಷ್ಟು ಆಪಲ್ಸ್ ನೋಡ್ಲಿಕ್ಕೆ ಸಿಗ್ತಾವು, ಫಾಲ್ ಕಲರ್ ಸಿಗ್ತದ ಆ ತರದ. ಸೊ ಹೆಚ್ಚು ಕಮ್ಮಿ ಮೇ ಎಂಡ್ಲಿಂದ ಅಕ್ಟೋಬರ್ ತನಕ ಬರಬಹುದು.
1: ಈಗ ಮಂಜುಳಾ ಅವರ ಸಂಗೀತದೊಳಗೆ ತಮಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಿ. ಧಾರವಾಡದೊಳಗೆ ನೀವು ಚಿಕ್ಕವರಿದ್ದಾಗ ಸಂಗೀತವನ್ನ ಕಲ್ತದ್ದು ಕೂಡ ತಮಗೆ ಅನುಭವ ಅದ, ಜೊತೆಗೆ ನಿಮ್ಮ ಮಗ ಸಂಗೀತ ಪ್ರೇಮಿ ಆಗಿರೋದ್ರಿಂದ ಅವನ ಸಲುವಾಗಿ ನೀವು ಅಲ್ಲಿನೇ ಸಂಗೀತವನ್ನ ಕಲಿಯುವ ವ್ಯವಸ್ಥೆ ಕೂಡ ಮಾಡಿದೆ ಅಂದ್ರಿ. ನಮ್ಮ ಕೇಳುಗರಿಗೆ ಒಂದು ಹಾಡು ಹೇಳಿ ತೋರಿಸಬಹುದಲ್ಲ?
0: ಖಂಡಿತವಾಗಿಯೂ. ಇದೊಂದು ಭಾವಗೀತೆ, ಮಹೇಶ್ ಭುಜಂಗ್ವಾಡಿ ಅವರು ಬರೆದದ್ದು.

0: ಬಹಳ ಸುಂದರವಾಗಿ ಹಾಡಿದ್ರಿ ಮಂಜುಳಾ. ಈ ಸಂಗೀತದ ಜೊತೆ ಜೊತೆಗೆ ತಮಗ ಪ್ರವಾಸ ಮಾಡುವ ಒಂದು ಹವ್ಯಾಸ ಕೂಡ ಅದ, ಎಲ್ಲೆಲ್ಲಿ ಹೋಗಿರಿ?
1: ನಾವು ಹೆಚ್ಚು ಕಮ್ಮಿ ಪ್ರವಾಸ ಶುರು ಮಾಡಿದ್ದ ಯುರೋಪ್ ಹೋದ್ಮೇಲೆ ಅನ್ಬಹುದು, ಇಲ್ಲಿದ್ದಾಗ ಆಗ್ತಿರ್ಲಿಲ್ಲ. ಅಕ್ಕಪಕ್ಕದೆಲ್ಲ ನಾರ್ಡಿಕ್ ಕಂಟ್ರೀಸ್, ನಾರ್ವೆ, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಬಲ್ಗೇರಿಯಾ, ಬೆಲ್ಜಿಯಂ, ಫ್ರಾನ್ಸ್, ಯುಕೆ, ಸುಮಾರು ದೇಶ ಆಗ್ಯಾವು. ಇನ್ನು ಒಂದು ನಾಲ್ಕೈದು ದೇಶ, ಇಟಲಿ ಆಗ್ಯದ, ರೋಮ್ ಆಗ್ಯದ, ಇನ್ನೊಂದು ಎರಡು ಮೂರು ದೇಶ ಉಳಿದಾವು, ಅವನ್ನು ಮಾಡ್ಬೇಕಂತ ಬಹಳ ಆಶೆ ಅದ. ಆಮೇಲೆ ಅದ್ ನನ್ನ ಅನುಭವನ ದಾಖಲಾತಿ ಮಾಡ್ಬೇಕಂತ ಹೇಳಿ ನನ್ಗೆ ಬಹಳ ಆಶೆ ಅದ.
0: ಅದಕ್ಕೆ ಪುಸ್ತಕ ಏನಾದ್ರೂ ಬರ್ದಿರಿ? ಪ್ರವಾಸ ಕಥೆ
1: ಸಣ್ಣ ಸಣ್ಣ ಲೇಖನ ಬರೆದಿಟ್ಟಿರ್ತೀನಿ, ಎಲ್ಲೆಲ್ಲಿ ಹೋಗಿರ್ತೀನಿ ಅವಾಗ ಫೋಟೋಸು ಮತ್ತೆ ಅದ್ರದ್ದು ಮೇಜರ್ ಅಟ್ರಾಕ್ಷನ್ಸ್. ಆಮೇಲೆ ನನ್ಗೆ ಎಲ್ಲಿ ಹೋದ್ರು ನನ್ಗೆ ಒಂದು ಏನ್ ಸೇರ್ತದಂದ್ರ ಸಿಮಿಲಾರಿಟಿ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ದ ಡಿಫ್ರೆನ್ಸಸ್, ಇವೆರಡನ್ನ ನಂಗೆ ಸ್ಟ್ರೈಕಿಂಗ್. ಎಲ್ಲಿ ಹೋದ್ರು ಒಂದು ಪಾಯಿಂಟ್ ಪ್ರೂವ್ ಆಗ್ತದ, ಆಲ್ ಹ್ಯೂಮನ್ಸ್ ಆರ್ ದ ಸೇಮ್ ಅಂತ. ಮಾತಾಡಿದಾಗ ನಂಗೆ ಅದ್ ಮಾತಾಡ್ಲಿಕ್ಕೆ ಬಹಳ ಸೇರ್ತದೆ ಎಲ್ಲಾರ ಜೊತೆ ಮಾತಾಡಿದಾಗ. ಪ್ಲಸ್ ಅವ್ರ ಸಂಸ್ಕೃತಿ ಒಳಗೆ ನಮ್ಮ ಸಂಸ್ಕೃತಿ ಒಳಗೆ ಸಿಮಿಲಾರಿಟೀಸ್ ಅವ, ಸ್ಟ್ರೈಕಿಂಗ್ ಡಿಫ್ರೆನ್ಸಸ್ ಅವ, ಅವನ್ನ ನಾನು ನೋಟ್ ಡೌನ್ ಮಾಡ್ತೀನಿ.
0: ಅಂದ್ರ ದೇಶ ಸುತ್ತು ಕೋಶ ಓದು ಅನ್ನೋ ಹಂಗ ಬೇರೆ ಬೇರೆ ಕಡೆಗೆ ಅಡ್ಡಾಡಿ

0: ಆಗ್ಲೇನೆ ನಮ್ಗೆ ಈ ಒಂದು ಅನುಭವ ಆಗ್ಲಿ, ಈ ಒಂದು ವ್ಯತ್ಯಾಸ ಆಗ್ಲಿ, ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಆಗ್ಲಿ ಮೂಡ್ತದಂತ. ಇದರ ಜೊತೆಗೆ ತಾವು ಅಲ್ಲಿದ್ದುಕೊಂಡು ವೇದಗಳ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ.
1: ಹೌದು.
0: ಈ ಆಸಕ್ತಿ ಹೆಂಗ್ ಬಂತು?
1: ನನಗೆ ಸಂಗೀತದೊಳಗ ಆಸಕ್ತಿ ಅದ, ಶ್ಲೋಕದೊಳಗ ಹಿಂಗದ, ರುದ್ರ ಕಲಿಬೇಕು ಅಂತ ನನಗೆ ಆಸಕ್ತಿ ಇತ್ತು. ದೇವ್ರ ದಯದಿಂದ ನಂಗೆ ಬಹಳ ಚಲೋ ಗುರು ಸಿಕ್ರು. ಆದ್ರೆ ಅವ್ರು ಹೇಳಿದ್ರು ಒಮ್ಮೆಲ್ಗೆ ರುದ್ರ ಕಲೀಲಿಕ್ಕೆ ಆಗುದಿಲ್ಲ, ಅದನ್ನ ಬೇಸಿಕ್ ನಿಂದ ಕಲ್ಕೊಂಡು ಹೋದ್ರಷ್ಟೇ ಅದು ಸಾಧ್ಯ ಆಗ್ತದ ಅಂತ ಹೇಳಿ, ಹಂಗಾಗಿ ನಾನು ವೇದ ಕಲೀಲಿಕ್ಕೆ ಶುರು ಮಾಡಿನಿ.
0: ಈಗ ಅದ್ರದ್ದು ಒಂದು ಶ್ಲೋಕ ಯಾವ್ದಾದ್ರು ಒಂಚೂರು ಹೇಳ್ತೀರಿ?
1: ಜಟ

0: ಅಂತೂ ದೂರದಲ್ಲಿ ಇದ್ರು ಕೂಡ ನಮ್ಮತನವನ್ನ ನೀವು ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಹಂಗಾಗಿ ದೂರ ದೇಶದಲ್ಲಿ ನೆಲೆಸಿದ್ರು. ನಮ್ಮ ಸಂಗೀತ, ಸಾಹಿತ್ಯ, ವೇದ, ಉಪನಿಷತ್ತು ಇವನ್ನ ಬಿಟ್ಟು ನೀವು ದೂರ ಇಲ್ಲವೇ ಇಲ್ಲ. ಅಂದ್ರೆ ದೈಹಿಕವಾಗಿ ಅಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸು, ಇದುವೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಅಲ್ಲಿರುವಂತ ಜನರಿಗೂ ಇದರ ಪ್ರಾಮುಖ್ಯತೆಯನ್ನ ತಾವು ತಿಳಿಸ್ತಾ ಬಂದಿರಿ. ಬಹಳ ಸಂತೋಷ ಮಂಜುಳಾ. ಮಹಿಳೆಯರ ಸ್ಥಿತಿಗತಿ ಹೇಗಿದೆ
1: ಅಲ್ಲಿ? ನೀವು ಸಿಟಿಸನ್ಸ್ ಬಗ್ಗೆ ಮಾತಾಡ್ತಿದ್ರ, ಅಲ್ಲಿ ಮಹಿಳೆಯರು ಕೆಲಸ ಮಾಡಲೇಬೇಕು. ಇಬ್ರು ಕೆಲಸ ಮಾಡಿದ್ರಷ್ಟೇ ಜೀವನ ಸಾಗ್ತದೆ. ಅವು ಸೋಷಿಯಲಿಸ್ಟಿಕ್ ಕಂಟ್ರೀಸ್ ಅಲ್ಲಿ ಎಲ್ಲಾರ್ಗೂ ಸಮಾನ ಹಕ್ಕು ಅದ, ಸಮಾನ ಕರ್ತವ್ಯದ, ಸಮಾನ ಬೆನಿಫಿಟ್ಸ್, ಹೈರಾರ್ಕಿ ಇಲ್ಲ ಅಲ್ಲಿ. ಸೊ ನೀವು ನೋಡಿದ್ರ ವರ್ಕಿಂಗ್ ಪಾಪ್ಯುಲೇಷನ್ ಒಳಗ 53% ವಿಮೆನ್ ವರ್ಕಿಂಗ್ ಕಂಪೇರ್ ಟು ಮೆನ್. ಅಂದ್ರೆ ವರ್ಕಿಂಗ್ ಕ್ಲಾಸ್ ಒಳಗೆ ಹೆಂಗಸರೇ ಜಾಸ್ತಿ ಇದ್ದಾರೆ, ಎಲ್ಲರೂ ಕೆಲಸಕ್ಕೆ ಹೋಗೇ ಹೋಗ್ತಾರೆ ಆಸ್ ಅ ರೂಲ್. ಆಮೇಲೆ ಇಕ್ವಾಲಿಟಿ ಅದ, ಸಾಕಷ್ಟು ಫ್ರೀಡಮ್ನು ಅದ ಅವ್ರಿಗೆ. ಆದ್ರೂ ಅನಿಸ್ತದೆ ಎಲ್ಲೋ ಎಲ್ಲಾ ಕಡೆ ಇಂಥ ಮುಂದುವರ ದೇಶದೊಳಗೂ ಸಹಿತ ಹೆಂಗಸರಿಗೆ ಒಂದ್ ಸ್ವಲ್ಪ ಕಷ್ಟ ಜಾಸ್ತಿನೇ. ಅಂದ್ರೆ ಈಗ ಆ ಸೊಸೈಟಿ ಒಳಗ ಫ್ಯಾಮಿಲಿ ಸಿಸ್ಟಮ್ನಾಗ ಅವ್ರು ಸಪರೇಟ್ ಆದ್ರೂ ಇದಾದ ನಂತರ ಹೆಣ್ಮಕ್ಳಿಗೆ ಮಕ್ಕಳದ ಇದು ಏನ್ ಜವಾಬ್ದಾರಿ ಬೀಳ್ತದ, ಅದ ಕಷ್ಟ ಏನದ, ಅದು ಇವತ್ತಿಗೂ ಹೆಂಗಸರಿಗೆ ಜಾಸ್ತಿ ಅದ. ಆದ್ರೆ ಓವರ್ಆಲ್ ನೋಡಿದ್ರ ಹೆಂಗಸರ ಸ್ಥಿತಿಗತಿ ಬಹಳ ಚಲೋ ಅದ
0: ಸೇಫ್ಟಿ ದೃಷ್ಟಿಯಿಂದ.
1: ಓ ನಡರಾತ್ರಿ ನೀವು ಕಾಡ್ನಾಗ ಹೋದ್ರು ಹೆಂಗಸರಿಗೆ ಏನೂ ಆಗೋದಿಲ್ಲ, ಯಾವ ತರದಿಂದನೂ ಇದು ಇಲ್ಲ. ಆಮೇಲೆ ಅಲ್ಲಿ ಕಾಡ್ ಸಿಕ್ಕಾಪಟ್ಟಿ ಇರೋದ್ರಿಂದ ಮೃಗಾನೂ ಅವ ಎಷ್ಟೊಂದು. ಆದ್ರೆ ಅವ್ರು ಅದಕ್ಕೂ ಹಾರ್ಮ್ ಮಾಡಂಗಿಲ್ಲ, ಆದ್ರೆ ಕಲಿಸ್ಕೊಡ್ತಾರೆ ಎಲ್ಲಾರ್ಗೂ ಹೆಂಗ್ ಅದರಿಂದ ಪಾರಾಗ್ಬೇಕಂತ ಹೇಳಿ. ಹಿಂಗಾಗಿ ಸೇಫ್ಟಿ ಮನುಷ್ಯರಿಂದಾಗ್ಲಿ ಪ್ರಾಣಿಯಿಂದಾಗ್ಲಿ ಬಹಳ ಸೇಫ್ ಅದ. ಆಮೇಲೆ ಅವರು ದೇ ಆರ್ ವೆಲ್ ಇಕ್ವಿಪ್ಡ್, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಇದು ಅವ್ರಿಗದ. ಆದ್ರೆ ನಾವೇನ್ ಹೋಗಿರ್ತೀವಿ ನಮ್ದು ಹೆಂಗಸರದು ಸ್ವಲ್ಪ ಚಾಲೆಂಜಿಂಗ್ ಆಗ್ತದ ಬದುಕು. ನಾ ಹೇಳ್ದಂಗ ಭಾಷಾ ಅದ್ರ ಇದರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಟ್ರೆ ಬೇರೆ ಇದಕ್ಕೆ ಭಾಷಾದ್ ಬಹಳ ಕಷ್ಟ ಆಗ್ತದೆ. ಸೊ ಇದು ಒಂದ್ ದೊಡ್ಡ ಸ್ಟ್ರಗಲೆ, ಭಾಷಾ ಕಲ್ತು ಕೆಲಸ ಹುಡುಕಿ ಇದ್ ಮಾಡೋದು. ಅದು ಅಲ್ದ ಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಏನ್ ಬರ್ತಾವು ಅದು ಹೆಂಗಸರಿಗೆ ಬಹಳ ಇಂಪ್ಯಾಕ್ಟ್ ಆಗ್ತದೆ ಗಂಡಸರ್ಕಿಂತ. ಹಿಂಗಾಗಿ ನಾವು ಒಂದ್ ಸ್ತ್ರೀ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಸುಮಾರು ಹೊರಗ ಆನ್ ದ ಸರ್ಫೇಸ್ ನಿಮ್ ಏನ್ ನೀಡ್ಸ್ ಅವ ಅವೆಲ್ಲ ಸ್ಯಾಟಿಸ್ಫೈ ಆಗ್ತಾವಂತ ಅನ್ಸಿದ್ರು ಒಳಗೇನಿರ್ತಾವು ಅವನ್ನ ಬಹಳ ಕಷ್ಟದಿಂದ ಯಾರಿಗೂ ಹೇಳ್ಕೊಳಿಕ್ ಆಗುದಿಲ್ಲ ಹೆಂಗಸರಿಗೆ. ಸೊ ಆ ಥರ ಸ್ಟ್ರಗಲ್ ನಾನು ನೋಡ್ತೀನಿ. ನಾವು ಸುಮಾರು ವರ್ಷ ಇದ್ದದ್ರಿಂದ ಆಮೇಲೆ ಸುಮಾರು ಆ ಫೇಸಸ್ ದಾಟಿದ್ರಿಂದ ಸುಮಾರು ಜನ ನನ್ ಕಾಲ್ ಮಾಡ್ತಾರ ಹೆಂಗ್ ಈ ಸಿಚುವೇಶನ್ ಆಗ ಅಂತ. ಅವಾಗ ನನ್ಗೆ ಅನಿಸ್ತು ಇದಕ್ಕೊಂದ್ ಪ್ಲಾಟ್ಫಾರ್ಮ್ ಬೇಕು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ. ಹಿಂಗಾಗಿ ನಾನು ಆ ಸ್ತ್ರೀ ಅನ್ನೋದ್ರೊಳಗ ಎಲ್ಲ ಹೆಂಗಸರಿಗೆ ಸಂಬಂಧಿದ್ದಂತ ಎಲ್ಲ ಕಲ್ಚರಲ್ ಇರಬಹುದು, ಸೈಕೋಲಾಜಿಕಲ್ ಇರಬಹುದು, ಇಮೋಷನಲ್ ಇರಬಹುದು, ಪ್ರೊಫೆಷನಲ್ ಇರಬಹುದು, ಎಲ್ಲಾನು ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಒಂದಕ್ಕೊಂದು ಕನೆಕ್ಟ್ ಮಾಡಿ ಇದ್ ಮಾಡಬೇಕು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಅದರ ದೃಷ್ಟಿಯಿಂದ ನಾನು ಒಂದು ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಲಿಕ್ಕತ್ತೀನಿ.
0: ಅದೇ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನ್ನು ತಾವು ಮುಗಿಸಿದ್ರೆ ಇನ್ನೊಬ್ಬ ಮಹಿಳೆಯ ವೇದನೆಯನ್ನ, ಅವಳ ಮನಸ್ಸಿನ ಭಾವನೆಯನ್ನ, ಮಾನಸಿಕ ತುಮುಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದ ಅನ್ನೋದು. ಆಯ್ತು ಮಂಜುಳಾ ಅವರ, ಈ ಒಂದು ಏನು ಯೋಜನೆ ಹಾಕೊಂಡಿದ್ದೀರಿ ಮಹಿಳೆಯ ಪರವಾಗಿ, ಮಹಿಳೆಗೆ ಒಂದು ಸಾಂತ್ವನ ನೆಮ್ಮದಿ ಒದಗಿಸಿಕೊಡ್ಬೇಕು ಅನ್ನೋದು ಬಹಳ ಸಂತಸವಾದ ವಿಷಯ. ಈ ವಿಷಯದಲ್ಲಿ ಇನ್ನೂ ಮುಂದುವರಿಯಿರಿ. ನೊಂದ ಮಹಿಳೆಯರಿಗೆ ತಮ್ಮಲ್ಲಿ ಒಂದು ಸಾಂತ್ವನ ಸಿಗ್ಲಿ, ಅವರೂ ನೆಮ್ಮದಿಯ ಬದುಕನ್ನ ಕಾಣ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
1: ನಮಸ್ಕಾರ, ತುಂಬು ಹೃದಯದ ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಆಕಾಶವಾಣಿ
4: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
5: ಸಿಕ್ಕಿ ಬಿದ್ರು. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಬೆಟ್ಟ ಗುಡ್ಡ
8: ಕೆರೆ ಕುಂಟೆ
7: ಗಿಡ ಮರಗಳಿಲ್ಲದ ಊರು
8: ಮರುಭೂಮಿ ಇದ್ದಂತೆ.
7: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
8: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
7: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
8: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
7: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
8: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ

0: ಆಚಾರ್ಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳುವರಿ ಎಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಪ್ರತಿ ವರ್ಷ ಮೇ ತಿಂಗಳ 29ನೇ ತಾರೀಕು ವಿಶ್ವ ಜೀರ್ಣಾಂಗ ದಿನ ಅಂದರೆ ವರ್ಲ್ಡ್ ಡೈಜೆಸ್ಟಿವ್ ಡೇ ಅಂಥೇಳಿ ಆಚರಿಸಲಾಗುತ್ತೆ. ಏನಿದು ಡೈಜೆಸ್ಟಿವ್ ಡೇ, ಯಾಕೆ ಜೀರ್ಣಾಂಗದ ಬಗ್ಗೆ ನಮಗೆ ಹೆಚ್ಚಿನ ಕಾಳಜಿ ವಹಿಸಿ ಅಂಥೇಳಿ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ವಿಶ್ವದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ಯಾಕೆ ಹಾಕ್ಕೊಳ್ತಾ ಇದ್ದಾರೆ, ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಏನು ಕರಿತೇವೆ ಅದು ಈ ವರ್ಷದ್ದೇನಾಗಿದೆ, 2026ರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಹಾಗೆ ಭಾರತದ ಮತ್ತು ಕರ್ನಾಟಕದ ಈ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಅಸೋಸಿಯೇಷನ್ಸ್ ಇದ್ದಾವೆ ಅವು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇನ್ನು ಕರ್ನಾಟಕ ಗ್ಯಾಸ್ಟ್ರೋ ಎಂಟರಾಲಜಿ ಅಸೋಸಿಯೇಷನ್ನ ಸೆಕ್ರೆಟರಿಗಳು ಮತ್ತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಆಗಿರುವ ಡಾಕ್ಟರ್ ಸತೀಶ್ ರಾವ್ ಏಕೆ ಅವರು ನಮ್ಮ ಜೊತೆಗೆ ಏನೆಲ್ಲ ಹಂಚಿಕೊಳ್ತಾ ಇದ್ದಾರೆ ಅದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಹೈಲೈಟ್ಸು. ಡಾಕ್ಟರ್ ಏಕೆ ಸತೀಶ್ ರಾವ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟ್ರೆ. ಬಹಳಷ್ಟು ಜನಕ್ಕೆ ಹೊಟ್ಟೆ ನೋವು ಅಂತಿದ್ದಾಗೆ ಅಯ್ಯೋ ಮಾತು, ಯಾಕಂದರೆ ಅದು ಅಯ್ಯೋ ಅನಿಸುತ್ತೆ, ಅದಕ್ಕಾಗಿಯೇ ಜಾಗೃತಿ ದಿನನೂ ಇಟ್ಟಿದ್ದಾರೆ ವಿಶ್ವ ಜೀರ್ಣಾಂಗ ದಿನ. ಈ ಜೀರ್ಣಾಂಗ ಮನುಷ್ಯನ ಬಹಳ ಬಹಳ ಇಂಪಾರ್ಟೆಂಟ್ ಅಂಗ, ಅದು ಒಂದಲ್ಲ ಅನೇಕ ಸಬ್ ಕಾಂಪೊನೆಂಟ್ಗಳಿಂದ ಕೂಡಿರುತ್ತೆ. ಮೊದಲು ಈ ಜೀರ್ಣಾಂಗದ ಒಂದು ಪರಿಚಯ ಮಾಡಿ ಆಮೇಲೆ ಈ ದಿನ ಯಾಕೆ ಅಂತ ಚೂರು ಹೇಳ್ತೀರಾ?
2: ಖಂಡಿತವಾಗಿ. ನಮ್ಮ ಜೀರ್ಣಾಂಗ ಅಂತ ಹೇಳೋದು ನಮ್ಮ ಬಾಯಿಯಿಂದ ಶುರುವಾಗುತ್ತೆ. ಬಾಯಿಯಿಂದ ಶುರುವಾಗಿ ಅನ್ನನಾಳ, ಈಸೋಫೇಗಸ್, ಸ್ಟಮಕ್, ನಂತರ ಸಣ್ಣ ಕರುಳು, ದೊಡ್ಡ ಕರುಳು, ನಂತರ ಗುದದ್ವಾರದವರೆಗೆ ಹೋಗುತ್ತೆ. ಇದಲ್ಲದೆ ಇದಕ್ಕೆ ಪೂರಕವಾಗಿ ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್, ಗಾಲ್ ಬ್ಲಾಡರ್, ಪಿತ್ತನಾಳ, ಪ್ಯಾಂಕ್ರಿಯಾಸ್ ಅಂತ ಹೇಳೋದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ. ಜೀರ್ಣಾಂಗ ಅಂತ ಹೇಳೋದು ಬಹಳ ಒಂದು ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ನಮ್ಮ ಜೀರ್ಣಾಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಬೇರೆ ಆರ್ಗನ್ಗಳು ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ನಮ್ಮ ಈಗ ಹೆಚ್ಚಿನ ಕಾಯಿಲೆಗಳಿಗೆ ನಮ್ಮ ಜೀರ್ಣಾಂಗದ ತೊಂದರೆಗಳೇ ಕಾರಣ ಅಂತೇಳಿ ಇತ್ತೀಚಿನ ಕಾರಣ ದಿನಗಳಲ್ಲಿ ಕಂಡು ಬರ್ತಾ ಇದೆ.
1: ಅದೊಂದು ಫ್ಯಾಕ್ಟರಿ, ನಮ್ಮ ಇಡೀ ಚೈತನ್ಯವನ್ನು ಉತ್ಪಾದಿಸುವ ಫ್ಯಾಕ್ಟರಿ ಅದು, ಅದೇ ಬಂದಾದ್ರೆ ಎಲ್ಲಿ ಚೈತನ್ಯ ಇರುತ್ತೆ?
2: ಹೌದು ಹೌದು. ಯಾವುದೇ ರೀತಿಯ ನಮ್ಮ ಬಾಡಿಯಲ್ಲಿ ಈಗ ಕೊಬ್ಬು ಸಂಗ್ರಹ ಆಗ್ತಾ ಇರಬಹುದು ಅಥವಾ ಸರಿಯಾಗಿ ನಮ್ಮ ಚಟುವಟಿಕೆಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ಅರ್ಥ ಅಂತ ಹೇಳ್ಬಹುದು. ಇದಲ್ಲದೆ ನಾವು ಮೇ 29ರಲ್ಲಿ ಪ್ರತಿ ವರ್ಷ ನಾವು ವಿಶ್ವ ಜೀರ್ಣಾಂಗ ದಿನ ಅಥವಾ ವರ್ಲ್ಡ್ ಡೈಜೆಸ್ಟಿವ್ ಡೇ ಅನ್ನೋ ಹಮ್ಮಿಕೊಳ್ತಾ ಇದ್ದೀವಿ. ಇದು ಯಾಕೆ ಅಂತ ಹೇಳಿದ್ರೆ ಈ ಜೀರ್ಣಾಂಗದ ರೋಗಗಳ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಇದರ ಒಂದು ಪರಿಚಯ ಮಾಡಿಸೋದು. ಎಲ್ರಿಗೂ ಬರೇ ಹಾರ್ಟ್ ಡಿಸೀಸ್ ಅಥವಾ ನ್ಯೂರಾಲಜಿಕಲ್ ಡಿಸೀಸ್ ಅಂತ ಒಂದು ಸಮಸ್ಯೆಗಳ ಬಗ್ಗೆ ಮಾತ್ರ ಅರಿವಿದೆ, ಮತ್ತು ಜೀರ್ಣಾಂಗ ರೋಗವೂ ಇದೆ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಜೀರ್ಣಾಂಗದ ಡಿಸೀಸ್ ಅಲ್ಲಿ ಕಾಯಿಲೆಗಳನ್ನು ಜನರು ಇಗ್ನೋರ್ ಮಾಡ್ತಾರೆ. ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರವೇ ಒಂದು ವರ್ಲ್ಡ್ ಡೈಜೆಸ್ಟಿವ್ ಡೇ ಅಥವಾ ಜೀರ್ಣಾಂಗ ರೋಗಗಳ ದಿನ ಅಂತೇಳಿ ಒಂದನ್ನು ಧ್ಯೇಯವನ್ನು ಒಂದು ಮಾಡ್ತಾರೆ. ಈ ವರ್ಷದ ಒಂದು ಧ್ಯೇಯ ವಾಕ್ಯ ಅಥವಾ ಥೀಮ್ ಅಂದ್ರೆ ಏನಂತ ಹೇಳಿದ್ರೆ ಕ್ರಾನಿಕ್ ಡಯೇರಿಯಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ ಅಂತ ಹೇಳ್ತೀವಿ. ಅಂದ್ರೆ ಅತಿಸಾರ ಭೇದಿ ಅಥವಾ ಕ್ರಾನಿಕ್ ಡಯೇರಿಯಾ ಇದನ್ನು ನಿರ್ಲಕ್ಷಿಸಬೇಡಿ. ಇದರಿಂದ ಆಗಿರುವ ಸಿಂಪ್ಟಮ್ಸ್ಗಳು ಅಥವಾ ಏನು ಇದಕ್ಕೆ ತೊಂದರೆಗಳಿದಾವಲ್ಲ ಇದನ್ನು ನಿರ್ಲಕ್ಷಿಸಬೇಡಿ ಅಂತ ಹೇಳೋದು ಈ ವರ್ಷದ ಒಂದು ಧ್ಯೇಯವಾಗಿದೆ. ಇದು ಯಾಕಂತ ಹೇಳಿದ್ರೆ ಈ ಒಂದು ಅತಿಸಾರ ಭೇದಿ ನಾವು ಸಾಮಾನ್ಯವಾಗಿ ಎಲ್ರಿಗೂ ನೋಡ್ತೀವಿ. ಭೇದಿ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ. ಒಂದು ಲೈಫ್ ಟೈಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೆರಡು ಸತಿ ಭೇದಿ ಆಗಿಯೇ ಆಗಿರ್ತದೆ. ಸಾಮಾನ್ಯವಾಗಿ ಒಂದು 2-3 ದಿವಸದಲ್ಲಿ ಭೇದಿ ಕಡಿಮೆ ಆಗಿಬಿಡ್ತದೆ, ಯಾವುದೋ ಔಷಧಿಗಳಿಂದ ಕಡಿಮೆ ಆಗುತ್ತದೆ. ಇದನ್ನ ನಾವು ಸಿಂಪಲ್ ಡಯೇರಿಯಾ ಅಥವಾ ಕಾಮನ್ ಭೇದಿ ಅಂತ ಹೇಳ್ತೀವಿ. ಇದು ಬೇನ್ ಪ್ರಾಬ್ಲಮ್ ಕೊಡುವುದಿಲ್ಲ, ಬಟ್ ಕೆಲವರಿಗೆ ವಾರಾನುಗಟ್ಟಲೆ ಭೇದಿ ಆಗುವಂತದ್ದು ಅಂದ್ರೆ 4 ವಾರಕ್ಕಿಂತಲೂ ಜಾಸ್ತಿ ಭೇದಿ ಆಗುವಂತದ್ದು ಆಗ್ತಾನೇ ಇರ್ತದೆ. ಇದನ್ನು ನಾವು ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತೀವಿ. ಇದು ಯಾಕೆ ಮುಖ್ಯವಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನರು ಇದನ್ನು ನಿರ್ಲಕ್ಷಿಸ್ತಾರೆ, ಬೇರೆ ಬೇರೆ ಕಾರಣದಿಂದ ನಿರ್ಲಕ್ಷಿಸ್ತಾರೆ. ಒಂದು ಇದನ್ನು ಹೇಳಲಿಕ್ಕೆ ಒಂದು ನಾಚಿಕೆ, ನನಗೆ ಈ ರೀತಿ ಹೀಗೆ ಭೇದಿ ಆಗ್ತಾ ಇದೆ ಅಂತ ಹೇಳುವಂತದ್ದು ಇದು ಹೇಳಲಿಕ್ಕೆ ನಾಚಿಕೆ ಆಗುವಂತದ್ದು, ಅಥವಾ ಕೆಲವೊಮ್ಮೆ ಇದನ್ನ ಆಸ್ಪತ್ರೆಯ ಒಂದು ಸೌಲಭ್ಯ ಇಲ್ಲದೆ ಇರುವಂತದ್ದು, ಮತ್ತೆ ಇದು ಸಿಂಪಲ್ ಕಾಯಿಲೆ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಹೇಳಿ ಸುಮ್ಮನೆ ಒಂದು ನಿಗ್ಲೆಕ್ಟ್ ಮಾಡುವಂತದ್ದು. ಈ ರೀತಿಯ ಕೆಲವು ಒಂದು ಇದರಿಂದ ನಮ್ಮ ಜನರ ಒಂದು ಭಾವನೆಗಳಿಂದ ಇದು ತುಂಬಾ ಡಿಲೇ ಆಗಿ ವೈದ್ಯಕೀಯ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಅವರು ವೈದ್ಯರನ್ನು ಭೇಟಿ ಮಾಡುವ ಟೈಮಲ್ಲೇ ಅವರಿಗೆ ತೊಂದರೆಗಳಾಗಿರ್ತದೆ. ಇದರಿಂದ ಯಾಕಂತ ಹೇಳಿದ್ರೆ ಇದು ಕೆಲವೊಮ್ಮೆ ಬಹಳ ತೊಂದರೆಗಳಿಗೆ ಕಾರಣ ಮಾಡಬಹುದು. ಉದಾಹರಣೆಗೆ ಈ ಕ್ರಾನಿಕ್ ಡಯೇರಿಯಾ ಆದಾಗ ಒಂದು ಬಾಡಿಲಿ ನೀರಿನಂಶ ಕಡಿಮೆ ಆಗುವಂತದ್ದು, ಮಾಲ್ ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳ ಕೊರತೆ ಆಗುವುದು, ರಕ್ತಹೀನತೆ ಆಗುವಂತದ್ದು,
1: ಸುಸ್ತಾಗುವಂತದ್ದು, ಹೋಗಿ ಬಂದ್ರೆ ಆಗಲೇ ಕುಸಿದು

0: ಬಿಟ್ಟಿರ್ತಾರೆ, ನನ್ನ ಕೈಲಿ ಆಗಲ್ಲ.
1: ಹೌದು ಹೌದು. ಇದಲ್ಲದೆ ಒಂದು ವೀಕ್ ಆಗುವಂತದ್ದು ಅಥವಾ ದೇಹದ ತೂಕ ಕಡಿಮೆ ಆಗುವಂತದ್ದು ಎಲ್ಲ ಆಗ್ತದೆ. ಈ ಸ್ಟೇಜ್ ನಲ್ಲಿ ಅವರು ವೈದ್ಯರ ಬಳಿಗೆ ಬರ್ತಾರೆ. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರವೇ ಈ ವರ್ಷ ಕ್ರಾನಿಕ್ ಡಯೇರಿಯಾ ಡೋಂಟ್ ನಿಗ್ಲೆಕ್ಟ್ ಅಥವಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ. ಇದಕ್ಕೆ ನಿಮ್ಗೆ ಏನಾದ್ರೂ ನಿಮ್ಗೆ ಇದರಿಗೆ ಅಂತ ಒಂದು ರೋಗ ಲಕ್ಷಣಗಳು ಕಂಡು ಬಂದ್ರೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ದರೆ ಇದನ್ನು ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಭೇಟಿ ಮಾಡಿ ಅಂತ ಹೇಳುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ.
0: ಡಾಕ್ಟ್ರೆ, ಈ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಥವಾ ಗಟ್ ಹೆಲ್ತ್ ಅಂತಲೂ ನೀವು
1: ಕರೀತೀವಿ,
0: ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಎಲ್ಲರದು ಆಸೆನೆ. ಆದ್ರೆ ಬಾಯಿ ರುಚಿ ತಡಿಲಾರದೆ ಸಿಕ್ಕಿದ್ದೆಲ್ಲ ತಿಂತೇವೆ, ಜೊತೆಗೆ ಜಂಕ್ ಫುಡ್ ಸರ್ ಅದು ಬಹಳ ಅಟ್ರಾಕ್ಟಿವ್ ಅಲ್ಲ ಸರ್ ಅಂತ ಇನ್ನೊಂದಷ್ಟು ತಿಂತೇವೆ. ಆಮೇಲೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮತ್ತೊಬ್ರು ಕೊಡಿಸಿದ್ರು, ಅದೇನೋ ಅವ್ರ ಜೊತೆಗೆ ಹೋಗಿದೀವಿ ಮತ್ತೆ ತಿಂದೇ ಇರಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹೊಟ್ಟೆಯನ್ನ ಕಸು ತೊಟ್ಟಿ ಮಾಡಿದೀವಿ. ಇದನ್ನ ಮತ್ತೆ ವಾಪಸ್ ಹೆಲ್ದಿ ಗಟ್ಟು ಮಾಡ್ಲಿಕ್ಕೆ ಏನ್ ಮಾಡೋಣ?
1: ನೀವು ಬಹಳವಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಿದಿರಲ್ಲ ಈಗ, ಯಾಕಂದ್ರೆ ನಮ್ಮ ಜೀರ್ಣಾಂಗ ಅಂತ ಹೇಳೋದು ನೀವು ಹೇಳಿದಾಗೆ ಕಸದ ತೊಟ್ಟಿ ಹಾಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಏನೇನೋ ತಿನ್ನುವಂಥದ್ದು, ಅದಕ್ಕೆ ಒಂದು ಕ್ಲೀನ್ ಇಲ್ಲದೇ ಇರುವ ಆಹಾರ ತೆಗೆದುಕೊಳ್ಳುವಂಥದ್ದು, ಅಥವಾ ಅದಕ್ಕೆ ಆಡೆಡ್ ಫುಡ್, ಪ್ರಿಸರ್ವೇಟಿವ್ ಹಾಕಿರುವ ಫುಡ್, ಕಲರಿಂಗ್ ಏಜೆಂಟ್ ಹಾಕಿದ ಫುಡ್ಗಳನ್ನು, ಅಥವಾ ಕೆಲವೊಮ್ಮೆ ಅದನ್ನ ಹಳಸಿದ ಆಹಾರಗಳನ್ನು, ಇಂಥದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತದೆ. ಇದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಇದನ್ನು ಹೇಗೆ ಸರಿಪಡಿಸಬೇಕಂದ್ರೆ ಮುಖ್ಯವಾಗಿ ನಮ್ಮ ಆಹಾರದ ಬಗ್ಗೆ ಗಮನ ಇರಬೇಕು. ಶುಚಿಯಾಗಿರುವ ಆಹಾರಗಳನ್ನು ತೆಗೆದುಕೊಳ್ಬೇಕು, ಅಂದ್ರೆ ಒಂದು ಕ್ಲೀನ್ ಹೈಜಿನಿಕ್ ಫುಡ್ಗಳನ್ನು ತೆಗೆದುಕೊಳ್ಬೇಕು. ರೋಡ್ ಸೈಡ್ ಅಲ್ಲಿ ತಿನ್ನುವಂಥದ್ದು, ಅಥವಾ ತೆರೆದಿಟ್ಟ ಆಹಾರಗಳನ್ನು ತೆಗೆದುಕೊಳ್ಳೋದು, ಅಥವಾ ಕೈ ತೊಳೆದ ಆಹಾರವನ್ನು ತಿನ್ನುವಂಥದ್ದು ಇಂಥದ್ದು, ಅಥವಾ ಕೆಲವೊಮ್ಮೆ ನಾವು ಆಹಾರವನ್ನು ಪರೀಕ್ಷಿಸಿ ತಿನ್ನುವಂಥದ್ದು, ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ತಿನ್ನುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅಥವಾ ಜೀರ್ಣಾಂಗಕ್ಕೆ ಸೋಂಕುಗಳಾಗ್ತವೆ. ಈ ಸೋಂಕುಗಳಾಗೋದ್ರಿಂದ ಬೇದಿ ಆಗಬಹುದು, ಅಥವಾ ಜಾಂಡಿಸ್ ಆಗಬಹುದು, ಅಥವಾ ಜ್ವರ ವಾಂತಿ ಹೊಟ್ಟೆ ನೋವು ಅಂತದೆಲ್ಲ ಬರಬಹುದು.
0: ಫುಡ್ ಪಾಯ್ಸನ್ ಅಂತ ಹೇಳ್ಬಿಡ್ತಾರೆ.
1: ಕರೆಕ್ಟ್ ಕರೆಕ್ಟ್. ಸೊ ಇದನ್ನು ತಪ್ಪಿಸಬೇಕಾದ್ರೆ ಒಂದು ಆಹಾರವನ್ನು, ಶುಚಿತ್ವವಾಗಿರೋ ಆಹಾರವನ್ನು ತೆಗೆದುಕೊಳ್ಬೇಕು, ಟೈಮ್ ಟೈಮಿಗೆ ಆಹಾರವನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ, ಮೂರನೇದಾಗಿ ನೀವು ಹೇಳಿದಾಗೆ ಜಂಕ್ ಫುಡ್ಗಳನ್ನು ತೆಗೆದುಕೊಳ್ಬಾರ್ದು. ಈ ಜಂಕ್ ಫುಡ್ಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಶದಲ್ಲಿ ಈ ಮೈದಾ ಅಥವಾ ಕರಿದ ಪದಾರ್ಥಗಳು ಅಥವಾ ವಿಪರೀತ ಸಕ್ಕರೆ ಅಂಶಗಳು ಇರ್ತವೆ. ಇದು ನಮ್ಮ ಲಿವರಿಗೆ ಒಳ್ಳೆದಲ್ವೇ ಅಲ್ಲ. ಇದರಿಂದ ನಮ್ಮ ಲಿವರಲ್ಲಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗುವುದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ನಮ್ಮ ಬಾಡಿಲಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ ವ್ಯತ್ಯಾಸ ಆಗಿ ಕೆಲವು ಕಾಯಿಲೆಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ಐಬಿಎಸ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿಗೆ ಈ ರೀತಿಯ ಆಹಾರಗಳನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬರಿಸಿಕೊಂಡಾಗ ಆಗುದು, ವಿಪರೀತ ತೇಗ ಬಂದಾಗ
0: ಆಗುವಂತದ್ದು,
1: ಅಥವಾ ಇನ್ಕಂಪ್ಲೀಟ್ ಪಾಸಿಂಗ್ ಆಫ್ ದ ಮೋಷನ್ಸ್, ಸ್ವಲ್ಪ ಹೋಗ್ತಾರೆ ಪೂರ್ತಿ ಏನೋ ಕ್ಲೀನ್ ಆಗಿ ಆದಾಗ ಅನ್ಸಲ್ಲ, ಪದೇ ಪದೇ ಹೋಗ್ತಾ ಇರ್ತಾರೆ, ಈ ರೀತಿ ಸಮಸ್ಯೆಗಳು ಬರಬಹುದು. ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಸಹ ನಮ್ಮ ಒಂದು ಆಹಾರದ ಮೇಲೆ ಸರಿಯಾಗಿ ನಮಗೆ ಇದಿಲ್ಲದೆ ತಿನ್ನುವುದರಿಂದ ಆಗುವಂತ ಸಮಸ್ಯೆಗಳಾಗಿರ್ತದೆ. ಮುಖ್ಯವಾಗಿ
0: ಈ ಒಂದು ಆಹಾರ ತಗೊಂಡ್ರೆ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಎಂತ ಆಹಾರ ತಗೊಂಡ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬಹುದು? ಹೇಳೋದೇನೋ ಸುಲಭ, ಆದ್ರೆ ಟೈಮ್ ಟೈಮ್ ಅಂದ್ರೆ ಏನ್ ಟೈಮಿಂಗು? ವಯಸ್ಸು ಕೂಡ ಇಂಪಾರ್ಟೆಂಟ್. ಕಲ್ ತಿಂದ್ರು ಕರ್ಗಿಸ್ಕೋತಾರೆ ಅನ್ನೋ ಆ ಯಂಗ್ಸ್ಟರ್ಸ್ ಈ ಜಂಕ್ ಫುಡ್ ಅನ್ನು ಜಾಸ್ತಿ ತಿಂತಾ ಇರೋದು ನೋಡಿದ್ದೇವೆ. ಅವ್ರಿಗೆ ಅದನ್ನ ಹೇಳಬೇಕು, ಇಲ್ಲಪ್ಪ ಕಲ್ಲೂನು ತಿನ್ರಿ, ಆದ್ರೆ ಯಾವ ಸಂದರ್ಭ ನೋಡ್ರಿ ಅಂತ.
1: ಹೌದೌದು. ಈ ಜಂಕ್ ಫುಡ್ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮಾಡ್ತಾ ಇರುವಂತದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ನಾ ಹೇಳಿದಾಗೆ ಆಗ್ತದೆ. ಸೊ ನಾವು ಮುಖ್ಯವಾಗಿ ಎಜುಕೇಟ್ ಮಾಡಬೇಕು, ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಗಳು ಮುಂದೆ ಬರಬಹುದು ಅಂತ ಹೇಳಿ ಎಜುಕೇಟ್ ಮಾಡಬೇಕು. ಮತ್ತೆ ಮುಖ್ಯವಾಗಿ ನಾವು ಏನ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ರುಟೀನ್ ಆಗಿ ಆಹಾರಗಳು ಅಂತ ಹೇಳಿದ್ರೆ, ನಾವೀಗ ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ನಾವು
0: ದಿನನಿತ್ಯ ಬಳಸತಕ್ಕಂತ ಸಾಂಪ್ರದಾಯಿಕ
1: ಆಹಾರಗಳನ್ನೇ ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ಬೇಕು. ಅದರಲ್ಲಿ ನಾರಿನ ಅಂಶ ಇರಬೇಕು. ಅದಲ್ಲದೆ ಕೆಲವೊಮ್ಮೆ ಈ ನಟ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳನ್ನು, ಇದನ್ನೆಲ್ಲ ನಿಯಮಿತ ರೂಪದಲ್ಲಿ ಡೈಲಿ ತೆಗೆದುಕೊಳ್ಬೇಕು. ಮತ್ತೆ ನೀರನ್ನು ಚೆನ್ನಾಗಿ ಕುಡಿಬೇಕು, ಒಂದು 2-3 ಲೀಟರ್ ನೀರನ್ನು ತಗೊಳ್ಬೇಕು. ಮತ್ತೆ ವ್ಯಾಯಾಮ ಮಾಡಬೇಕು ಡೈಲಿ, ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಒಂದು 30 ನಿಮಿಷ ವ್ಯಾಯಾಮ ಮಾಡಬೇಕು. ಮತ್ತೆ ಒಂದು 7-9 ಗಂಟೆವರೆಗೆ ನಿದ್ದೆ ಮಾಡಬೇಕು, ಸರಿಯಾದ ಒಂದು ನಿದ್ದೆ ಮಾಡಬೇಕು. ಇದೆಲ್ಲ ನಮ್ಮ ಗಟ್ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿದೆ.
0: ಬಹಳಷ್ಟು ಜನಕ್ಕೆ ಈ ವ್ಯಾಯಾಮ ಅಂದ್ರೆ ಬರೀ ವಾಕ್ ಮಾಡಿ ಬಂದ್ಬಿಡ್ತೀವಿ ಸಾಕ ಸಾರ್ ಅಂತಾರೆ. ಸರಿಯೇ, ಅದು ಅವರ ಲೆಕ್ಕ. ಆದ್ರೆ ಪದೇ ಪದೇ ತಿನ್ನೋದೊಂದು ಅಭ್ಯಾಸ ಕೆಲವರು ಇರುತ್ತೆ. ಕೆಲವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಮಾತ್ರೆನು ತಗೊಂತಿರ್ತಾರೆ. ಆದ್ರೆ ಇವ್ರು ಕಂಡಿದ್ದೆಲ್ಲ ಇದು ಚೆನ್ನಾಗಿದೆ ಇದೊಂಚೂರು ತಿನ್ನು, ಅವ್ರು ಕೊಟ್ಟರು ಅದೊಂಚೂರು ತಿನ್ನು ಅಂತ ಹೇಳಿ ಈ ಇರ್ರೆಗ್ಯುಲಾರಿಟೀಸ್ ಅನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ.

0: ಹೌದು.
1: ಇನ್ನು ಕಾಫಿ ಟೀ ಅನ್ನೋದು ಅದು ಹಂಗೆ ಕೊಟ್ಟಾಗೆಲ್ಲ ಇಸ್ಕೊಳ್ಳೋದೇ.
0: ಹೌದು ಹೌದು.
1: ಏನ್ ಮಾಡಿದ್ರೆ ಇದು ಸರಿಯಾಗುತ್ತೆ?
0: ಇದು ಮುಖ್ಯವಾಗಿ ಅವರಿಗೆ ಒಂದು ಬರಬೇಕು, ಅವರ ಮನಸ್ಸಿಗೆ ಅವೇರ್ನೆಸ್ ಬರಬೇಕು. ಹೀಗೆ ಮಾಡೋದ್ರಿಂದ ನನ್ನ ಒಂದು ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತಾ ಇರ್ತದೆ ಅಂತ ಹೇಳಿ ಅವರಿಗೆ ಬರಬೇಕು. ಯಾರೋ ಒತ್ತಾಯಕ್ಕೆ ತಿನ್ನುವಂಥದ್ದು ಅಥವಾ ಪದೇ ಪದೇ ಬಾಯಿ ರುಚಿಗೆ ತಿನ್ನುವಂಥದ್ದು, ಇದರಿಂದ ಜೀರ್ಣಾಂಗದ ಆರೋಗ್ಯ ಹಾಳಾಗ್ತದೆ. ಇದು ಅವರಿಗೆ ಅವೇರ್ನೆಸ್ ಬರಬೇಕು. ನಾವು ಹೇಳ್ಬೋದು, ಅವರಿಗೆ ಅವೇರ್ನೆಸ್ ಬರಬೇಕು.
1: ಈಗ ನಮಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅನ್ನೋದು ಅರಿವಿಗೆ ಬರೋದು ಒಂದು ಹೊಟ್ಟೆ ನೋವು ಅಂತ ಕಾರಣ ಇಲ್ಲ, ಬೇದಿ ಅದೊಂದು ಲಕ್ಷಣ ಬಿಟ್ಟರೆ ಇತರ ಯಾವ ಲಕ್ಷಣಗಳು ನಮ್ಮ ಜೀರ್ಣಾಂಗವನ್ನು ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ.
0: ಜೀರ್ಣಾಂಗದ ರೋಗದ ಮುಖ್ಯ ಲಕ್ಷಣಗಳಂದ್ರೆ ಒಂದು ಹೊಟ್ಟೆ ನೋವು ಬರುವಂತದ್ದು, ಎರಡನೇದಾಗಿ ಊಟ ಸೇರದೇ ಇರುವಂತದ್ದು, ಬೇದಿ ಆಗುವಂತದ್ದು, ವಾಂತಿ ಆಗುವಂತದ್ದು, ಕೆಲವೊಮ್ಮೆ ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತೂಕ ಕಡಿಮೆ ಆಗುವಂತದ್ದು, ಜಾಂಡಿಸ್ ಕಾಣಿಸ್ಕೊಳ್ಳುವಂತದ್ದು, ಇದು ಇಂತ ಸಮಸ್ಯೆಗಳಿದ್ರೆ ಜೀರ್ಣಾಂಗದ ಸಮಸ್ಯೆಗಳಿದೆ ಅಂತ ಅರ್ಥ ಅಂತ.
1: ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಯ್ತು. ಆ ರೋಗಕ್ಕೊಂದು ಹೆಸರು ಅವಾಗ ಅವ್ರು ಹೆದರ್ತಾರೆ, ಇಲ್ಲ ಅಂದ್ರೆ ಹೆದರಲ್ಲಿ
0: ಹೇಳುದೇ ಹೆದರುದಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇದರಲ್ಲಿ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಸೈನ್ಸ್ ಗಳಿದ್ರೆ ನೀವು ವೈದ್ಯರನ್ನು ಭೇಟಿ ಆಗಲೇಬೇಕು, ಎಚ್ಚರಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಂದು ಕಾರಣವಿಲ್ಲದೆ ವೆಯ್ಟ್ ಕಡಿಮೆ ಆಗುವಂಥದ್ದು, ಅಥವಾ ಯಾವುದೇ ಒಂದು ಬೇದಿ ಅಂತ ಹೇಳೋದು 4 ವಾರದ ನಂತರ ಮುಂದೆ ಕಂಟಿನ್ಯೂ ಆಗುವಂಥದ್ದು, ರಕ್ತ ಮಿಶ್ರಿತ ಬೇದಿ ಆಗುವಂಥದ್ದು, ನಂತರ ರಕ್ತದ ವಾಂತಿ ಆಗುವಂಥದ್ದು, ಅನ್ಎಕ್ಸ್ಪ್ಲೇನ್ಡ್ ಜಾಂಡಿಸ್ ಇರುವಂಥದ್ದು, ಇಂಥ ಕಾರಣಗಳಿದ್ದರೆ ಇದನ್ನು ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ದೊಡ್ಡ ರೋಗದ ಒಂದು ಸಂಕೇತ ಆಗಿರಬಹುದು ಅಥವಾ ಮುನ್ಸೂಚನೆ ಆಗಿರಬಹುದು. ಇದನ್ನು ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು ಅಥವಾ ಏನೋ ಒಂದು ಸಣ್ಣ ಕಾಯಿಲೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರದು, ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತೀವಿ.
1: ಬಟ್ ತುಂಬಾ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಬಿಟ್ಟು ಬೇರೆ ರೋಗಗಳಿದಾವೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಪರಿಚಯ ಹೇಳ್ಬಿಡಿ, ಏನೇನು ರೋಗಗಳು ಪಟ್ಟಿ ಮಾಡಿದಾಗ ಹೌದಾ ಇದು ಇದೆಯಾ ಅಂತ ಜ್ಞಾಪಕ ಮಾಡ್ಕೋತಾರೆ.
0: ನೀವು ಬಹಳ ಒಂದು ಒಳ್ಳೇದಾಗಿ ಹೇಳಿದ್ರಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತಾರೆ, ಯಾವುದೇ ನಮ್ಮ ಹೊಟ್ಟೆ ಸಂಬಂಧಪಟ್ಟಾಗ ತೊಂದರೆ ಇದ್ರೆ ನಮ್ಮ ರೋಗಿಗಳು ಹೇಳುದು ಗ್ಯಾಸ್ಟ್ರಿಕ್ ಆಗಿದೆ ಅಂತ.
1: ಇವನ್ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರು ಅದು ಗ್ಯಾಸ್ಟ್ರಿಕ್ ಇಂದ ಏನೋ ಆಗಿದೆ ಡಾಕ್ಟ್ರೆ ಅಂತ ಆ ಡಾಕ್ಟರ್ಗೆ ಹೇಳಕ್ ಶುರು ಮಾಡ್ತಾರೆ.
0: ಅದು ಮೋಸ್ಟ್ಲಿ ಹೊಟ್ಟೆ ಉರಿಯೂ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಮೋಷನ್ ಜಾಸ್ತಿ ಹೋಗುದು ಅಥವಾ ಬೇದಿ ಆಗ್ತಾ ಇರಬಹುದು, ಮಲಬದ್ಧತೆ ಇರಬಹುದು, ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರಲಿ, ಎಲ್ಲವನ್ನು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇದು ತಪ್ಪು. ನೀವು ಮುಖ್ಯವಾಗಿ ಯಾವುದೇ ರೋಗಿಯು ನಿಮಗೆ ಯಾವುದೇ ಇಂಥ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಾಗ ತೊಂದರೆ ಇದ್ದರೆ ಇದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ ಯಾವುದು ತೊಂದರೆ ಆಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ, ಹೊಟ್ಟೆ ಉರಿ ಬರ್ತಾ ಇದೆ, ಮೋಷನ್ ಅಥವಾ ನಿಮಗೆ ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇಲ್ವಾ ಅಥವಾ ಬೇದಿ ಆಗ್ತಾ ಇದೆ, ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವ ಒಂದು ಸಿಂಪಲ್ ಆಗಿ ವರ್ಡ್ ಇಂದ ಹೇಳಿ ಡಾಕ್ಟರ್ಗೂ ಕನ್ಫ್ಯೂಷನ್ ಮಾಡಬಾರದು. ಸೊ ಹೇಳಬೇಕು ಹೋದಾಗ
1: ಲಕ್ಷಣಗಳನ್ನು ಕರೆಕ್ಟ್ ಆಗಿ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಡಯಾಗ್ನೈಸ್ ಮಾಡ್ಲಿಕ್ಕೆ ಡಾಕ್ಟರ್ ಗೈಡ್ ಮಾಡ್ತಾರೆ.
0: ಹೌದು,
1: ಇಲ್ಲ ಅಂದ್ರೆ ಸರ್ ನೀವೇ ನೋಡ್ಬಿಡಿ ಸರ್ ಕಾಣುತ್ತೀಯ.
0: ಹೌದು ಹೌದು,
1: ಅಲ್ಲ ಹಂಗೂ ಕಾಣಿಸ್ಬೇಕಾದ ಪರೀಕ್ಷೆಗಳನ್ನ ಮಾಡ್ತಿರ್ಲಿ.
0: ಹೌದು ಹೌದು.
1: ಏನ್ ಪರೀಕ್ಷೆಯವು?
0: ಈಗ ಯಾವುದೇ ಒಬ್ಬ ರೋಗಿಯು ಬಂದಾಗ ಎಸ್ಪೆಷಲಿ ನಾನೀಗ ಹೇಳಿದಾಗೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದೆ. ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ರೆ ಒಂದು ತುಂಬಾ ದಿವಸದಿಂದ ಭೇದಿ ಆಗುವಂತದ್ದು. ಇದಕ್ಕೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ಒಂದು ಪ್ಯಾರಾಸೆಟಿಕ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಹೊಟ್ಟೆಯ ಟಿಬಿ ಆಗಿರಬಹುದು, ಅಥವಾ ಐಬಿಎಸ್ ಆಗಿರಬಹುದು. ನಂತರ ನಾವು ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಎರಡು ಕಾಯಿಲೆ ಇರ್ತದೆ. ಈ ಎರಡು ಕಾಯಿಲೆಗಳಿದ್ದಾಗಲೂ ಈ ರೀತಿ ಕ್ರಾನಿಕ್ ಡಯೇರಿಯಾ ಆಗಿರಬಹುದು. ಈ ಎರಡು ಕಾಯಿಲೆಗಳಿದ್ದಾಗ ನಮ್ಮ ಬೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ ಅಥವಾ ನಾವು ಆಮಶಂಕೆ ತರ ಕಾಣಿಸ್ಕೊಳ್ತದೆ, ಅಂದ್ರೆ ಒಂಥರ ಕಾಫ್ ತರ ಹೋಗುತ್ತೆ. ಇದಲ್ಲದೆ ರೋಗಿಗೆ ಮೋಷನ್ ಮಾಡುವ ಮೊದಲು ಹೊಟ್ಟೆಯಲ್ಲಿ ಒಂಥರ ಕಿವುಚಿದಾಗ ನೋವು ಬರುವಂತದ್ದು, ಅಥವಾ ಗುದದ್ವಾರದ ಹೊರಗಡೆ ಒಂದು ಫಿಸ್ಟುಲಾದ ತರ ಅಥವಾ ಒಂದು ಪಸ್ ಡಿಸ್ಚಾರ್ಜ್ ಆಗುವ ಸಂಭವವಿರ್ತದೆ. ಸೊ ಇದು ನಮ್ಮ ಕ್ರಾನಿಕ್ ಡಯೇರಿಯಾಕ್ಕೆ ಕಾರಣಗಳಾಗಿರ್ತದೆ. ಇದಲ್ಲದೆ ಬಹಳ ಅಪರೂಪಕ್ಕೆ ಕರುಳಿನ ಕ್ಯಾನ್ಸರ್ ಆಗಿರಬಹುದು. ಕೆಲವೊಮ್ಮೆ ಈ ರೀತಿ ಬೇದಿ ಆಗ್ತಾ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಕರುಳಿನ ಕ್ಯಾನ್ಸರು ಆಗಿರಬಹುದು. ಇದಲ್ಲದೆ ಕೆಲವೊಮ್ಮೆ ಮಾಲ್ ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದರೆ ಕೆಲವು ಆಹಾರಗಳು ಡೈಜೆಸ್ಟನ್ ಆಗದೆ ಸಹ ಈ ರೀತಿ ಭೇದಿ ಆಗುತ್ತೆ. ಅದಲ್ಲದೆ ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಂದಲೂ ಸಹ ಹೀಗೆ ಭೇದಿ ಆಗುತ್ತೆ. ಈ ರೀತಿಯ ಒಂದು ಈ ಭೇದಿ ಇದ್ದಾಗ ತಜ್ಞ ವೈದ್ಯರ ಬಳಿ ಹೋದಾಗ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಅನ್ನು ಹೇಳ್ತಾರೆ. ಈ ಕೊಲೊನೋಸ್ಕೋಪಿ ಟೆಸ್ಟ್ ಅನ್ನು ಹೇಳಿದಾಗ ವೈದ್ಯರು ಹೇಳಿದರೆ ಇದನ್ನು ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಈ ಕೊಲೊನೋಸ್ಕೋಪಿ ಟೆಸ್ಟಿನಿಂದ ನಾವು ದೊಡ್ಡ ಕರುಳನ್ನು ಮತ್ತು ಸಣ್ಣ ಕರುಳಿನ ಕೊನೆಯ ಭಾಗವನ್ನು ಒಂದು ಟಿವಿಯಲ್ಲಿ ನೋಡ್ತೀವಿ. ಇದನ್ನು ಇದು ನೋಡೋದ್ರಿಂದ ಕರುಳಿನಲ್ಲಿ ಏನ್ ತೊಂದರೆ ಆಗ್ತಾ ಇದೆ, ಅವನಿಗೆ ಹುಣ್ಣಿದ, ಅಲ್ಸರ್ ಇದ, ಟಿಬಿ ಇದ, ಕ್ಯಾನ್ಸರ್ ಇದ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಅದಲ್ಲದೆ ನಾವು ಇದರಿಂದ ಬಯಾಪ್ಸಿ ಅಂತ ಮಾಡಬಹುದು. ಈಗ ಏನಾದರೂ ಕಾಯಿಲೆಗಳಿದ್ರೆ, ಅಲ್ಸರ್ ಆಗಿದ್ರೆ, ಹುಣ್ಣಾಗಿದ್ರೆ, ಅದರ ಒಂದು ಕೊನೆಯ ಪಾರ್ಟ್ನಲ್ಲಿ ಸ್ವಲ್ಪ ಟಿಶ್ಯೂ ತೆಗೆದು ಟೆಸ್ಟಿಗೆ ಕಳ್ಸಿಕೊಡ್ತೀವಿ. ಇದರಿಂದ

0: ಖಚಿತವಾಗಿ ಒಂದು ರೋಗದ ಬಗ್ಗೆ ಗೊತ್ತಾಗುತ್ತೆ, ಯಾವ ಕಾರಣದಿಂದ ತೊಂದರೆಗಳಾಗ್ತದೆ ಅಂತ ಗೊತ್ತಾಗುತ್ತೆ, ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ಲದೆ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತೀವಿ, ಸಿ ಟಿ ಸ್ಕ್ಯಾನ್ ಅನ್ನು ಮಾಡ್ತೀವಿ, ಕೆಲವೊಮ್ಮೆ
1: ಸ್ಟೂಲ್
0: ಟೆಸ್ಟು ಮಾಡಿಸ್ತೀವಿ. ಹೌದು, ಈ ಎಲ್ಲ ಟೆಸ್ಟ್ಗಳ ಮುಖಾಂತರ ರೋಗವನ್ನು ಪತ್ತೆ ಹಚ್ತೀವಿ. ಸೊ ಮುಖ್ಯವಾಗಿ ಕೊಲನೋಸ್ಕೋಪಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು, ಸಿ ಟಿ ಸ್ಕ್ಯಾನ್ ಅಂತ ಹೇಳೋದು ಬೇಕಾಗುತ್ತೆ ಕೆಲವೊಮ್ಮೆ. ಸೊ ಕೊಲನೋಸ್ಕೋಪಿ ಅಂತ ಹೇಳಿದಾಗ ನಾವು ಬಹಳಷ್ಟು ಜನ ಎಣಿಸ್ಕೊಳ್ತಾರೆ, ಇದು ಮಾಡಿಸ್ಕೋಬೇಕು, ಕಂಬರ್ಸಮ್ ಪ್ರೊಸೀಜರ್ ಇದು, ಔಷಧಿ ಕುಡಿದು ಬೇದಿ ಆಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಎಂಡೋಸ್ಕೋಪ್ ಪಾಸ್ ಮಾಡ್ತಾರಂತೆ, ಇದರಿಂದ ನಂಗೆ ಇನ್ಕನ್ವೀನಿಯನ್ಸ್ ಆಗುತ್ತಪ್ಪ, ಬೇಡವಾ ಬೇಡ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗಿ ಹಾಗೆ ಮಾಡಬೇಡಿ, ಇದೊಂದು ಸಿಂಪಲ್ ಟೆಸ್ಟ್ ಆಗಿರ್ತದೆ, ಇದರಿಂದ ಏನೂ ತೊಂದರೆಗಳಾಗುವುದಿಲ್ಲ. ಇದರಿಂದ ಬಹಳಷ್ಟು ನಮಗೆ ಏನು ತೊಂದರೆಗಳಂತೇಳಿ ಗೊತ್ತಾಗುತ್ತೆ ಈ ಟೆಸ್ಟ್ ಮಾಡೋದ್ರಿಂದ. ಆದ್ರಿಂದ ಕೊಲನೋಸ್ಕೋಪಿ ಅಂತೇಳಿ ಯಾವಾಗ ಹೇಳ್ತಾರೋ ಅದನ್ನು ನಿಗ್ಲೆಕ್ಟ್ ಮಾಡಬಾರದು,
1: ಹೆದರಿಕೆ ಬೇಡ, ಭ್ರಮೆ ಬೇಡ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹಂಗಂತೆ ಹಿಂಗಂತೆ, ಅಥವಾ ಇನ್ ಕೆಲವ್ರು ಗೂಗಲ್ ಮಾಡಿ ನೋಡ್ಬಿಡ್ತಾರ, ಅಯ್ಯೋ ಇದೇನೋ ಭಯಾನಕವಾಗಿದೆ ಅಂತ, ಆ ತರದ ಭ್ರಮೆಗಳು ಇಟ್ಕೊಳ್ಳದೆ ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿ ಟೆಸ್ಟ್ ಮಾಡಿಸಿದೀನಿ, ರಿಸಲ್ಟ್ ಅವ್ರಿಗೆ ಕೊಡ್ತೀವಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನು ಟ್ರೀಟ್ಮೆಂಟ್ ಇದೆ ಇವಕ್ಕೆ, ಒಂದೊಂದಕ್ಕೊಂದೊಂದು ಟ್ರೀಟ್ಮೆಂಟ್?
0: ಹೌದೌದು. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನು ಉದಾಹರಣೆಗೆ ಕ್ರಾನಿಕ್ ಡಯೇರಿಯಾ ಆದರೆ ಇದನ್ನು ನಾವು ಈ ಕೊಲನೋಸ್ಕೋಪಿ ಅಥವಾ ಕೆಲವು ಟೆಸ್ಟ್ಗಳನ್ನು ಮಾಡಿದ ನಂತರ ಯಾವ ಕಾಯಿಲೆ ಅಂಥೇಳಿ ನಾವು ಫೈನಲ್ ಡಯಾಗ್ನೋಸಿಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಮ್ಮೆ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಕೆಲವೊಮ್ಮೆ ಸಿಂಪಲ್ ಮಾತ್ರೆಗಳೇ ಸಾಕಾಗುತ್ತೆ. ಈ ಟಿ ಬಿ ಅಂತೇಳಿ ಅನಿಸಿರುತ್ತೆ ಕೆಲವೊಮ್ಮೆ, ಆವಾಗ ಒಂದು 6-9 ತಿಂಗಳವರೆಗೆ ಟಿ ಬಿ ಮಾತ್ರೆಗಳನ್ನು ಕೊಡ್ತಾರೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದರೆ ಏನು, ಕೊಲನೋಸ್ಕೋಪಿ ನಾರ್ಮಲ್ ಆಗಿರ್ತದೆ ಅಂತ ಒಂದು ವ್ಯಕ್ತಿಗಳನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥವರಿಗೆ ಕೆಲವೊಮ್ಮೆ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಹೇಳ್ಕೊಡ್ತೀವಿ, ಅದರೊಟ್ಟಿಗೆ ಕೆಲವು ಮೆಡಿಸಿನ್ಸ್ಗಳನ್ನು ಕೊಟ್ಟು ಅವರ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಮುಖ್ಯವಾಗಿ ಬರುವಂತದ್ದು ಇಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ನಾನು ಇವಾಗಲೇ ಹೇಳಿದಾಗೆ ಕ್ರಾನ್ಸ್ ಕಾಯಿಲೆ ಮತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆಗಳು, ಇದು ಬಹಳ ಮುಖ್ಯವಾದ ಕಾಯಿಲೆಗಳಾಗಿರ್ತದೆ. ಇದು ಏನಾದರೂ ಡಯಾಗ್ನೋಸಿಸ್ ಆದರೆ ಮಾತ್ರ ಇದಕ್ಕೆ ಒಂದು ಅದರದೇ ಆದ ಒಂದು ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಈ ಎರಡು ಸಮಸ್ಯೆಗಳು ಅಂತ ಹೇಳುವಂಥದ್ದು ಕೆಲವೊಮ್ಮೆ ಲೈಫ್ ಸ್ಟೈಲ್ ಲೈಫ್ ಲಾಂಗ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಜೀವನ ಪರ್ಯಂತ ಇದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ,
1: ನಮ್ಮ ಜೊತೆಗೆ
0: ಇರ್ತದೆ. ಹೌದು, ಅದರಲ್ಲಿ ಕೆಲವೊಮ್ಮೆ ಇಂಜೆಕ್ಷನ್ಗಳು ಅಥವಾ ಕೊಡ್ತೀವಿ ನಾವು, ಇದರಲ್ಲಿ ಬಯೋಲಾಜಿಕಲ್ಸ್ ಅಂತ ಹೇಳ್ತೀವಿ, ಮತ್ತೆ ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಔಷಧಿಗಳನ್ನು ಕೊಡ್ತೀವಿ. ಸೊ ಇದಕ್ಕೆ ಈ ಔಷಧಿಗಳನ್ನು ಕೊಟ್ಟು ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಕೆಲವೊಮ್ಮೆ ಕೊಲೋನ್ ಕ್ಯಾನ್ಸರ್ ಇದ್ರೆ ಇದಕ್ಕೆ ಆಪರೇಷನ್ ಸಹ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ.
1: ತುಂಬಾ ಜನಕ್ಕೆ ಒಂದು ಭ್ರಮೆ ಇಟ್ಕೊಂಡಿದ್ದಾರೆ, ಹೊಟ್ಟೆ ನೋವು ಬಂತ, ಹೊಟ್ಟೆ ನೋವು ಮಾತ್ರ ತಿನ್ನೋದು,
0: ಹೌದು
1: ಯಾಕೆ ಬಂತು ಅಂತ ಯೋಚನೆ ಮಾಡಲ್ಲ. ಇನ್ನ ಕೆಲವು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಯಾವ್ದೋ ಕಾರಣಕ್ಕೆ ಹೊಟ್ಟೆ ನೋವು ಬಂದಿರುತ್ತೆ, ಮಾಸಿಕ ಋತು ಚಕ್ರಕ್ಕೆ ಸಂಬಂಧಪಟ್ಟ ಏನೋ ಒಂದು ನೋವು ಬಂದ್ರೆ ಅವ್ರು ಅದಕ್ಕೂ ಮಾತ್ರೆ ತಗೋತಾರೆ, ಇದಕ್ಕೂ ಮಾತ್ರ ತಗೋತಾರೆ. ಅದರಿಂದ ಒಟ್ಟು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಗ್ಗೆನೆ ಒಂದು ಹೊಡೆತ ಬೀಳುತ್ತೆ. ಎಚ್ಚರಿಕೆ ಮಾತು ಏನು ಹೇಳ್ತೀರಿ?
0: ಜೀರ್ಣಾಂಗ ಅಂತ ಹೇಳೋದು ಒಂದು ಮುಖ್ಯವಾದ ಅಂಗವಾಗಿದೆ, ಇದರ ಒಂದು ಆರೋಗ್ಯ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಓವರ್ ದ ಕೌಂಟರ್ ಮಾತ್ರೆ ತೆಗೆದುಕೊಳ್ಳೋದು ಅಥವಾ ನಮ್ಮ ಈ ಜೀರ್ಣಾಂಗದ ರೋಗಗಳಲ್ಲಿ ಆಗುವಂತ ರೋಗಗಳನ್ನು ನಿರ್ಲಕ್ಷಿಸುವುದರಿಂದ ಬಹಳಷ್ಟು ದೊಡ್ಡ ತೊಂದರೆಗಳೇ ಆಗ್ತವೆ. ಮುಖ್ಯವಾಗಿ ಹೇಳೋದೇನಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದರೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದರೆ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು. ಅದರಲ್ಲಿಯೂ ಮುಖ್ಯವಾಗಿ ಒಂದು ತುಂಬ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದರೆ, ಅಥವಾ ತುಂಬ ಬೇದಿ ಆಗ್ತಾ ಇದೆ ಅಂತ ಹೇಳಿದರೆ, ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದರೆ, ಬ್ಲಡ್ ಹೋಗ್ತಾ ಇದೆ ಅಂತ ಹೇಳಿದರೆ ಮೋಷನಲ್ಲಿ, ಈ ಸಮಸ್ಯೆಗಳನ್ನು ಖಂಡಿತವಾಗಿ ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ರೋಗದ ಒಂದು ಮುನ್ಸೂಚನೆ ಆಗಿರ್ತದೆ. ಇದನ್ನು ಒಂದು ಸತಿ ತಜ್ಞ ವೈದ್ಯರನ್ನು ಅಥವಾ ಗ್ಯಾಸ್ಟ್ರೋಂಟಾಲಜಿಸ್ಟ್ ಅವ್ರನ್ನ ಭೇಟಿ ಮಾಡಿ ಏನಾಗಿದೆ ಅಂತ ಹೇಳಿ ಪರೀಕ್ಷಿಸಬೇಕು ಅಂತ ಹೇಳಿ ಹೇಳ್ತೀನಿ.
1: ಓಕೆ, ಜನ ಅವರ ಆರೋಗ್ಯ ಅವರೇ ಕಾಪಾಡ್ಕೋಬೇಕು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಇಲ್ಲ ಬಾಯಲ್ಲಿ ನಿಜ ಹೇಳ್ಬೇಕು, ಇಲ್ಲ ಅಂದ್ರೆ ಇದು ಖಂಡಿತ ನಿಮ್ಮ ಹೊಟ್ಟೆಗೆ ಮೂಲ ಅಂತೇಳಿ ಹೇಳೇ ಹೇಳ್ತಾರೆ.
0: ಹೌದು, ಮದ್ಯಪಾನ ಅಂತ ಹೇಳೋದು ಬಹಳಷ್ಟು ತೊಂದರೆಗಳನ್ನು ಮಾಡ್ತಾ ಇದೆ. ಇದಲ್ಲದೆ ನಾವು ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ಮೋಕಿಂಗ್ ಸಹ ನಮ್ಮ ಈ ಪ್ಯಾಂಕ್ರಿಯಾಸ್ ಅಥವಾ ನಮ್ಮ IBS ಮೇಲೆ ತುಂಬಾ ಪರಿಣಾಮ ಮಾಡ್ತದೆ.
1: ಆಮೇಲೆ ಯಾವುದೇ ಟೆನ್ಷನ್ ಒಳಗಾದ್ರೆ ಫಸ್ಟ್ ಅವರು ಲ್ಯಾಬೋರೇಟರಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನಿದು ಎಸ್ಕೇಪಿಸಮ್?
0: ಇಲ್ಲ, ಅದು ಫಿಸಿಯಾಲಜಿಕಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅದು ನಾರ್ಮಲ್ ರಿಫ್ಲೆಕ್ಸ್. ಅದು ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಂಗ್ಸಿಟಿಗೆ ಒಳಗಾದಾಗ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಇದು ನಮ್ಮ ಜೀರ್ಣಾಂಗದ ಮೂವ್ಮೆಂಟ್ ಅನ್ನು ಜಾಸ್ತಿ ಮಾಡ್ತದೆ, ಅದರಿಂದ ಈ ರೀತಿ ಒಂದೆರಡು ಸತಿ ಮೋಷನ್ ಹೋಗ್ತಾರೆ ಆಗುತ್ತೆ. ಇದು ಫಿಸಿಯಾಲಜಿಕಲ್ ಇದು ರಿಫ್ಲೆಕ್ಸ್ ಅಂತ ಹೇಳ್ತೀವಿ.
1: ತಕ್ಷಣಕ್ಕೆ
0: ಹೌದು, ಇದು ನಾರ್ಮಲ್, ಇದು
1: ನಾರ್ಮಲ್ ಗಾಬರಿ ಆಗಬೇಕಾಗಿಲ್ಲ,
0: ಇದಕ್ಕೆ ಗಾಬರಿ ಆಗಬೇಕು. ಆಗಿರ್ಬೇಕಾದಿಲ್ಲ.
1: ಗಾಬರಿ ಆದಾಗ ಆಗಿರುತ್ತೆ.
0: ಗಾಬರಿ ಆದಾಗ ಅಥವಾ ಎಕ್ಸಾಮಿಗೆ ಹೋಗ್ಬೇಕಾದಾಗ ಅಥವಾ ಏನೋ ಒಂದು ಮುಖ್ಯ ಮೀಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಮೋಷನ್ಗೆ ಜಾಸ್ತಿ ಹೋಗುವಂತದ್ದು, ಇದು ಫಿಸಿಯಾಲಜಿಕಲ್. ಇದು ಏನು

0: ಕಾಯಿಲೆ ಅಲ್ಲ
1: ಅಲ್ಲ, ಆದ್ರೂ ಎಚ್ಚರದಲ್ಲಿರಿ, ಯಾಕೆ ಅಂದ್ರೆ ಮತ್ತೆ ಅದೇ ಜಾಸ್ತಿ ಆಗಬಾರದು.
0: ಹೌದು, ಇದು ಯಾವಾಗ್ಲೂ ಆಗ್ತಾ ಇದೆ ಕಾಯಿಲೆ ಅಂತ ಹೇಳ್ತೀವಿ, ಒಂದೊಂದ್ಸತಿ ಆದ್ರೆ ಇದು ನಾರ್ಮಲ್ ಅಂತ ಹೇಳ್ತೀವಿ.
1: ಬಟ್ ಅದು ಆಗತ್ತೆ, ಬಹಳಷ್ಟು ಜನ ಟೆನ್ಷನ್ ತಗೊಂಡ್ರು ನಾವು ನೋಡಿದ್ದೇವೆ. ಆಗತ್ತೆ. ಸೊ ಒಟ್ಟು ನಮ್ಮ ಕೇಳುಗರಿಗೆ ವರ್ಲ್ಡ್ ಡೈಜೆಸ್ಟಿವ್ ಡೇ ನ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಓಕೆ ಸ್ನೇಹಿತರೆ, ಇದು ನಮ್ಮ ಜೀರ್ಣಾಂಗ ಅಂತ ಹೇಳೋದು ಮುಖ್ಯವಾದ ಅಂಗ. ಇದರ ಯಾವುದೇ ತೊಂದರೆಗಳನ್ನು ನಿರ್ಲಕ್ಷಿಸಬಾರದು, ಅಥವಾ ಜೀರ್ಣಾಂಗದ ರೋಗಗಳ ಬಗ್ಗೆ ಸಹ ನಿರ್ಲಕ್ಷ್ಯ ಒಳ್ಳೇದಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ವೆಯ್ಟ್ ಲಾಸ್ ಆಗುವಂಥದ್ದು, ಊಟ ಸೇರದೇ ಇರುವಂಥದ್ದು, ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರುವಂಥದ್ದು, ಕ್ರಾನಿಕ್ ಡಯೇರಿಯಾ ಆಗುವಂಥದ್ದು, ಅಥವಾ ರಕ್ತಹೀನತೆ ಆಗಿರುವಂಥದ್ದು, ಈ ರೀತಿಯ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಇದನ್ನು ಖಂಡಿತವಾಗಿ ನಿರ್ಲಕ್ಷಿಸಬೇಡಿ. ಇದು ಏನೋ ತೊಂದರೆಗಳಿರಬಹುದು, ಒಮ್ಮೆ ಒಂದ್ಸತಿ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಂತ ಹೇಳ್ತೀನಿ ನಾನು.
1: ನಾವೇ ಸ್ವತಃ ಚೆನ್ನಾಗಿಟ್ಕೋಬೇಕು ಅಂದ್ರೆ ಒಳ್ಳೆ ಆಹಾರ ತಗೊಳ್ಳಿ ಅಂತ ಹೇಳ್ತೀರಿ, ಆ ಆಹಾರದ ಕಾಂಪೋನೆಂಟ್ ಬಗ್ಗೆ ಚೂರು ಹೇಳಿ. ಯಾಕಂದ್ರೆ ನಮ್ಮ ಆಹಾರ ತಜ್ಞರು ಅದಕ್ಕೆ ರೈನ್ಬೋ ಅಂತ ಹೇಳ್ಬಿಡ್ತಾರೆ, ನಿಮ್ಮ ತಟ್ಟೆಯಲ್ಲಿ ರೈನ್ಬೋ ಇಟ್ಕೊಳ್ಳಿ.
0: ನಾನು ಹೇಳುದು ಅಂತ ಹೇಳಿದ್ರೆ, ನಮ್ಮ ಏನು ಹಳೆಯ ಆಹಾರ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತ್ತು, ಅದು ಬಹಳ ಒಳ್ಳೆಯ ಆಹಾರ ಪದ್ಧತಿ,
1: ದೈನಂದಿನ
0: ಬಳಸುವಂತದ್ದು. ಇದರಲ್ಲಿ ನಾವೀಗ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬಹುದು, ಅಥವಾ ಗೋಧಿ ಆಗಿರ್ಬಹುದು, ಇನ್ನು ಉಪಯೋಗಿಸಿ. ಇದರೊಟ್ಟಿಗೆ ಫೈಬರ್ ರಿಚ್ ಫುಡ್ಗಳನ್ನು ತಗೊಳ್ಳಿ, ಅಂದರೆ ತರಕಾರಿಗಳನ್ನು ತೆಗೆದುಕೊಳ್ಳಿ, ನೀರನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ನೀರು ತಗೊಳ್ಳಿ, ಸ್ವಲ್ಪ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತೀವಿ ನಾವು. ಮೈದಾ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ, ಆದಷ್ಟು ಅವಾಯ್ಡ್ ಮಾಡಿ ಮೈದಾವನ್ನು. ತುಂಬ ಸ್ವೀಟ್ ಇರುವಂಥದ್ದು ಸಕ್ಕರೆಗಳನ್ನು ಸಕ್ಕರೆ ತಿನ್ನಬೇಡಿ, ಕರದ ಪದಾರ್ಥಗಳನ್ನು ಬಹಳ ಕಡಿಮೆ ತಿನ್ನಿ. ಮತ್ತು ಈ ಬೇಕರಿ ಐಟಮ್ಸು ಅಥವಾ ನಾವು ಏನು ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಶುಚಿಯಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತೇಳಿ ಮತ್ತೆ ಪುನಃ ಹೇಳ್ತಿದ್ದೀನಿ ನಾನು.
1: ತುಂಬ ಜನ ಊಟ ಆದಮೇಲೆ ತೇಗ್ ಬರಬೇಕು ಅನ್ನೋದೊಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಯಾಕೋ ಹೊಟ್ಟೆ ಸರಿಯಿಲ್ಲ ಅಂದಾಗ ಒಂದು ಸೋಡಾ ಕುಡಿಯುವಂಥದ್ದು ಅಥವಾ ಕಾರ್ಬೋನೇಟೆಡ್ ವಾಟರ್ ಅದೊಂದು ಬಳಸೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇದು ಸರಿ ತಪ್ಪು ಅವರಿಗೆ ಬಿಟ್ಟದ್ದು, ಒಬ್ಬ ವೈದ್ಯರಾಗಿ ಇದಕ್ಕೆ ಏನು ಹೇಳ್ತೀರಿ?
0: ನಾನು ಹೇಳೋದಾದರೆ ಕಾರ್ಬೋನೇಟೆಡ್ ಡ್ರಿಂಕ್ಸು ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಅದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ತೇಗ ಬರುವುದು ಬಂದೇ ಬರುತ್ತೆ, ನಾವು ಊಟ ಮಾಡಬೇಕಾದ್ರೆ ನಮ್ಮ ಆಹಾರದ ಒಟ್ಟಿಗೆ ಸ್ವಲ್ಪ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದು ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಹೊರಗಡೆ ಬರುತ್ತೆ, ಗೊತ್ತಾಗುದಿಲ್ಲ, ಕೆಲವೊಮ್ಮೆ ಗೊತ್ತಾಗಿ ಹೊರಗಡೆ ಬರ್ತದೆ, ಅದನ್ನು ನಾವು ತೇಗು ಅಂತ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನು ತೇಗ ಬರಲೇಬೇಕಂತ ನಿಯಮ ಏನಿಲ್ಲ, ಒಬ್ಬ ವ್ಯಕ್ತಿಗೆ ಅವನ ಡೈಜೆಷನ್ ಸರಿಯಾಗಿ ಆಗ್ತದೆ ಅಂತ ಹೇಳಿ ತೇಗ ಮೇಲೆ ಅದು ಡಿಪೆಂಡೆಂಟ್ ಆಗಿರುವುದಿಲ್ಲ.
1: ಸಂತೃಪ್ತಿಯಿಂದ ಊಟ ಮಾಡಿದಾನೆ ಅನ್ನೋ ಸಿಂಬಲ್ ಅಂತಿದ್ರು ಮೊದಲು, ಈಗ ಹಂಗಿಲ್ಲ, ಪೂರ್ತಿ ಊಟ ಮಾಡಬೇಡ್ರಿ, ಒಂಚೂರು ಜಾಗ ಖಾಲಿ ಇಟ್ಟಿರಿ ಅಂತಾರೆ. ಯಾಕೆ
0: ಹಾಗಂತ ಹೇಳಿದ್ರೆ, ತುಂಬಾ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಸಿಡ್ ರಿಫ್ಲಕ್ಸ್ ಆಗುವ ಚಾನ್ಸಸ್ ಇರ್ತದೆ, ವಾಪಸ್ ಬರುವ ಚಾನ್ಸಸ್ ಇರ್ತದೆ, ಅದರಿಂದ ಒಂಥರ ಎದೆ ಉರಿ ಬರುವಂತ ಚಾನ್ಸಸ್, ಅಥವಾ ಗ್ಯಾಸ್ಟ್ರಿಕ್ ಆಗುವ ಚಾನ್ಸಸ್, GERD ಅಂತ ಹೇಳ್ತೀವಿ, ಆ ರೀತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ, ಅದು ನಿಜವಾದ ಒಂದು ಒಳ್ಳೆ ಸಲಹೆ ಅಂತ ಹೇಳ್ಬೋದು. ಮತ್ತೆ ತೇಗ ಬಗ್ಗೆ ಸಹ, ಅದು ತೇಗ ಬರಲಿಲ್ಲ ಅಂತ ಹೇಳಿದ್ರು ಅದನ್ನು ತೇಗ ಬರ್ಸ್ಲಿಕ್ಕೆ ಹೋಗಬೇಕಾಗಿ ಅಗತ್ಯ ಇಲ್ಲ ಅಂತೇಳಿ ಹೇಳ್ತೀನಿ ನಾನು.
1: ಸೊ ಹಾಗಾಗಿ ಕಷ್ಟಪಟ್ಟು ಮಾಡೋದು
0: ಬೇಡ ಅಂತ ಹೇಳ್ತೀನಿ.
1: ಆನಂದವಾಗಿ ನಿಮ್ಮ ದೇಹಕ್ಕೆ ಏನು ಒಗ್ಗುತ್ತೋ,
0: ಹೌದು,
1: ಹಿತಮಿತವಾಗಿ, ಹಿತಬುಕ್ ಋತಬುಕ್ ಅಂತೀವಲ್ಲ, ಹಾಗೆ ಊಟ ಮಾಡಿದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಈ ವರ್ಲ್ಡ್ ಡೈಜೆಸ್ಟಿವ್ ಡೇನ ಒಂದು ಸಂದೇಶ ಕೂಡ ಆಗಿರುತ್ತೆ. ಡಾಕ್ಟರ್ ಸತೀಶ್ ರಾವ್ ಅವರೇ, ಬಹಳಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕರ್ನಾಟಕ ರಾಜ್ಯ ಏನು ಗ್ಯಾಸ್ಟ್ರೋಎಂಟ್ರಾಲಜಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ, ಇಡೀ ರಾಜ್ಯದ ಜನಕ್ಕೆ ಇದರ ಮಾಹಿತಿಯನ್ನು ತಲುಪಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಆಕಾಶವಾಣಿ ಜೊತೆ ಕೈ ಜೋಡಿಸಿದ್ದಕ್ಕೆ ತಮಗೂ ಕೂಡ ನಮ್ಮೆಲ್ಲ ಕೇಳೋದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆಎಂ ಚಂದೂನವರ್.
6: ಭಾರತ ಸರ್ಕಾರ ಸಣ್ಣ

0: ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 19 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 December 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳ ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನು ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತಹ ರೈತರ ಪಟ್ಟಿಯನ್ನು ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶದ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿಗೆ ಸಂಪರ್ಕಿಸಬಹುದಾಗಿದೆ. ಹೀಗೆ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಲು ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳುಹಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಎಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳ ಅರ್ಹವಿರುವುದಿಲ್ಲ. ಯಾರು ಅಂತಂದರೆ ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗಗಳಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, MLAಗಳು, MPಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ಒಟ್ಟು 6,000 ರೂಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000 ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 21 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,88,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾಕ್ಟರ್ ಜೆಎಂ ಚಂದೂನವರ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು,
2: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಹೋಲಾಗದಂತೆ ಗಮನಿಸಿ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
2: ಮದ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ
3: ದೇಹ ಹಾಳು ಮಾಡುತ್ತೆ ಧೂಮಪಾನ.
4: ಧೂಮಪಾನ ಮಾಡುವುದೇ ಗೌರವವಲ್ಲ, ಮದ್ಯಪಾನ ದೇಹಕ್ಕೆ ಒಳ್ಳೆಯದಲ್ಲ.
1: ಒಳಿತುಗಳನ್ನ ಕಟ್ಟಿಕೊಳ್ಳೋಣ.
5: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ಸುಖವನ್ನು ಕೊಡುವುದಿಲ್ಲ.
3: ಕೆಡುಕುಗಳನ್ನ ಬಿಟ್ಟು ಬಿಡೋಣ.
1: ಆರೋಗ್ಯದಿಂದ ಆನಂದ,
3: ಆನಂದದಿಂದ ಅಭಿವೃದ್ಧಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ.

0: ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37 ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ, ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000 ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ಈ ಅಭಿಯಾನ ಜೂನ್ 30 ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ 1st ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರುಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77 ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಸ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 kg ವಿಭಾಗದಲ್ಲಿ ದೀಕ್ಷಾ ಮತ್ತು 73 kg ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 kg ವಿಭಾಗದಲ್ಲಿ ನಿಖಿತಾ, 65 kg ವಿಭಾಗದಲ್ಲಿ ಅಂತ್ರ ಮತ್ತು 49 kg ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 kg ವಿಭಾಗದಲ್ಲಿ ಪಾಲಕ್, 46 kg ವಿಭಾಗದಲ್ಲಿ ಅನಾಮಿಕ, 53 kg ವಿಭಾಗದಲ್ಲಿ ಅಕ್ಷರ, 57 kg ವಿಭಾಗದಲ್ಲಿ ಸಾಕ್ಷಿ ಮತ್ತು 61 kg ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. 1st ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಚಿತ್ರಗೀತೆಗಳು. ಅಚ್ಚುಮೆಚ್ಚು ಚಿತ್ರದ ಒಂದು ಹಾಡು ಸುಪ್ರಿಯಾ ರಾಮಕೃಷ್ಣನ್ ಅವರ ಕಂಠದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಂಧ್ರ ಹೆಂಡತಿ ಚಿತ್ರದಿಂದ ಇದ್ದ ಒಂದು ಗೀತೆಯನ್ನ ಕೇಳಿದ್ರಿ, ರಾಜೇಶ್ ಮತ್ತು ನಂದಿತಾ ಅವರ ಸ್ವರದಲ್ಲಿ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ಸುಧನ್ವ ಪದ್ಮ ವ್ಯೂಹವನ್ನು ರಚನೆ ಮಾಡಿ ನಡುವೆ ಆ ಉತ್ತಮವಾದ ತುರಂಗವನ್ನು ಕಟ್ಟಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಮಹಾಪರಾಕ್ರಮಿ. ದೊಡ್ಡ ಸೈನ್ಯ, ಭೂಮಿಯ ಅಗಲಕ್ಕೆ ಸೈನ್ಯ ಬಂದುಬಿಟ್ಟಿದೆ. ಕೇಳ್ತಾ ಇದ್ದಾನೆ, ಯಾರಿವನು ಒಬ್ಬಂಟಿಯಾಗಿ ರಥದಲ್ಲಿ ಬರ್ತಾ ಇದ್ದಾನಲ್ಲ? ಪಾರ್ಥನಾಗಿದ್ದರೆ ಅವನು ಕಪಿಧ್ವಜನಾಗಿರ್ತಾ ಇದ್ದ, ಕಪಿಕೇತನನಾಗಿ ಬರ್ತಾ ಇದ್ದ, ಮೇಲೆ ಕಪಿ ಇರ್ತಾ ಇತ್ತು, ಅದನ್ನು ನೋಡಿ ಪಾರ್ಥ ಅಂಥೇಳಿ ಗೊತ್ತಾಗ್ತಾ ಇತ್ತು. ಇವನು ಕಪಿಧ್ವಜನಲ್ಲ, ವೃಷಭವನ್ನು ತನ್ನ ಕೇತುವಿ ಧ್ವಜದಲ್ಲಿ ಹೊಂದಿರತಕ್ಕಂತಹ ವೀರ ಯಾರು ಪಾಂಡವರಲ್ಲಿ ಅಂಥೇಳಿ ವೀರನಾಗಿದ್ದಾನೆ. ಒಬ್ಬನೇ ನನ್ನ ಸೈನ್ಯದ ಮೇಲೆ ಬರಬೇಕಾದರೆ ಇವನು ಪರಾಕ್ರಮಿಯಾಗಿದ್ದಾನೆ ಅಂಥೇಳಿ ತನ್ನ ಪರಿವಾರವನ್ನು ತೆಗೆಸಿ ಅಂತ. ಯಾಕೆಂದರೆ ಅವನು ಒಬ್ಬಂಟಿಯಾಗಿ ಬಂದಾಗ ನಾನೂ ಒಬ್ಬಂಟಿಯಾಗಿ ಅವನ ಮೇಲೆ ಹೋರಾಡಬೇಕು, ಸೈನ್ಯವನ್ನು ತೆಗೆದುಕೊಂಡು ಹೋಗಬಾರ್ದು ಅಂಥೇಳಿ ದೂರದಲ್ಲಿ ತನ್ನ ಪರಿವಾರವನ್ನು ನಿಲ್ಲಿಸಿಬಿಟ್ಟು ಬಿಲ್ಲನ್ನು ಹಿಡಿದುಬಿಟ್ಟು ಹೆದೆಯನ್ನು ಕಟ್ಟಿಬಿಟ್ಟು ಮುಂದೆ ನಿಂತಿದ್ದಾನೆ. ಬಾಣವನ್ನು ಬಲಗೈಯಲ್ಲಿ ತೂಗುತ್ತಾ ಇದ್ದಾನೆ. ಕೇಳ್ತಾ ಇದ್ದಾನೆ, ಎಲವೋ ನೀನಾರ್,

ಕೇಳ್ತಾ ಇದ್ದಾನೆ, ನೀನಾರ್, ನಿನ್ನ ಪೆಸರೇನು, ನಿನ್ನ ಹೆಸರೇನಪ್ಪ, ಯಾವ ಋಷಿಕುಲದಿಂದ ಬಂದಿದೀಯಾ ಅಂತ. ಯಾಕೆಂತಂದರೆ ಯುದ್ಧವನ್ನು ಮಾಡಬೇಕಾದ್ರೆ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ಸಾಮಾನ್ಯವಾಗಿ ವೀರರಾಗಿರ್ತಕ್ಕಂಥವ್ರು ತಮಗೆ ಸಮನಾಗಿರ್ತಕ್ಕಂಥ ವೀರರಲ್ಲಿ ಹೋರಾಡ್ತಾರೆ, ಕುಲಗೋತ್ರಾದಿಗಳಿಂದ ಸಮನಾಗಿದ್ದರೆ ಮಾತ್ರ ಅಂಥವರಲ್ಲಿ ಹೋರಾಡ್ತಾರೆ ಅಂತ. ಹಾಗಾಗಿ ಸುಧನ್ವ ಕೇಳ್ತಾ ಇದ್ದಾನೆ, ನಾನು ಧರ್ಮವನ್ನು ಮೀರತಕ್ಕಂಥವನಲ್ಲ, ನಾನು ವೀರ ಹಂಸಧ್ವಜನ ಮಗ, ನಾನು ನನ್ನನ್ನು ಸುಧನ್ವ ಅಂಥೇಳಿ ಕರೀತಾರೆ. ಮಧುಚ್ಛಂದ ಮುನಿ ನಮ್ಮ ವಂಶದ ಮೂಲ ಪುರುಷ, ಅವನಿಂದ ನಮ್ಮ ವಂಶವಾಗಿದೆ ಅಂತ ಹೇಳಿದಾಗ ಕರ್ಣನ ಮಗನಾಗಿರ್ತಕ್ಕಂಥ ವೃಷಸೇನ ಹೇಳ್ತಾ ಇದ್ದಾನೆ, ನಗುತ ಕೋದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಿಸ್ತಾ ಹೀಗೆ ಹೇಳ್ತಾ ಇದ್ದಾನೆ, ನೋಡಪ್ಪ ಎಲೆಯ ಮರೆಯಲ್ಲಿದ್ದರೂ ಕೂಡ ಹೂವಿನ ಸುವಾಸನೆ ಎಲ್ಲ ಕಡೆಗೂ ಕೂಡ ಬರುತ್ತೆ.

0: ಪ್ರಣಯತನಯನು ಆಘವ ಪ್ರೌಢ ಕರ್ಣನ ಸುತಂ ಪೆಸರೆನಗೆ ವೃಷಕೇತುವೆಂದೊಡೆ ಅವನಿಂತೆಂದನು.
1: ಗೂಢವಾಗಿದ್ದರೂ ಕೂಡ ಬುದ್ಧಿವಂತರಾಗಿರ್ತಕ್ಕಂಥವರು ಸುವಾಸನೆಯಿಂದಲೇ ಅಲ್ಲಿರ್ತಕ್ಕಂಥ ಹೂವನ್ನು ಅರಿತುಕೊಳ್ತಾರೆ ಅಂತ. ಆ ರೀತಿಯಲ್ಲಿ ನನ್ನ ಪರಾಕ್ರಮವನ್ನು ನೋಡಿದರೆ ನಾನು ಯಾರು ಅಂತ ಗೊತ್ತಾಗಬೇಕು ನಿನಗೆ. ನನ್ನ ಒಬ್ಬಂಟಿಯಾಗಿ ಏಕರಥದಲ್ಲಿ ಇಂತಹ ಸೈನ್ಯದ ಮೇಲೆ ಬರ್ತಾ ಇದ್ದೇನೆ, ನನ್ನ ವಂಶ ವಿಸ್ತಾರ ನನ್ನ ಪೌರುಷದಿಂದಲೇ ನೀನು ತಿಳ್ಕೊಳ್ಬೇಕಾಗಿತ್ತು. ನೀನು ಮಹಾಪರಾಕ್ರಮಿ, ಪರಾಕ್ರಮಿಯಾಗಿರ್ತಕ್ಕಂಥ ನಿನಗೆ ಪರಾಕ್ರಮಿಗಳ ಗುಣ ಗೊತ್ತಾಗಬೇಕು, ಆದರೂ ನಿನಗೆ ಗೊತ್ತಾಗಿಲ್ಲ, ಮೂಢ ನೀನು, ಈ ವಿಷಯದಲ್ಲಿ ಅಜ್ಞಾನಿಯಾಗಿದ್ದೀಯ. ಅದಕ್ಕೋಸ್ಕರವಾಗಿ ಹೇಳ್ತೇನೆ, ಕಶ್ಯಪನ ಕುಲವೆಂಬದೆಂಬರು. ಕಶ್ಯಪರು ಅಂಥೇಳಿ ಅವರಿಂದ ಮೂಲ ಕಶ್ಯಪರು, ಬ್ರಹ್ಮನ ಪುತ್ರನಾಗಿರ್ತಕ್ಕಂಥ ಕಶ್ಯಪರು. ಆ ಕಶ್ಯಪರಿಂದಲೇ ಎಲ್ಲ ವಂಶವೂ ಕೂಡ ಬಂದಿರತಕ್ಕಂಥದ್ದು. ಸೂರ್ಯಾದಿಗಳು ಆ ಕಶ್ಯಪನ ಪುತ್ರರು. ಕಶ್ಯಪನ ಪುತ್ರರಲ್ಲಿ ದಿತಿ ಅದಿತಿ ಅಂಥೇಳಿ ಅದಿತಿಯ ಮಕ್ಕಳಾಗಿರ್ತಕ್ಕಂಥ ಆದಿತ್ಯ, ಸೂರ್ಯ ಅದಿತಿಯ ಮಗನಾಗಿ ಹುಟ್ಟಿರ್ತಕ್ಕಂಥವನು. ಅಂಥ ಸೂರ್ಯನಿಂದ ನಮ್ಮ ಕುಲ ಬಂದಿರತಕ್ಕಂಥದ್ದು. ಹಾಗಾಗಿ ಕಶ್ಯಪರು ನಮ್ಮ ಮೂಲ ಪುರುಷರು. ಆ ದಿನಮಣಿ ಲೋಕದಲ್ಲಿ ಎಲ್ಲವನ್ನೂ ಕೂಡ ಬೆಳಗುತ್ತಾ ಇರತಕ್ಕಂತಹ ಸೂರ್ಯ, ಸೂರ್ಯನ ಮಗನಾಗಿರ್ತಕ್ಕಂತಹ ಕರ್ಣ, ಕರ್ಣನ ಮಗನಾಗಿ ನಾನು ಹುಟ್ಟಿ ಬಂದಿದ್ದೇನೆ. ನನಗೆ ವೃಷಕೇತು ಅಂತ ಹೇಳಿ ಕರೀತಾ ಇದ್ದಾರೆ, ಈಗ ಗೊತ್ತಾಯ್ತಾ ಅಂಥೇಳಿ ಹೇಳ್ತಾ ಇದ್ದಾನೆ ಕರ್ಣಸುತನೇ. ಬಹಳ ಒಳ್ಳೆಯದು ಅಂಥೇಳಿ ಹೇಳ್ತಾ ಇದ್ದಾನೆ ಸುಧನ್ವಾ.

0: ಕರ್ಣಸುತನಾದೊಡೆ ಒಳ್ಳೀತು.
1: ಕರ್ಣಸುತನಾದರೆ ಬಹಳ ಒಳ್ಳೆಯದಪ್ಪ, ವೀರನಾಗಿದ್ದೀಯ, ನಿನ್ನೊಂದಿಗೆ ರಣರಂಗಮಂ ನಿರ್ಣಯಿಸಬಲ್ಲೆ, ನೀನು ರಣರಂಗವನ್ನು ನಿರ್ಣಯಿಸೋದಕ್ಕೆ, ಯುದ್ಧವನ್ನು ಮಾಡೋದಕ್ಕೆ ನೀನು ಯೋಗ್ಯನಾಗಿದ್ದೀಯ. ನಾವು ಮೂಢರಪ್ಪ, ಹೌದು, ನಿನ್ನಂಥ ಬಣ್ಣದ ಮಾತುಗಳು ನಮಗೆ ಗೊತ್ತಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ನೀನು ಬಣ್ಣದ ಮಾತುಗಳನ್ನು ಆಡಿ ನೀನು ಮೆಚ್ಚಿಸ್ತಕ್ಕಂಥವನು, ನಮಗೆ ಈ ಸ್ವರ್ಣಪಂಖದ ಕಣೆಗಳಿಂದ ನಾವು ಯುದ್ಧವನ್ನು ಮಾಡಬಹುದೇ ಹೊರತು ನಮಗೆ ವರ್ಣದ ಮಾತುಗಳು ಗೊತ್ತಿಲ್ಲ ಅಂಥೇಳಿ ಆ ಸ್ವರ್ಣ ಪುಂಖದ ಬಾಣಗಳನ್ನು ಅವನು ಗಗನ ನಭೋಮಂಡಲ ಇಡೀ ಭೂಮಿ ಕಾಣದಿರುವಂತೆ ದುರ್ನಿರೀಕ್ಷಣವಾಗಲು ಅಂತ, ನಭೋಮಂಡಲ ಯಾವುದು, ಭೂಮಿ ಯಾವುದು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಅವನು ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಎಲ್ಲ ಬಾಣವನ್ನು ಕೂಡ ಋಷಿಕೇತು ಕತ್ತರಿಸಿದ್ದಾನೆ.
2: ಬಾರ

0: ಮುಳಿದು ಜರೆದೆಚ್ಚಾಡಿದರ್ ದೂರದೋಳು.
1: ಕರ್ಣ ಜನ ಆ ಕಣೆಗಳು ಬರಸಿಡಿಲ ಭರದಿಂದ ಬರ್ತಾ ಇರತಕ್ಕಂತಹ ಮಿಂಚಿನ ಹೊಳಹಿನಿಂದ ಬಂದು ಸುಧನ್ವನ ಮೇಲೆ ಅಪ್ಪಳಿಸ್ತಾ ಇದೆ. ಆ ಮಳೆಯನ್ನು ಸುರಿಸಿದರೆ ಸುಧನ್ವ ಆ ಸರಳಗಳನ್ನು ಅತ್ಯಂತ ಲೀಲೆಯಿಂದ ಕತ್ತರಿಸ್ತಾ ಇದ್ದಾನೆ. ವೃಷಧ್ವಜನ ಬಾಣಗಳನ್ನು ಸುಧನ್ವನ ಬಾಣಗಳನ್ನು ವೃಷಧ್ವಜ ಇಬ್ಬರೂ ಕೂಡ ಕತ್ತರಿಸ್ತಾ ಇದ್ದಾರೆ. ಇವರ ಇಬ್ಬರ ಪರಾಕ್ರಮವನ್ನು ಏನು ಹೇಳೋಣ, ಇಬ್ಬರೂ ಕೂಡ ಸಮಪರಾಕ್ರಮಿಗಳು. ಅವರು ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಗೆಲ್ಲಬೇಕು ಅಂತ ಹೇಳಿ ಯುದ್ಧವನ್ನು ಮಾಡ್ತಾ ಇದ್ದಾರೆ.
0: ಕ್ಷೋ

ವೃಷಕೇತು ಹೇಳ್ತಾ ಇದ್ದಾನೆ, ಏನಪ್ಪಾ ನಿನ್ನ ಹೆಸರು ಸುಧನ್ವ, ಆದರೆ ನಿಜವಾಗಿರ್ತಕ್ಕಂತಹ ಸುಧನ್ವ ನಾನು, ಕ್ಷೋಣಿಗೆ ಸುಧನ್ವ ನಾನಿರೆ. ಸುಧನ್ವ ಅಂದರೆ ಒಳ್ಳೆಯ ಬಿಲ್ಲನ್ನು ಹಿಡಿದಿರ್ತಕ್ಕಂಥವನು ಅಂತ. ಅವನ ಹೆಸರು ಸುಧನ್ವ ಅಂತಲೇ ಹೆಸರು. ಆದರೆ ಇವನು ಹೇಳ್ತಾ ಇದ್ದಾನೆ, ಉತ್ತಮವಾದ ಧನುವನ್ನು ಹಿಡಿದಿರ್ತಕ್ಕಂತಹ ನಾನು ಸುಧನ್ವ ಇರಬೇಕಾದ್ರೆ ನೀನು ಸುಧನ್ವನೇ, ನಿನ್ನ ಹೆಸರನ್ನು ಈಗ ಮಾಣಿಸುವೇನು, ಈಗ ಇನ್ನು ಮೇಲೆ ನೀನು ಹೆಸರು ಬದಲಾಯಿಸ್ಕೊಂಡ್ಬಿಡಬೇಕು, ಆ ರೀತಿಯಲ್ಲಿ ನನ್ನ ಧನುಸ್ಸಿನ ಪರಾಕ್ರಮವನ್ನು ನಾನು ತೋರಿಸ್ತೇನೆ ಅಂಥೇಳಿ ವೇಗವಾಗಿ ಅವನ ಮೇಲೆ ಬಾಣಗಳನ್ನು ಬಿಟ್ಟರೆ ಆಗ ಕೆರಳಿರತಕ್ಕಂತಹ ಸುಧನ್ವ ಹೇಳ್ತಾ ಇದ್ದಾನೆ, ನೀನು ವೃಷಕೇತು. ವೃಷಕೇತು ಅಂದರೆ ಮನ್ಮಥ ಅಂತ. ನೀನೇನಪ್ಪ ವೃಷಕೇತು? ನಾನು ರಿಪುಪಂಚಬಾಣ ವೃಷಕೇತು, ಅಂದರೆ ರಿಪುವಿನ ಮೇಲೆ ಬಾಣಗಳನ್ನು ನಿರಂತರವಾಗಿ ಬಿಡತಕ್ಕಂತಹ ವೃಷಕೇತು ನಾನಿರುವಾಗ ನೀನೇನು ವೃಷಕೇತು, ನಿನ್ನ ಹೆಸರನ್ನು ಈಗ ಅಳಿಸ್ತೀನಿ ಅಂಥೇಳಿ ಅವನ ಮೇಲೆ ಬಾಣಗಳ ಮಳೆಯನ್ನು ಕರೆದಿದ್ದಾನೆ.

ಜಗ ಜಗಿಪ ಕವಚಮಂ ತನ್ನ ಕಣೆಯಂ ನಡುವೆ ತೆಗೆ ತೆಗೆವ ಕೋಲ್ಗಳಿಂತರಿದು

0: ಭುಗು ಭುಗಿಸೆ ಕೋಪಾಗ್ನಿ, ತೆಗೆ ತೆಗೆದು ಕರ್ಣತನಯಂ ಬಗೆ ಬಗೆಯೋಳು ಮೊಗ ಮೊಗಿಸಿ ಝಗ ಝಗೀಪ ತೆಗೆ ತೆಗೆವಾ ಅಂಥೇಳಿ ಕವಿ ಅತ್ಯಂತ ಸೊಗಸಾದ ಅನುಪ್ರಾಸವನ್ನು ತೆಗೆದುಕೊಳ್ತಾ ಇದ್ದಾನೆ. ಆಗ ವೃಷಕೇತುವಿಗೆ ಕೋಪಾಗ್ನಿ ಭುಗಿಸಿಬಿಟ್ಟು ಅವನು ಕರ್ಣತನಯ ಸುಧನ್ವನ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅವನ ಛತ್ರ ಚಾಮರ ಸಿಂಧ ಸೀಗುರಿ ಪತಾಕಿಗಳು ಎಲ್ಲ ಧ್ವಂಸವಾಗಿ ಹೋಗಿಬಿಡ್ತು. ಆನಂತರ ಹಿಂದಿರತಕ್ಕಂಥ ಕುದುರೆ ಸಾರಥಿಗಳನ್ನು ಅವನು ಹೊಡೆದಿದ್ದಾನೆ. ಅವನ ಮೈಯಲ್ಲಿ ಕಾಂತಿಯುಕ್ತವಾಗಿರ್ತಕ್ಕಂತಹ ಕವಚವನ್ನು ತುಂಡರಿಸಿದಾಗ ಅವನ ಮೇಲೆ ಬಾಣವನ್ನು ಬಿಟ್ಟು ಅವನ ಕೈಯಲ್ಲಿರ್ತಕ್ಕಂಥ ಬಿಲ್ಲನ್ನು ಕೂಡ ಕತ್ತರಿಸಿಬಿಟ್ಟ. ಆಗ ಸುಧನ್ವನಿಗೆ ಮತ್ತೊಂದು ಮಣಿಮಯ ರಥವನ್ನು ತಂದಿದ್ದಾರೆ.
1: ತೊಂದರಾಗಳೆ ಸುಧನ್ವಂಗೆ

0: ಪುರುಷಗೆ ತುವಿನ ಕರದ ಕೋದಂಡಮ ಖಂಡಿಸಿದನು.
1: ಸುಧನ್ವನಿಗೆ ಮಣಿಮಯವಾದ ಮತ್ತೊಂದು ರಥವನ್ನು ತಂದರು. ಅವನು ಮತ್ತೊಂದು ಬಿಲ್ಲನ್ನು ಹಿಡಿದುಬಿಟ್ಟು ಅದನ್ನು ಜೇಗೈದುಬಿಟ್ಟು ಚೂಪಾಗಿರ್ತಕ್ಕಂತಹ ತೀಕ್ಷ್ಣವಾಗಿರ್ತಕ್ಕಂತಹ ಬಾಣಗಳನ್ನು ಕನ್ನಜನ ಮೇಲೆ ಇವನು ಯಾವ ಬಾಣಗಳನ್ನು ಬಿಟ್ಟಿದ್ದ ಅದಕ್ಕಿಂತ ಇನ್ನೂ ಕ್ರೂರವಾಗಿರ್ತಕ್ಕಂತಹ ಬಾಣಗಳನ್ನು ಬಿಟ್ಟಿದ್ದಾನೆ. ಆ ಬಾಣಗಳು ಸೆಂದನ, ತುರಗ, ಸಾರಥಿ, ಕವಚ, ಸಿಂಧ, ಸೀಗುರಿ ಎಲ್ಲವನ್ನು ಏಕಕಾಲದಲ್ಲಿ ಕತ್ತರಿಸಿಬಿಡ್ತು. ಆನಂತರ ವೃಷಕೇತುವಿನ ಕೈಯಲ್ಲಿರ್ತಕ್ಕಂತಹ ಕೋದಂಡವನ್ನು ಕೂಡ ಕತ್ತರಿಸಿದ್ದಾನೆ.
0: ವೀರ

ವೀರಥನಾದರೂ ರಥವನ್ನು ಕಳೆದುಕೊಂಡರೂ ಕೂಡ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು ಯಾವ ರೀತಿಯಲ್ಲೂ ಕೂಡ ಅವನು ಗಾಬರಿಗೊಳ್ಳಲಿಲ್ಲ. ಅದರ ಬದಲಾಗಿ ತನ್ನ ಬಳಿ ಇರತಕ್ಕಂತಹ ಮುದ್ಗರ, ಮುಸುಂಡಿ, ತೋಮರ, ಖಡ್ಗ, ಪರಶು, ಗದೆ, ಯಾವ ಯಾವ ಆಯುಧವಿತ್ತೋ ಅದರಲ್ಲೇ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸುಧನ್ವ ಬಿಡ್ತಾ ಇರತಕ್ಕಂಥ ಬಾಣಗಳನ್ನು ಅದರಲ್ಲೇ ಕತ್ತರಿಸ್ತಾ ಇದ್ದಾನೆ. ಜೊತೆಗೆ ಸುರಗಿ ಮೊದಲಾಗಿರ್ತಕ್ಕಂತಹ ಆಯುಧಗಳನ್ನು ಹಿಡಿದುಬಿಟ್ಟು ಅವನನ್ನು, ಅವನ ಪರಿವಾರವನ್ನು ಕೂಡ ಪೀಡಿಸ್ತಾ ಇದ್ದಾನೆ ಮಹಾಪರಾಕ್ರಮಿಯಾಗಿರ್ತಕ್ಕಂತಹ ವೃಷಕೇತು. ಆ ಸಂದರ್ಭದಲ್ಲಿ ಮತ್ತೊಬ್ಬ ಸಾರಥಿ ಇನ್ನೊಂದು ರಥವನ್ನು ಅವನಿಗೆ ತಂದಿದ್ದಾನೆ.

ಬಂದಿರತಕ್ಕಂತಹ ಮತ್ತೊಂದು ರಥವನ್ನು ವೃಷಕೇತು ಏರಿದ್ದಾನೆ. ಅದರಲ್ಲಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಧನುಸ್ಸನ್ನು ಹಿಡಿದು ಅತ್ಯಂತ ಕ್ರೂರವಾಗಿರತಕ್ಕಂತಹ ಬಾಣಗಳನ್ನು ಸುಧನ್ವನ ಮೈಯಲ್ಲಿ ನಾಟಿಸ್ತಾ ಇದ್ದಾನೆ. ಆ ರೀತಿ ತನ್ನ ಮೈಗೆ ಬಾಣಗಳನ್ನು ಹೊಡೆಯೋಣ, ಅದರಿಂದ ತನಿವೀರ ರಸ ಅವನಿಗೆ ಹೆಚ್ಚಾಗಿಬಿಡ್ತು, ಅವನ ಮೈಯಲ್ಲಿ ರಕ್ತದ ಧಾರೆ ಹೊರಗಡೆ ಬರ್ತಾ ಇದೆ. ಅದು ಹೇಗೆ ಕಾಣ್ತಾ ಇದೆ ಅಂತಂದರೆ ಸುಧನ್ವನಿಗೆ ಮತ್ತು ಆ ವೀರರಸ ಅನ್ನತಕ್ಕಂಥದ್ದು ಹೆಚ್ಚುವಂತೆ ಕಾಣ್ತಾ ಇದೆ. ಆ ಬಿಸಿ ನೆತ್ತರ ನಡುವೆ ಅವನು ಕೆರಳದು ಬಿಟ್ಟು ವೃಷಕೇತುವಿನ ಮೇಲೆ ಭೀಕರವಾಗಿರ್ತಕ್ಕಂತಹ ಬಾಣಗಳನ್ನು ಬಿಡ್ತಾ ಇದ್ದಾನೆ.

ಒಬ್ಬರ ಬಾಣವನ್ನು ಇನ್ನೊಬ್ಬರು ಕತ್ತರಿಸ್ತಾರೆ, ಒಬ್ಬರ ಬಾಣವನ್ನು ಇನ್ನೊಬ್ಬರು ನಭಕ್ಕೆ ಹಾರಿಸ್ತಾರೆ. ಈ ರೀತಿಯಲ್ಲಿ ಇರುವರಲ್ಲೂ ಕೂಡ ಸಮ ವಿಷಮ ಸೋಲು ಗೆಲುವುಗಳೇ ಉಂಟಾಗ್ತಾ ಇಲ್ಲ. ಇಬ್ಬರು ಕೂಡ ಸಮಬಲರು, ಇಬ್ಬರು ಕೂಡ ತುಂಬ ಕಲಾತ್ಮಕವಾಗಿ ಹೋರಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕವಿ ಹೇಳ್ತಾ ಇದ್ದಾನೆ. ಅವರು ಬಾಣವನ್ನು ತೆಗೆಯತಕ್ಕಂಥದ್ದು, ಅವರು ಬಾಣ ಬಿಡತಕ್ಕಂಥದ್ದು, ಅವರ ದೃಷ್ಟಿ, ಆ ಬಾಣವನ್ನು ಹಿಡಿಯತಕ್ಕಂತಹ ಮುಷ್ಟಿ, ಉಭಯ ವೀರರು ಎರಡರಲ್ಲೂ ಕೂಡ ಸಮ, ಇಬ್ಬರೂ ಕೂಡ ಸಮಬಲರಾಗಿ ಹೋರಾಡ್ತಾ ಇದ್ದಾರೆ. ಒಳ್ಳೆಯ ಕಲೆಯಿಂದ ಕೂಡಿರತಕ್ಕಂತಹ ಯುದ್ಧ ವಿದ್ಯೆಯನ್ನು ಮೂರು ಲೋಕಕ್ಕೂ ಕೂಡ ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ.

ಒಬ್ಬರು ಇನ್ನೊಬ್ಬರ ಬಾಣವನ್ನು ಕತ್ತರಿಸ್ತಾರೆ. ಆ ಕತ್ತರಿಸಿಬಿಟ್ಟು ಮೇಲೆ ಮತ್ತೊಂದಷ್ಟು ಬಾಣವನ್ನು ಹೊಡೆದಾಗ ಅನ್ಯೋನ್ಯವಾಗಿ ಒಬ್ಬರ ಬಾಣ ಇನ್ನೊಬ್ಬರ ಮೈಯಲ್ಲಿ ನಾಟ್ತಾ ಇದೆ. ಆ ಬಾಣಗಳನ್ನು ಕೀಳ್ತಾರೆ, ಹೊರಗಡೆ ಬರ್ತಾ ಇರತಕ್ಕಂಥ ರಕ್ತವನ್ನು ಅಲ್ಲೇ ಇರತಕ್ಕಂಥ ನೀರಿನಲ್ಲಿ ತೊಳೆದುಕೊಳ್ತಾರೆ. ಆನಂತರ ಕವಳವನ್ನು ಹಾಕಿಕೊಳ್ತಾರೆ, ಬಾಯಿಗೆ ತಾಂಬೂಲವನ್ನು ಹಾಕಿಕೊಂಡು ಜಗೆದು ಆ ಕ್ಷಣದಲ್ಲಿ ಮತ್ತೊಂದು ಬಾಣವನ್ನು ಬಿಡ್ತಾರೆ. ಇನ್ನೊಬ್ಬರ ಕೈಯಿಂದ ಬಾಣ ಹೊರಡುವಷ್ಟರಲ್ಲಿ ಆ ಬಾಣವನ್ನು ಕತ್ತರಿಸ್ತಾರೆ, ಬಬ್ಬಿಡ್ತಾರೆ. ಸುಧನ್ವನ ಬಾಣವನ್ನು ಕತ್ತರಿಸಿದಾಗ ವೃಷಕೇತು, ವೃಷಕೇತುವಿನ ಬಾಣವನ್ನು ಕತ್ತರಿಸಿದಾಗ ಸುಧನ್ವ, ಇಬ್ಬರೂ ಕೂಡ ಜೋರಾಗಿ ನಾದವನ್ನು ಮಾಡ್ತಾರೆ, ಸಿಟ್ಟಿನಿಂದ ಬಾಣವನ್ನು ಬಿಡ್ತಾರೆ. ಈ ರೀತಿಯಲ್ಲಿ ಎಲ್ಲರೂ ಆಶ್ಚರ್ಯಗೊಳ್ಳುವಂತೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆಗ 9 ಅತ್ಯಂತ ವೇಗವಾಗಿರತಕ್ಕಂತಹ ಬಾಣಗಳಿಂದ ಸುಧನ್ವ ಕರ್ಣತನಯನಾಗಿರ್ತಕ್ಕಂಥ ವೃಷಕೇತುವನ್ನು ಘಾತಿಸಿದ್ದಾನೆ. ಅವನಿಗೆ ಮೈಯೆಲ್ಲ ಗಾಯವಾಗಿದೆ.

ಅವನು ಬಿಟ್ಟಿರತಕ್ಕಂಥ 9 ಬಾಣಗಳು ಕೂಡ ಅವನ ಮೈಯನ್ನೆಲ್ಲ ಛಿದ್ರ ವಿಚ್ಛಿದ್ರವನ್ನಾಗಿ ಮಾಡಿಬಿಟ್ಟಿದೆ. ಹೊರಗಡೆ ಬರ್ತಾ ಇರತಕ್ಕಂತಹ ಆ ಕೆಂಪಾಗಿರತಕ್ಕಂತಹ ರಕ್ತದಿಂದಲೇ ಅವನ ಮೈಯೆಲ್ಲ ತೋಯಲು, ಮೈಯೆಲ್ಲ ನೆಂದೋದಾಗ ರಾಧೇಯಜಂ ಬಾಧೇಯನಾಗಲು. ಕವಿ ಅಲ್ಲೊಂದು ಯಮಕವನ್ನು ಹಾಕ್ತಾ ಇದ್ದಾನೆ. ರಾಧೇಯ, ರಾಧೆಯ ಮಗನಾಗಿರ್ತಕ್ಕಂತಹ ರಾಧೇಯಜಂ ಬಹಳ ಅಂತ ಮಾಡಿಬಿಟ್ಟ. ಯಾಕೆಂದರೆ ರಾಧೆಯ ಮಗ ಅಂತ ಮಾಡಿದ್ದಾನೆ ಅಂದರೆ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು ಬಾಧೆಯನ್ನು ಹೊಂದಿದಾಗ ಸಾರಥಿ ನನ್ನ ಪ್ರಭುವಿಗೆ ಯುದ್ಧವನ್ನು ಮಾಡತಕ್ಕಂತಹ ಸಾಮರ್ಥ್ಯವಿಲ್ಲ, ಬಸಬಳೆದು ಬಿಟ್ಟ ಅಂಥೇಳಿ ರಥವನ್ನು ತಿರುಗಿಸಿಬಿಟ್ಟ. ಆಗ ಅಜೇಯನಾಗಿರ್ತಕ್ಕಂತಹ ಪ್ರದ್ಯುಮ್ನ ಇದೆಲ್ಲ ನೋಡ್ತಾ ಇದ್ದ. ನೋಡ್ತಾ ನಿಂತಿದ್ದಂತಹ ಪ್ರದ್ಯುಮ್ನ ಬಂದು ನಾನು ಯುದ್ಧವನ್ನು ಮಾಡ್ತೇನೆ ಈಗ ಅಂಥೇಳಿ ಬಿಲ್ಲನ್ನು ಹಿಡಿದು ಅವನ ಮುಂದೆ ಬಂದಿದ್ದಾನೆ. ಯಾರೂ ಬೇಡ ನನಗೆ ಸಹಾಯಿಗಳು, ನನಗೆ ಸಹಾಯಕ್ಕೆ ಯಾರೂ ಬೇಡ ಅಂತ ಹೇಳಿಬಿಟ್ಟು ಅವನು ಬಂದು ಯುದ್ಧಕ್ಕೆ ನಿಂತುಕೊಂಡಿದ್ದಾನೆ.

ಸುಧನ್ವನಿಗೆ ಗೊತ್ತಾಯಿತು, ಬಂದಿರತಕ್ಕಂಥವನು ಅಚ್ಯುತನ ಸೂತ, ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ಪ್ರದ್ಯುಮ್ನ ಮನ್ಮಥನ ಅವತಾರ, ಮನ್ಮಥನೇ ಪ್ರದ್ಯುಮ್ನಾಗಿ ಹುಟ್ಟಿರತಕ್ಕಂಥವನು. ಹಾಗಾಗಿ ಹೇಳ್ತಾ ಇದ್ದಾನೆ, ಒಂದು ಹಾಸ್ಯವನ್ನು ಮಾಡ್ತಾ ಹೇಳ್ತಾ ಇದ್ದಾನೆ, ಏನಪ್ಪ ಮನ್ಮಥ, ನೀನು ಜಗತ್ತನ್ನು ಗೆಲ್ಲಬೇಕಾದ್ರೆ ಅಬಲೆಯರ ಮೂಲಕವಾಗಿ ಗೆಲ್ಲಬಹುದೇ ಹೊರತು ನೀನು ಬೇರೆ ರೀತಿಯಲ್ಲಿ ನಿನಗೆ ಸಾಮರ್ಥ್ಯವಿಲ್ಲ. ನೀನು ಕಾಮನಾಗಿ ಕಣ್ಣೋಟದಿಂದ ಜಗತ್ತನ್ನು ಗೆಲ್ಲಬಹುದು. ಇಲ್ಲಿರ್ತಕ್ಕಂಥವರು ಸಬಲರು, ಮಹಾಪರಾಕ್ರಮಿಗಳು, ಇವರ ಮುಂದೆ ನೀನು ಯಾವ ರೀತಿ ಯುದ್ಧವನ್ನು ಮಾಡ್ತೀಯಾ ಅಂತ ಹೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಪ್ರದ್ಯುಮ್ನಾಗಿರ್ತಕ್ಕಂಥ ನಾನು ಜಯವಧುವನ್ನು ನನ್ನ ಭುಜದಲ್ಲೇ ಇಟ್ಕೊಂಡಿದ್ದೇನೆ, ನಿನಗೇಕೆ ಚಿಂತೆ ಅಂತ ಹೇಳಿ ಅವನ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾನೆ.

ದಸಮ ಸಾಯಕ ನಾನೋ ನೀನೋ ನೋಡು ಎನುತ ಪೊಸಮಸೆಯ ವಿಶಿಖಂಗಳಂ ಸುರಿದಂ ಸುಧನ್ವನು.

ಏನಪ್ಪ ಮನ್ಮಥ, ನಿನ್ನನ್ನು ಅಸಮಸಾಯಕ ಅಂತ ಹೇಳ್ತಾರೆ, ಯಾಕೆಂದ್ರೆ ಅವನು ಪಂಚಬಾಣ, ಐದು ಅನ್ನತಕ್ಕಂಥದ್ದು ಅಸಮ ಸಂಖ್ಯೆ. ಅರವಿಂದ, ಅಶೋಕ, ನೀಲೋತ್ಪಲ ಅಂಥೇಳಿ ಅವನಲ್ಲಿ ಐದು ಬಾಣಗಳಿದೆ ಅಂತ ಹೇಳ್ತಾರೆ. ನೀನು ಅಸಮಸಾಯಕ ಅಂತ ಹೇಳ್ತಾರೆ, ಆದರೆ ಅಸಮಸಾಯಕ ಅಂದರೆ ಸಮಬಾಣವಲ್ಲದೇ ಇರೋವನು. ಅಸಮಸಾಯಕ ನೀನಾದರೆ ಸಮಸಾಯಕರಾರು ಅಂತ ತಮಾಷೆ ಏನು ಮಾಡ್ತಾ ಇದ್ದಾನೆ, ಹಾಸ್ಯವನ್ನು ಮಾಡ್ತಾ ಇದ್ದಾನೆ. ಗಗನವೆಲ್ಲ ವ್ಯಾಪಿಸುವಂತೆ ಮನ್ಮಥ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ.

0: ಏನಪ್ಪ ಪ್ರದ್ಯುಮ್ನ, ನೀನೇನೋ ಪಂಚಬಾಣ ಅಂತ ಹೇಳ್ತಾ ಇದ್ರು ಲೋಕದಲ್ಲಿ ಜನರ ಮನಸ್ಸನ್ನು ಕೆಡಿಸೋದಕ್ಕೆ, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಅಂಥೇಳಿ ಐದು ಹೂಬಾಣಗಳನ್ನು ಬಿಡ್ತೀಯಾ ಅಂತ ಹೇಳ್ತಾ ಇದ್ರು. ಪರವಾಗಿಲ್ಲ, ಯುದ್ಧದಲ್ಲೂ ಬಾಣ ಬಿಡೋದಕ್ಕೆ ಬರುತ್ತೆ ನಿನಗೆ ಅಂಥೇಳಿ ಜರೆದು ಎಂಟು ಬಾಣದಿಂದ ಅವನ ಮೈ ಮೇಲೆ ಹೊಡೆದಿದ್ದಾನೆ. ಅವನ ಸೀಸಕ, ಕವಚ, ಬಾಹುರಕ್ಷೆಗಳು ಎಲ್ಲವೂ ಕೂಡ ಕಿತ್ತೋಗಿದೆ. ಜೊತೆಗೆ ಮೈಮರೆತು ಬಿಟ್ಟ ಒಂದು ಕ್ಷಣ, ಆ ಬಾಣಗಳನ್ನು ಹೊಡೆದಾಗ ಮೈಮರೆತು ಬಿಟ್ಟ. ಆಗ ಹೇಳ್ತಾ ಇದ್ದಾನೆ, ಏನೋ ಕೃಷ್ಣನ ಮಗ ಅಂತ ಹೇಳಿ ಇಷ್ಟೊತ್ತು ಕೂಡ ನಿನ್ನನ್ನು ಸೈರಿಸಿದ್ದೇನೆ.
1: ಕೃಷ್ಣ

0: ಏನೋ ನನ್ನ ಪ್ರಭುವಾಗಿರ್ತಕ್ಕಂತಹ ಕೃಷ್ಣ, ಕೃಷ್ಣನ ಮಗ ಅಂಥೇಳಿ ಇಷ್ಟೊತ್ತು ಕೂಡ ಸೈರಿಸಿದೆ. ಆದರೆ ನೀನೇ ಒಂಥರ ಬಿಸಿಯಾಗಿಬಿಟ್ಟೆ ನನಗೆ, ಇಷ್ಟೊತ್ತು ಯುದ್ಧವನ್ನು ಮಾಡ್ತಾ ಇದೆಯಾ ನನ್ನಲ್ಲಿ, ಇನ್ನು ನಿನ್ನನ್ನು ಬಿಡ್ತೇನೆ, ನನ್ನ ಬಾಣಾವಳಿಯ ತೃಷ್ಣೆಗೆ ನಿನ್ನ ಕೆಂಪಗಾಗಿರ್ತಕ್ಕಂತಹ ರಕ್ತವನ್ನು ಕುಡಿಸದೆ ಬಿಡೋದಿಲ್ಲ, ಅಥವಾ ನಿನ್ನ ಹಸುವನ್ನೇ ತುಂಬಿಸಿಬಿಡಬಹುದು ಅಂತ. ಹಾಗಾಗಿ ನಿನ್ನ ಹಸುವನ್ನೇ ತೆಗೆಯುವಷ್ಟರಲ್ಲೇ ಇನ್ನು ಹೊರಡು, ಆಯಿತು, ನಿನ್ನ ಜಿಷ್ಣುವನ್ನು ಕರೆಸು, ನನ್ನ ಪ್ರಭುವಾಗಿರ್ತಕ್ಕಂತಹ ಜಿಷ್ಣು, ಆ ಪರಮಾತ್ಮ ಹರಿಯನ್ನು ನೀನು ಕರೆಸು, ತೊಲಗು ಸಾಕು ಅಂತ ಹೇಳಿಬಿಟ್ಟು ಒಂದು ಬಾಣವನ್ನು ಹೊಡೆದ. ಬಾಣವನ್ನು ಹೊಡೆದ ಕೂಡಲೇ ಆ ಬಾಣ ಏಳು ತುಂಡಾಗಿ ಅವನ ಧನಸ್ಸನ್ನು ಕತ್ತರಿಸಿತು. ಅವನು ಯುದ್ಧಕ್ಕೆ ಅಸಮರ್ಥನಾಗಿ ಬಿಟ್ಟ ಪ್ರದ್ಯುಮ್ನ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: Good afternoon. This is Akashwani and I am Valsa Williams with the midday news. The headlines. Prime Minister Narendra Modi and Myanmar President U May Aung Lying hold bilateral talks in New Delhi. India-Oman Comprehensive Economic Partnership Agreement comes into force, gives Indian exporters duty-free market access in Oman to 98% of tariff lines. West Bengal Chief Minister Shubhendu Adhikari expands cabinet with induction of 35 new ministers. Gross GST collection rises to over 1,94,000 crore rupees in May. PM Swanidhi scheme completes 6 years. Prime Minister Narendra Modi says scheme opened new growth opportunities.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ

0: ನಾಲ್ಕು ಹಾಗೂ ವಿಧಾನ ಪರಿಷತ್ನ ಏಳು ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಮ್ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 12 ಸಚಿವರ ಹೆಸರುಗಳಿದ್ದು ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ 2, ಪರಿಶಿಷ್ಟ ಪಂಗಡದ 1ಗೆ ತಲಾ 2 ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ 1 ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವ

0: ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಎರಡನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ಧತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ರಾಧಾಪ್ರತಿ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್.
3: ನಮಸ್ತೆ ಟೀಚರ್, ಆಜ್ ಹಮ್ ಕ್ಯಾ ಪಡ್ನೆ ವಾಲೆ ಹೈ?
1: ಪಢಾಯಿ ತೋ ಹೋಗಾ ಹಿ, ಪೆಹಲೆ ಬತಾವೋ ಕಿ ತುಮ್ ರೋಜ್ ಕ್ಯೂ ದೇರ್ ಸೆ ಆತಿ ಹೋ?
2: ಘರ್ ಮೇ ಕಾಮ ರಹತಾ ಹೈ ಟೀಚರ್, ಮೇರಿ ಮಾಂ ಬಿಮಾರ್ ಹೈ.
1: ಮದದ್ ಕರ್ನಾ ಅಚ್ಚಿ ಬಾತ್ ಹೈ, ಪರ್ ಸಮಯ ಕಾ ಪಾಲನ್ ಕರ್ನಾ ಭಿ ಸೀಖೋ.
2: ಜಿ ಅಚ್ಚಾ ಟೀಚರ್, ಆಯಿಂದಾ ಖಯಾಲ್ ರಖೂಂಗಿ.
1: ಅಚ್ಚಾ, ಮಾಂ ಕೋ ಕ್ಯಾ ಹುವಾ ಹೈ?
3: ಉಸ್ಕಿ ಮಾಂ ಬಹುತ್ ಕಾಸ್ತಿ ರಹತಿ ಹೈ ಟೀಚರ್.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಈ ಸಂಜೆ 6:30. ಕೃಷಿರಂಗ ಕಾರ್ಯಕ್ರಮ 6:51. ರಾಜ್ಯದಲ್ಲಿ ಮಾರಾಟವಾಗುವ ಗೊಬ್ಬರಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಕುರಿತಾಗಿ ಡಾ ಎಂ ವಿ ರವಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ಗುಬ್ಬಿ ತಾಲೂಕು ಮಾದಿನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗರಿಂದ ಚಿಟ್ಟಮೇಳ ವಾದನ. 7:45 ಸಿರಿಗಂಧ. 9:15 ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಇನ್ನು ಜನಪದ ವೈವಿಧ್ಯ ರಾತ್ರಿ 9:30 ಕರಪಾಲ ಮೇಳ ಕಾರ್ಯಕ್ರಮ ಪ್ರಸ್ತುತಪಡಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಹಾಗೂ ಸಂಗಡಿಗರು. ರಾತ್ರಿ 10:00 ಕಾರ್ಯಕ್ರಮ ವನಿತಾ ವಿಹಾರ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯ

ಆರ್ ಅವರ ಪರಿಚಯವಿದೆ. ರಾತ್ರಿ 13ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 3:02:30 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಗಲಿ ಆ ಬಗ್ಗೆ ಜಾಗರೂಕತೆಯನ್ನು ವಹಿಸ್ತವೆ. ಮತ್ತು ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಆ ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
1: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
0: ಹಾಗಾಗಿ ಈ ಎಲ್ಲಾ ವಿಷಯವನ್ನ ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಏನೇನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
4: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಏಳು ನಿಮಿಷ 35 ಸೆಕೆಂಡ್ಗಳ ಹೊತ್ತಿನಲ್ಲಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆ ಆಗಿದ್ದೀನಿ, ನಿಮ್ಮ ಅರ್ಜಿ ರಮ್ಯಾ.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
3: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
3: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
1: ಹಾಡು ಆಟ ಆಡು, ಸದ್ಯಕ್ಕೆ ಹಾಡು ಜೊತೆಗೆ ಆಡು ಎರಡೂ ಕೂಡ ಇಲ್ಲಿದೆ. ಹಾಡೋದಕ್ಕೆ ನಮ್ಮ ಸಿಸ್ಟಮ್ ಕಾಯ್ತಾ ಇದೆ ನಿಮಗಾಗಿ, ಸದ್ಯಕ್ಕೆ ಆಟ ಆಡೋದಕ್ಕೆ ನೀವು ಕೂಡ ಕಾಯ್ತಾ ಇದ್ದೀರಾ ಪ್ರಶ್ನೋತ್ತರಗಳ ಜೊತೆ ಜೊತೆಗೆ. ಇವತ್ತಿನ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವೇ ಕಡೆಯಲ್ಲಿ ಸಂದೇಶ ಕಳಿಸಿ ಹೇಳಿ. ಸದ್ಯಕ್ಕೆ ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗ್ತೀನಿ, ಉತ್ತರ ಕೊಡೋದಕ್ಕೆ ನೀವು ಖಂಡಿತ ರೆಡಿಯಾಗಿ ಕಾಯ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಮೊದಲ ಪ್ರಶ್ನೆ ಹೀಗಿದೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ವರ್ಣಮಾಲೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವ ಭಾಷೆ ಯಾವುದು? ಯೋಚನೆ ಮಾಡಿ ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವಂಥ ಭಾಷೆ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9408901013 ನಮ್ಮ ನಂಬರ್, 9408901013 ನಮ್ಮ ವಾಟ್ಸಪ್ ನಂಬರು. ಈ ನಂಬರ್ಗೆ ನಿಮ್ಮ ಸರಿಯಾದ ಆನ್ಸರ್ ಬರಲಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಹೊಂಬೆಸಿಲು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಮ್ಯಾ.

ಪ್ರಶ್ನೆ ಕೇಳಿ ಆಗಿತ್ತು. ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ವರ್ಣಮಾಲೆ ಹೊಂದಿರುವಂಥ ಭಾಷೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂಥೇಳಿ ನೋಡೋದಾದರೆ, ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ, ರೂಪಾ ಪಾಂಡುರಂಗ ರಾವ್ ಚಿತ್ರದುರ್ಗದಿಂದ, ಅನಿಲ ಭೀಷಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಲಕ್ಷ್ಮೀದೇವಮ್ಮ ಸಾತನೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗಿತ್ತು? ಕ್ಮರ್ ಭಾಷೆ. ಇದು ಕಾಂಬೋಡಿಯಾದ ಭಾಷೆ. ಕ್ಮರ್ ಭಾಷೆ ಕಾಗೆ ಮಾವತ್ತು. ಕ್ಮರ್ ಭಾಷೆ ಇದು ಕಾಂಬೋಡಿಯಾದ ಭಾಷೆ. ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವಂಥ ಭಾಷೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ, ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮೌಖಿಕ ಭಾಷೆಗಿಂತ ಸಂಪೂರ್ಣ ಭಿನ್ನವಾದ ಕೇವಲ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಯಾವುದು? ಮೌಖಿಕ ಭಾಷೆ ನಾವೇನು ಮಾತಾಡ್ತಾ ಇದ್ದೀವಿ, ಇದು ಮೌಖಿಕ ಭಾಷೆ. ಈ ಮೌಖಿಕ ಭಾಷೆಗಿಂತ ಭಿನ್ನವಾಗಿ ಕೇಳಿಸುತ್ತೆ ಸೌಂಡಿಂಗ್. ಹೆಂಗೆ ಅಂದರೆ ಸಿಳ್ಳೆ ಹೊಡೆಯೋದು ಅಂತ ಹೇಳ್ತೀವಲ್ಲ, ಹಾಗೆ ಈ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಇದು. ಯಾವುದು ಈ ಭಾಷೆ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಇಲ್ಲ ಇಲ್ಲ, ಹೇಳೋದಿಲ್ಲ ಅಂತ ನಾನಂತೂ ಖಂಡಿತ ಹೇಳೋ ಹಾಗೇ ಇಲ್ಲ. ಪ್ರಶ್ನೆ ಕೇಳಿ ಆಗಿದೆ, ಮೌಖಿಕ ಭಾಷೆಗಿಂತ ಸಂಪೂರ್ಣ ಭಿನ್ನವಾದಂಥ ಕೇವಲ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಯಾವುದು? ಒಂದು ರೀತಿ ವಿಜಿಲ್ ಹೊಡಿತಾನೇ ಒಂದು ಸಂದೇಶಗಳ ರವಾನೆ ಮಾಡುವಂಥ ಭಾಷೆ ಇದು. ಎಷ್ಟು ಸ್ಪೆಷಲ್ ಆಗಿದೆ ನೋಡಿ, ಅದನ್ನು ಕೂಡ ಭಾಷೆ ಅಂತ ಕರಿಬೋದು. ಯಾವುದು ಈ ಭಾಷೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಪುಷ್ಪ ಶಾನುಭೋಗರ ಗದಗಾದಿಂದ, ಸಿಂಧು ಇಂದರಗಿಯಿಂದ, ನೊಬೆಲ್ ಮುನಿರಾಬಾದ್ನಿಂದ, ಸಿ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ, ಅನಿಲ ಭೀಷಣವರ್ ಶಮನೇವಾಡಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಶುಭಶ್ರೀ ಕಾರ್ಕಳಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ಸುನೀತ್ರ ಕಿಂಗೇರಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಇಷ್ಟೇ ಜನ ಸರಿಯ ಉತ್ತರವನ್ನು ಕಳಿಸಿದ್ದು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ಸ್ಪೇನ್ನ ಲಾರಾ ಗೊಮೆರೋ ಅನ್ನುವಂಥ ಒಂದು ದ್ವೀಪದಲ್ಲಿ ಮಾತನಾಡುವಂಥ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ ಈ ಸಿಳ್ಳೆಗಳನ್ನೇ ಧ್ವನಿಯಾಗಿ ಬಳಸುತ್ತೆ. ಅಂದರೆ ಕಣಿವೆಗಳ ನಡುವೆ ಸಂದೇಶನ ಏನಾದರೂ ರವಾನಿಸಬೇಕು ಅಂತ ಹೇಳಿದ್ರೆ ಅವರು ಬಳಸುವಂಥ ಸಿಳ್ಳೆಯ ಭಾಷೆ ಇದು. ಇದು ಸ್ಪೇನ್ನ ಲಾರಾ ಗೊಮೆರೋ ಅನ್ನುವಂಥ ದ್ವೀಪದಲ್ಲಿ ಮಾತನಾಡುವಂಥ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ. ಓಕೆನಾ? ಸೊ ಯಾವ ಭಾಷೆ ಅದು ಅಂದರೆ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಎಲ್ಲ ಭಾಷೆಗಳ, ಎಷ್ಟು ಭಾಷೆ ಇದೆ ಜಗತ್ತಿನಲ್ಲಿ, ಈ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾಗುವಂಥ ಸಿದ್ಧಾಂತದ ಹೆಸರೇನು? ಜಗತ್ತಿನ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾಗುವ ಸಿದ್ಧಾಂತದ ಹೆಸರೇನು? ಯಾವುದು ಎಲ್ಲ ಭಾಷೆಗಳ ಮೂಲ ಒಂದೇ ಅಂತ ಹೇಳೋ ಅಂಥ ಥಿಯರಿ? ಆ ಥಿಯರಿಗೊಂದು ಹೆಸರಿದೆ, ಯಾವುದು ಅನ್ನೋದನ್ನು ಟೈಪ್ ಮಾಡಿ ನಿಮ್ಮ ಮುದ್ದಾದ ಹೆಸರನ್ನು ಜೋಡಿಸಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಯಶ್ವನ ಕಳಿಸಿ ಹೇಳಿದ್ರು, ಇವತ್ತಿನ ಎಲ್ಲ ಪ್ರಶ್ನೆಗಳು ಭಾಷೆಗೆ ಸಂಬಂಧಪಟ್ಟಿದಂಥ ಪ್ರಶ್ನೆಗಳಲ್ವೇ ಅಂತ ಹೇಳಿ ಖಂಡಿತವಾಗಿ ಕೂಡ ಹೌದು. ಮತ್ತೊಬ್ಬರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ಯಾಕೆ ಮೇಡಮ್ ಈ ಎಲ್ಲ ಪ್ರಶ್ನೆಗಳು ನಮ್ಮ ಇತಿಹಾಸ ಇಲ್ವೇ ಅಂತ ಕೇಳ್ತಾ ಇದ್ದಾರೆ. ಹೌದು, ನಮ್ಮ ಇತಿಹಾಸದ ಜೊತೆ ಜೊತೆಗೆ ನಮ್ಮ ನೆರೆಹೊರೆಯವರ ಇತಿಹಾಸ, ಜಾಗತಿಕ ಇತಿಹಾಸ, ನಮ್ಮ ಭಾಷೆಯ ಮೂಲಗಳು, ಜಗತ್ತಿನಲ್ಲಿರುವಂಥ ವೈವಿಧ್ಯತೆ ವೈರುಧ್ಯಗಳು ಎಲ್ಲದರ ಬಗ್ಗೆ ಅರಿವು ಖಂಡಿತ ನಮಗೆ ಬೇಕು. ಹಾಗಾಗಿ ಓಕೆ ಪ್ರಶ್ನೆ ಕೇಳಿ ಆಗಿತ್ತು. ಜಗತ್ತಿನ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾದಂಥ ಸಿದ್ಧಾಂತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಅನನ್ಯ ಜಿ ಗುತ್ತೂರಿನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಶ್ರೀನಾಥ್ ಮಾಗಡಿ ರೋಡ್ನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವಾಣಿಶ್ರೀ ಧಾರವಾಡದಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ, ಉಷಾಬಿ ಪ್ರಕಾಶ್ ಮೈಸೂರಿನಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾದ ಉತ್ತರವನ್ನು ಕಲಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಮೊನೋಜೆನೆಸಿಸ್ ಅನ್ನುವಂಥ ಸಿದ್ಧಾಂತ. ಮಾನವನ ವಿಕಾಸದ ಹಂತ ಏನಿತ್ತು, ಆ ಹಂತದಲ್ಲಿ ಒಂದು ಮೂಲ ಭಾಷೆ ಅನ್ನೋದಿತ್ತು, ಆ ಭಾಷೆಯಿಂದಲೇ ಉಳಿದ ಎಲ್ಲ ಭಾಷೆಗಳು ಹುಟ್ಕೊಂಡಿದ್ದು ಅನ್ನೋದನ್ನು ಈ ಒಂದು ಮೊನೋಜೆನೆಸಿಸ್ ಸಿದ್ಧಾಂತ ಪ್ರತಿಪಾದಿಸುತ್ತೆ. ಅದರ ಹೊರತಾಗಿ ಭಾಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧಾಂತಗಳಿದೆ ಭಾಷೆಯ ಹುಟ್ಟಿನ ಬಗ್ಗೆ. ನೀವು ಭಾಷಾಶಾಸ್ತ್ರದಲ್ಲಿ, ಲಿಂಗ್ವಿಸ್ಟಿಕ್ನಲ್ಲಿ ನೀವು ಅಧ್ಯಯನ ಮಾಡಬಹುದು. ಆದರೆ ಈ ಒಂದು ಸಿದ್ಧಾಂತ ಏನಿದೆ, ಜಗತ್ತಿನ ಎಲ್ಲ ಭಾಷೆಗಳ ಮೂಲ ಒಂದೇ ಅಂತ ಹೇಳುತ್ತೆ, ಅದೇ ಮೊನೋಜೆನೆಸಿಸ್ ಅನ್ನುವಂಥ ಸಿದ್ಧಾಂತ. ಓಕೆನಾ? ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗಣಿತದ ಸೂತ್ರ ಗೊತ್ತಲ್ವಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ. ಅಬ್ಬಬ್ಬಾ, ಎಷ್ಟು ಚಂದ ನೆನ್ಪಿಟ್ಕೊಂಡಿದ್ದೀನಿ. ಈ ರೀತಿ ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಏಕೈಕ ಕೃತಕ ಭಾಷೆ ಯಾವುದು? ಮತ್ತೊಮ್ಮೆ, ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವ ಏಕೈಕ ಕೃತಕ ಭಾಷೆ ಯಾವುದು? ಸೊ ಭಾಷೆ ಅಂದ ತಕ್ಷಣ ನಾವು ಹೇಗಿರುತ್ತೆ ವ್ಯಾಕರಣ ಅನ್ನೋದನ್ನು ನೋಡಿದ್ದೀವಿ. ಆದರೆ ಈ ಒಂದು ಭಾಷೆಯ ವ್ಯಾಕರಣ ಗಣಿತದ ಸೂತ್ರಗಳಂತೆ ಇರುತ್ತಂತೆ. ಅಬ್ಬಬ್ಬ, ಅರ್ಥ ಮಾಡ್ಕೊಳ್ಳೋದು ನನಗಂತೂ ಕಷ್ಟ. ನೀವೊಂದ್ಸಲ ಟ್ರೈ ಮಾಡಿ ಯಾವ ಭಾಷೆ ಇರ್ಬೋದು ಅಂತ ತಿಳ್ಕೊಂಡು ಕಲಿಯೋದಕ್ಕೆ. ಹಾಗಿದ್ರೆ ಯಾವ ಭಾಷೆ ಮೊದಲು ಅದನ್ನು ತಿಳಿಬೇಕಲ್ವಾ, ಯಾವುದು ಅನ್ನೋದನ್ನು ಹುಡುಕಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗಣಿತದ ಸೂತ್ರಗಳಂತೆ ವ್ಯಾಕರಣ ಹೊಂದಿರುವ ಏಕೈಕ ಕೃತಕ ಭಾಷೆ ಯಾವುದು?

0: ಏನೆಂದು ನಾ ಹೇಳಲಾರೆ ಅಂತ ನಾನೇನಾದರೂ ಹೇಳಿದ್ರೆ ನಾವು ನಿನ್ನ ಬಿಡಲಾರೆ ಅಂತ ನೀವು ಹೇಳ್ತೀರಾ, ಖಂಡಿತ ಗೊತ್ತಿದೆ. ಪ್ರಶ್ನೆ ಕೇಳಿ ಆಗಿತ್ತು, ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಏಕೈಕ ಕೃತಕ ಭಾಷೆ ಅಂತ ನಾನು ಸ್ಪಷ್ಟವಾಗಿ ಕೇಳಿದ್ದೀನಿ. ಸೊ ಕೃತಕ ಭಾಷೆ ಅಂತ ಹೇಳಿದ್ರೆ ಹೇಗೆ ಸೃಷ್ಟಿಯಾಯಿತು, ಮೂಲ ಹುಡ್ಕೊಂಡು ಹೋಗೋದು ತುಂಬ ಸುಲಭ. ಯಾರು ಕೊಟ್ಟರು ಅನ್ನೋದ್ರಿಂದ ಹಿಡಿದು, ಹೆಸರಿಂದ ಹಿಡಿದು, ಇಸ್ವಿಯಿಂದ ಹಿಡಿದು, ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇದು ಕೃತಕ ಭಾಷೆ, ಓಕೆನಾ? ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು ಅಂಥೇಳಿ ನೋಡೋಕೆ ಮುಂಚೆ ಏನು ಮಾಡೋದು, ನಾನು ಎಷ್ಟು ಜನ ಸರಿ ಉತ್ತರ ಕೊಟ್ಟಿರ್ಬೋದು, ಒಂದು 5 ಜನ ಸಿಕ್ಬಿಡ್ಲಪ್ಪ ಅಂತ ಹೇಳಿ ಸಿಕ್ಕಾಬಟ್ಟೆ ಹುಡುಕ್ತೆ. ಆದರೆ ನನಗೆ ಸಿಕ್ಕಿದ್ದು ಸದ್ಯದ ಮಟ್ಟಿಗೆ ಇಬ್ಬರೇ ಸರಿಯಾದ ಉತ್ತರವನ್ನು ಕೊಟ್ಟಂಥವ್ರು. ಯಾರು ಅಂತ ನೋಡೋದಾದರೆ ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾದ ಉತ್ತರ ಕೊಟ್ಟಿರೋದ್ರಲ್ಲಿ ಮೊದಲಿಗರಾಗಿದ್ದರು. ನಂತರ ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇಬ್ಬರ ಉತ್ತರ ಸರಿಯಾಗಿತ್ತು. ಏನು ಖುಷಿ ಗೊತ್ತಾ, ಗಣಿತ ಮರ್ತೋಗ್ಬಿಟ್ಟಿತ್ತು. ಎಷ್ಟು ಜನ ನಂಗಿಲ್ಲಿ ಪೈಥಾಗೋರಸ್ ಪ್ರಮೇಯ ಎಲ್ಲ ನೆನಪಿಸ್ಬಿಟ್ರು, ಎಷ್ಟೆಲ್ಲ ಸೂತ್ರಗಳನ್ನು ಹೇಳಿದ್ರು, ತ್ರಿಕೋನಮಿತಿ, ಸಂಖ್ಯಾಶಾಸ್ತ್ರ, ಈ ಎಲ್ಲ ಪದಗಳನ್ನು ಮತ್ತೆ ಓದುವಂಥ ಭಾಗ್ಯ ನನಗೆ ಕೊಟ್ರಿ ನೀವು, ಅದಕ್ಕೆ ಧನ್ಯವಾದಗಳು. ಸದ್ಯಕ್ಕೆ ನನ್ನ ಪ್ರಶ್ನೆಗೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ ಎಸ್ಪೆರಾಂಟೋ ಅನ್ನುವಂಥ ಭಾಷೆ. ಇದನ್ನ 1887 LL ಜೆಮೆನ್ ಹೋಪ್ ಅನ್ನುವಂಥವರು ಸೃಷ್ಟಿ ಮಾಡ್ತಾರೆ. ಜಗತ್ತಿನ ಎಲ್ಲ ದೇಶದ ಜನರು ಸುಲಭವಾಗಿ ಸಂವಹನ ನಡೆಸಬೇಕು. ನನಗೆ ಕನ್ನಡ ಬರಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ನಂಗೆ ಹಿಂದಿ ಬರಲ್ಲ, ನಂಗೆ ತಮಿಳ್ ಬರಲ್ಲ, ಇದರೆಲ್ಲ ಏನು ಬೇಡ, ಎಲ್ಲರೂ ಈಸಿಯಾಗಿ ಸಂವಹನ ಮಾಡಲಿ ಅಂತ ಹೇಳಿ ಇಂಥದ್ದೊಂದು ವೈಜ್ಞಾನಿಕವಾಗಿ ಗಣಿತದ ಸೂತ್ರಗಳ ಮುಖೇನ ಒಂದು ಭಾಷೆಯನ್ನು ಸೃಷ್ಟಿ ಮಾಡ್ತಾರೆ. ಅದನ್ನೇ ಎಸ್ಪರಾಂಟೋ ಅಂತ ಹೇಳಿ ಕರೀತಾರೆ. ಸೊ ಬಹಳಷ್ಟು ಜನ ಅದರ ಹೊರತಾಗಿ ನನಗಿಲ್ಲೊಂದಷ್ಟು ಸಂದೇಶಗಳು ಬಂದಿದೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಎಕ್ಸಲೆಂಟ್ ಥೀಮ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಷೆಯ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿರ್ತೀವಿ, ಆದರೆ ಬೇರೆ ಲ್ಯಾಂಗ್ವೇಜ್ ಬಗ್ಗೆ ಕೂಡ ನಮಗೆ ಮಾಹಿತಿ ಬೇಕು, ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಪುಷ್ಪ ಶಾನುಭೋಗರ ಗದಗಿಂದ ಹೇಳ್ತಾ ಇದ್ದಾರೆ, ನಿಜ ಪ್ರೋಗ್ರಾಮ್ ಚೆನ್ನಾಗಿದೆ, ಭಾಷೆಗಳ ಬಗ್ಗೆ ಮಾಹಿತಿ, ಹಾಡು ಎರಡೂ ಇಷ್ಟವಾಗ್ತಾ ಇದೆ, ಕ್ವೆಶನ್ ಪೇಪರ್ ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಎಸ್, ಹಾಗಿದ್ರೆ ಸದ್ಯಕ್ಕೆ ಗೊತ್ತಾಯ್ತಲ್ಲ, ಎಸ್ಪರಾಂಟೋ ಅನ್ನೋದು ಜಗತ್ತಿನ ಏಕೈಕ ಕೃತಕ ಭಾಷೆ, ಗಣಿತದ ಸೂತ್ರಗಳ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಭಾಷೆ ಇದು, ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಅತಿ ಪುರಾತನ ಲಿಪಿ ಯಾವುದು? ಜಗತ್ತಿನ ಅತಿ ಪುರಾತನ ಲಿಪಿ, ಲಿಪಿ ಅಂದರೆ ಬರವಣಿಗೆ, ಸೊ ಲಿಪಿ ಯಾವುದು? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480101013 ನಮ್ಮ ನಂಬರ್.
1: ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು, ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0

ಬಂದೆ, ಉತ್ತರ ಕೊಡೋದಕ್ಕೆ ನಾನು ಖಂಡಿತ ಬಂದೆ. ಕಾಯಿಸಿದ್ರೆ ಸಮಯ ಕಾಯತ್ತಾ? ಖಂಡಿತ ಕಾಯೋದಿಲ್ಲ. ಪ್ರಶ್ನೆ ಕೇಳಿಯಾಗಿತ್ತು, ಜಗತ್ತಿನ ಅತಿ ಪುರಾತನ ಲಿಪಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿಎಂ ವಿಶ್ವನಾಥ ಕಂಪ್ಲಿ ರಾಮಸಾಗರದಿಂದ, ಹಾಗೆ ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ, ದೇಶವಳ್ಳಿ ಶಿವು ಚಾಮರಾಜನಗರದಿಂದ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಆಶಿಷಣೈ ಮಡಿಕೇರಿಯಿಂದ, ತುಷಾರ್ ಉಲ್ಲಾಳು ಉಪನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಭೀನವಸಂತ್ರ ವಸಂತಪುರದಿಂದ, ಶ್ವೇತಾ ಎಸ್ರಾವ್ ಸುಳಿಯಾಯಿಂದ, ಇಷ್ಟೂ ಜನರ ಉತ್ತರ ಸರಿ ಇತ್ತು. ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ಕ್ಯೂನಿಫಾರ್ಮ್. ಕ್ಯೂನಿಫಾರ್ಮ್ ಅನ್ನುವಂತೆ, ಯೂನಿಫಾರ್ಮ್ ಅಂತ ಹೇಳ್ತೀವಲ್ಲ ಹಾಗೆ, ಕ್ಯೂನಿಫಾರ್ಮ್. ಈ ಒಂದು ಭಾಷೆ ಜಗತ್ತಿನ ಅತಿ ಪುರಾತನವಾದಂಥ ಲಿಪಿಯನ್ನು ಹೊಂದಿರುವಂಥದ್ದು ಅಂತ ಹೇಳಿ ಪರಿಗಣಿಸಲಾಗಿದೆ. ಎಷ್ಟು ಅಂತ ಹೇಳಿದ್ರೆ, ಕ್ರಿಸ್ತಪೂರ್ವ 3200 ವರ್ಷಗಳಿಗಿಂತಲೂ ಇನ್ನೂ ಹಳೆಯದಾದಂಥ ಲಿಪಿ ಇದು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಮೆಸಪಟೋಮಿಯಾ ನಾವು ಓದಿದ್ವಲ್ಲ, ಮೆಸಪಟೋಮಿಯಾ ನಾಗರಿಕತೆ ಅಂತೆಲ್ಲ ಹೇಳಿ ಶಾಲಾ ದಿನಗಳಲ್ಲಿ. ಸೊ ಈ ಮೆಸಪಟೋಮಿಯಾದ ಸುಮರಿಯನ್ನರು ಮಣ್ಣಿನ ಫಲಕಗಳ ಮೂಲಕ ಅದರ ಮೇಲೆ ಇದನ್ನು ಬರಿತಾ ಇದ್ರಂತೆ. ಈ ಒಂದು ಕ್ಯೂನಿಫಾರ್ಮ್ ಲಿಪಿಯನ್ನು ಮಣ್ಣಿನ ಫಲಕಗಳ ಮೇಲೆ ಬರೆಯೋದಕ್ಕೆ ಇದನ್ನು ಈ ಲಿಪಿನ ಬಳಸ್ಕೊಳ್ತಾ ಇದ್ರಂತೆ. ಸೊ ಕ್ರಿಸ್ತಪೂರ್ವ 3200 ಹಳೆಯದು ಈ ಒಂದು ಮೆಸಪಟೋಮಿಯಾದ ಸುಮರಿಯನ್ನರು ಬಳಸ್ತಿದ್ದಂಥ ಕ್ಯೂನಿಫಾರ್ಮ್ ಅನ್ನುವಂಥ ಲಿಪಿ. ಓಕೆನಾ? ಸೊ ಸರಿಯಾದ ಉತ್ತರ ಗೊತ್ತಾಯ್ತಲ್ಲ ಸದ್ಯಕ್ಕೆ. ಸರಿ ಉತ್ತರ ಏನಾಗಿತ್ತು ಅನ್ನೋದು ಗೊತ್ತಾಯಿತು. ಮುಂದಿನ ಪ್ರಶ್ನೆ ಏನು ಅನ್ನೋದಕ್ಕೆ ನೀವು ಕಾಯ್ತಾ ಇದ್ದೀರಾ. ಪ್ರಶ್ನೆ ಹೀಗಿದೆ, ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ? ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ? ಸೊ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಅಫ್ಕೋರ್ಸ್ ರೇನ್ಬೋ ಜೊತೆಗಿನ ನಿಮ್ಮ ಬೆಸುಗೆ ಎಂಥ ಬಿರುಗಾಳಿ ಬಂದರೂ ಯಾವುದೇ ಕಾರಣಕ್ಕೂ ಒಡೆಯೋಕ್ಕಾಗೋದೇ ಇಲ್ಲ ಅಲ್ವೇ. ಪ್ರಶ್ನೆ ಕೇಳಿ ಆಗಿತ್ತು, ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ಲೀಲಾ ಬೇಗೂರ್ನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಅರವಿಂದ ಚಾಲೀಕರ್ ತಾಂಬಾಯಿಂದ, ಶ್ಯಾಮಲಾ ಅವರ ಉತ್ತರ ಸರಿ ಇತ್ತು, ಅಶೋಕ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರು, ಆನಂದ ಧೋನಿ ಸಿಂಧನೂರಿನಿಂದ, ಚೇತನ್ ಅವರು ಕೂಡ ಸರಿ ಉತ್ತರ ಕಳಿಸಿದ್ರು, ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳಿಂದ, ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ, ವರಲಕ್ಷ್ಮಿ ಮೈಸೂರಿನಿಂದ, ವಸುಧಾ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ, ಸೋಮನಾಥ ಗುರುಸಿದ್ದಾಪುರ ಜಗಳೂರಿನಿಂದ ಸರಿ ಉತ್ತರ ಕಳಿಸಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ತೆಲುಗು. ತೆಲುಗು ಯಾಕೆ ತೆಲುಗುನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ, ತೆಲುಗು ಭಾಷೆಯ ಎಲ್ಲ ಪದಗಳು ಸ್ವರಾಕ್ಷರಗಳಲ್ಲಿ ಕೊನೆಗೊಳ್ಳುತ್ತವೆ. ಇದು ಇಟಾಲಿಯನ್ ಭಾಷೆಯ ರಚನೆಯನ್ನೇ ಹೋಲುತ್ತೆ ತೆಲುಗು ಭಾಷೆ. ಹಾಗಾಗಿ ಇದನ್ನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ತೆಲುಗು ಭಾಷೆಯನ್ನ ಕರೀತಾರೆ. ಇಟಾಲಿಯನ್ ಭಾಷೆಯ ರಚನೆಯನ್ನ ಹೊಂದಿರುವಂತ ಕಾರಣಕ್ಕೆ, ಹೋಲುವ ಕಾರಣಕ್ಕೆ ತೆಲುಗು ಭಾಷೆಯನ್ನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಕಡೆ ಪ್ರಶ್ನೆ ಫಾಸ್ಟ್ ಆಗಿ ಕೇಳ್ಬಿಡ್ತೀನಿ, ಫಾಸ್ಟ್ ಆಗಿ ಉತ್ತರ ಕಳಿಸಿ. ಇವತ್ತಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತ ಲಿಪಿ ಅಥವಾ ಭಾಷೆ ಯಾವುದು? ಇಂದಿಗೂ ಅರ್ಥೈಸಲು ಸಾಧ್ಯವಾಗದಂತ ಲಿಪಿ ಅಥವಾ ಭಾಷೆ ಯಾವುದು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಪ್ರತಿ ಕ್ಷಣ ಪ್ರತಿದಿನ ಪ್ರತಿ ಜನ್ಮ ಈ ಅಕ್ಷರನ ನೋಡ್ತಾ ಇದ್ರು ಕೂಡ ಇದು ಅರ್ಥನೇ ಆಗ್ತಾ ಇಲ್ವಂತೆ. ಯಾವುದು ಅಂಥದ್ದೊಂದು ಲಿಪಿ ಇವತ್ತಿಗೂ ಅರ್ಥೈಸಲು ಸಾಧ್ಯವಾಗದಂಥ ಲಿಪಿ ಅಥವಾ ಭಾಷೆ ಯಾವುದಾಗಿ ಇವತ್ತಿಗೂ ಉಳ್ಕೊಂಡಿದೆ, ಒಂದು ರೀತಿ ಸವಾಲಾಗಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ನನಗೂ ಕೂಡ ಸವಾಲು ಅನ್ನಿಸ್ತು, ಯಾರಾದರೂ ಸರಿ ಉತ್ತರ ಕೊಟ್ಟಿದ್ದಾರಾ ಅಂತ ಹೇಳಿ ಹುಡುಕೋದು. ಎಲ್ಲರಿಗೂ ಕೂಡ ಸವಾಲಾಗ್ಬಿಟ್ಟಿದೆ ಇದಕ್ಕೆ ಸರಿ ಉತ್ತರ ಕಂಡಿಡ್ಕೊಳ್ಳೋದು. ಹಾಗಾಗಿ ಯಾರ ಉತ್ತರ ಕೂಡ ಸರಿಯಾಗಿ ಇರಲಿಲ್ಲ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ವಾಯ್ನಿಚ್ ಹಸ್ತಪ್ರತಿ. ವಾಯ್ನಿಚ್ ಹಸ್ತಪ್ರತಿ, ಯಾಕೆ ಇದಕ್ಕೆ ವಾಯ್ನಿಚ್ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ ಈ ಒಂದು ಲಿಪಿಗೆ ಅಂತ ಹೇಳಿದ್ರೆ, ಇದನ್ನು ಫಸ್ಟ್ ಮೊದಲ ಬಾರಿಗೆ ಈ ಒಂದು ಲಿಪಿ ಅಥವಾ ಇಂಥದ್ದೊಂದು ಇದೆ ಅಂತ ಹೇಳಿ ನೋಡಿದ್ಯಾರು ಅಂತ ಹೇಳಿದ್ರೆ, ಪೋಲಿಷ್ ಪುಸ್ತಕ ವ್ಯಾಪಾರಿ ವಿಲ್ಫ್ರಿಡ್ ವಾಯ್ನಿಚ್ ಅವರು. ಹಾಗಾಗಿ ಇದಕ್ಕೆ ಅವರ ಹೆಸರನ್ನೇ ಇಡಲಾಯಿತು. ಈ ಹಸ್ತಪ್ರತಿ ಬರೋಬ್ಬರಿ 240 ಪುಟಗಳ ಬರವಣಿಗೆಯನ್ನು ಹೊಂದ್ಕೊಂಡಿದೆ. ಆದರೆ 240 ಪುಟಗಳಲ್ಲಿರುವಂತಹ ಲಿಪಿನ ಇವತ್ತಿಗೂ ಕೂಡ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ವಂತೆ. ಇದು 15ನೇ ಶತಮಾನದ ಒಂದು ಲೆಕ್ಕದ ನಿಗೂಢ ಕೃತಿ ಕೂಡ ಆಗಿದೆ. ಜಗತ್ತಿನ ಅತ್ಯುತ್ತಮ ಭಾಷಾಶಾಸ್ತ್ರಜ್ಞರು ಅಂತೆಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಜಾಲಾಡಿದ್ದಾರೆ, ಆದರೆ ಅರ್ಥೈಸೋದಕ್ಕಾಗಿಲ್ಲ. ಅಷ್ಟೇ ಅಲ್ಲ, ಕ್ರಿಪ್ಟೋಗ್ರಫರ್ಗಳು ಕೂಡ ಇದಕ್ಕೊಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕ್ಷಣದ ತನಕನೂ ಸಾಧ್ಯ ಆಗಿಲ್ವಂತೆ. ಒಂದೊಂದು ಅಂದಾಜು ಮಾಡಿದ್ದಾರೆ, ಬಹುಶಃ ಇದು ಇಟಲಿಯಲ್ಲೇನಾದರೂ ರಚನೆ ಆಗಿರ್ಬೋದು ಈ ಕೃತಿ ಅನ್ನುವಂಥ ಒಂದು ಅಂದಾಜನ್ನು ಮಾಡಿದ್ದಾರೆ ಅಷ್ಟೇನೆ. ಆದರೆ ಇವತ್ತಿಗೂ ವಾಯ್ನಿಚ್ ಹಸ್ತಪ್ರತಿಯಲ್ಲಿರುವಂಥ ಲಿಪಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ವಂತೆ. ಓಕೆನಾ? ಸೊ ಹಾಗಿದ್ರೆ ಎಸ್, ಇಲ್ಲೊಬ್ರು ಕಳಿಸ್ಬಿಟ್ಟಿದ್ದಾರೆ ನನ್ನ ಹತ್ರ ಸರಿ ಇದೆ ಅಂತ, ಬಹುಶಃ ನನ್ನ ಕಣ್ಣಿಂದ ಎಲ್ಲಾದರೂ ಮಿಸ್ಟೇಕ್ ಆಗೋಯ್ತಾ? ಎಸ್, ವಾಸಿಂ ಅಲಿ ಜಗಳೂರಿನಿಂದ ಅಫ್ಕೋರ್ಸ್ ನಿಮ್ಮ ಹತ್ರ ಕರೆಕ್ಟ್ ಆಗಿತ್ತು. ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ರಿಯಾಜ್ ಅವರು. ಎಸ್, ಒಳ್ಳೆ ಪ್ರೋಗ್ರಾಮು ಅಂತ ಹೇಳಿ ಬಹಳ ಜನ ಹೇಳಿದಿರ, ಕುತೂಹಲಕಾರಿ ಮಾಹಿತಿಯುಕ್ತವಾಗಿತ್ತು ಅಂತೇಳಿ ಜಗದಾಂಬಿಕಾ ಹಂಸವಿಣಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಪ್ರಶ್ನೆಗೆ ವಾಸಿಂ ಅಲಿ ಜಗಳೂರಿನಿಂದ ಒಬ್ಬ ಒಬ್ಬರು ಸರಿ ಉತ್ತರ ಕೊಟ್ಟರು. ಇದಾಗಿತ್ತು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ.

ಗೊತ್ತಾಯ್ತಲ್ವಾ? ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತೀನಿ. 4 ಗಂಟೆಗೆ ನಿಮ್ ಜೊತೆನೆ ಚರ್ಚೆ ಇದೆ ರೀ, ಎಲ್ಲೂ ಹೋಗೋ ಆಗಿಲ್ಲ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ RJ ರಮ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಾ. 4:23 ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅಜಯ್ ರಮ್ಯಾ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದ ಕಂಟೆಂಟ್ ಏನು, ಸಬ್ಜೆಕ್ಟ್ ಏನು, ಯಾವುದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ, ಚರ್ಚಿಸ್ತೀನಿ, ಎಲ್ಲವೂ ಗೊತ್ತಾಗುತ್ತೆ ಈ ಹಾಡಿನ ನಂತರ. ಹಾಡು ಮುಗಿಸ್ಕೊಂಡು ಬನ್ನಿ, ಆಮೇಲೆ ಒಂದಷ್ಟು ಅಡೆ ತಡೆ ಅಡ ಚಣೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಅಜಯ್ ರಮ್ಯಾ.
2: ಜಾಜಿಯಾ ಹೋ ಚಂದ ಜನಪದ ಬಲು ಚಂದ ನನ್ನವನ ಸುಚಂದವೋ. ವಾಸ್ ಬರ್ತಾ ಇಲ್ಲ, ಮುಟ್ಟಿದಕ್ಕಲ್ಲ.

ಜಾಜಿಯಾ ಹೌ ಚಂದ ಹಾಡು ಕೇಳಿದ್ರಿ. ತಂದೆಗೆ ತಕ್ಕ ಮಗ ಚಿತ್ರದ ಬ್ಯೂಟಿಫುಲ್ ಹಾಡು ಇದಾಗಿತ್ತು. ಸದ್ಯಕ್ಕೆ ನಾನು ಪ್ರಾರಂಭದಲ್ಲೇನೋ ಯಾವುದೇ ಅಡಚಣೆ ಇಲ್ಲದೆ ಒಳ್ಳೆ ಹಾಡಿನ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾಯಿತು. ಆದರೆ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಯುವ ಸಾಧಕರ ಬಗ್ಗೆ ಅಥವಾ ಯುವ ಸಾಧಕರಾಗಲಿಕ್ಕೆ ಬೇಕಾಗುವಂಥ ಸಾಮರ್ಥ್ಯಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಒಂದಷ್ಟು ಅಡೆತಡೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದಕ್ಕೆ ಕಾರಣಕ್ಕೆ ಅಡಚಣೆ ಅಡೆತಡೆ ಅಂತೆಲ್ಲ ಹೇಳಿ ಆಗಿತ್ತು. ನಾನು ಸಾಮಾನ್ಯವಾಗಿ ಯಾವುದೇ ಕೆಲಸಕ್ಕೆ ಕೈಯಿಟ್ಟರೂ ಕೂಡ ಒಂದಷ್ಟು ಅಡೆಚಡೆಗಳು ಅಥವಾ ಅಡೆತಡೆಗಳು ಅಡೆಗೋಡೆಗಳು ನಮಗೆ ಎದುರಾಗೋದು ಸಹಜ. ಹೀಗೆ ಲೆಕ್ಕ ಹಾಕಿದಾಗ ನಾವು ಯುವಕರು ಸಾಧನೆಯ ಶಿಖರಕ್ಕೆ ಏರುವಂತಹ ಹೊತ್ತಿನಲ್ಲಿ, ಸಾಧನೆಯ ಹಾದಿಯಲ್ಲಿ ಸಾಗುವಂತಹ ಹೊತ್ತಿನಲ್ಲಿ ಅವರಿಗೆ ಎದುರಾಗುವಂತಹ ನಾಲ್ಕು ತಡೆಗೋಡೆಗಳು ಅಥವಾ ಸವಾಲುಗಳು ಅಥವಾ ಅಡಚಣೆಗಳು, ಈ ಬಗ್ಗೆ ನಾನು ಹೇಳ್ತೀನಿ. ಈ ನಾಲ್ಕರಲ್ಲಿ ಇವತ್ತಿನ ಯುವಜನತೆಯನ್ನು ಯಾವುದು ತುಂಬ ಬಾಧಿಸ್ತಾ ಇರೋದು ಅನ್ನೋದನ್ನು ನೀವು ಆಯ್ಕೆ ಮಾಡಿ ಸೂಕ್ತ ಕಾರಣ ಕೊಟ್ಟು ಸಂದೇಶ ಕಳಿಸಿ. ನನ್ನ ಪ್ರಕಾರ ಮೊದಲನೇದು ಆರ್ಥಿಕ ಮುಗ್ಗಟ್ಟು, ಹಣಕಾಸಿನ ಕೊರತೆ, ಇದು ಅವರ ಸಾಧನೆಗೆ ಅಡ್ಡಿಯಾಗತ್ತಾ? ಅಥವಾ ಮಾರ್ಗದರ್ಶನದ ಕೊರತೆ, ಅವರಿಗೆ ಕರೆಕ್ಟಾಗಿ ದಾರಿಯನ್ನು ತೋರಿಸದೇ ಇರೋದು, ಮಾರ್ಗದರ್ಶನ ಇಲ್ಲದೇ ಇರೋದು, ಅದೇನಾದರೂ ಅವರಿಗೆ ತಡೆಗೋಡೆ ಆಗತ್ತಾ? ಮೂರನೇದು ಅವರಲ್ಲೇ ಇರುವಂಥ ಸೋಲಿನ ಭಯ, ಎಲ್ಲಿ ಸೋತೋಗ್ತೀನಿ ಅನ್ನುವಂಥ ಭಯ ಅವರ ಸಾಧನೆಗೆ ಅಡ್ಡಿ ಮಾಡುತ್ತಾ? ಅಥವಾ ನಾಲ್ಕನೆಯದು ಏಕಾಗ್ರತೆಯ ಕೊರತೆ, ಅವರಲ್ಲೇ ಕಾನ್ಸಂಟ್ರೇಷನ್ ಇಲ್ಲದೆ ಇರುವಂಥದ್ದು, ಗಮನ ಕೇಂದ್ರೀಕರಣ ಮಾಡದೇ ಇರುವಂಥದ್ದು, ಇದು ಕೊರತೆಯಾಗಿ ನಿಲ್ಲುತ್ತಾ? ನಿಮ್ಮ ಪ್ರಕಾರ ಯಾವುದು ಎದುರಾಗುವಂಥ ಅಡೆತಡೆಗಳು ಯುವ ಸಾಧಕರಿಗೆ? ಆರ್ಥಿಕ ಮುಗ್ಗಟ್ಟು, ಮಾರ್ಗದರ್ಶನದ ಕೊರತೆ, ಸೋಲಿನ ಭಯ ಅಥವಾ ಏಕಾಗ್ರತೆಯ ಕೊರತೆ, ಯಾವುದು ಅಂತ ನಿಮಗನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಈ ರೀತಿ ತನನಂ ತನನಂ ಅಂತ ಹೇಳಿ ಸಾಧನೆಯ ಹಾದಿಯಲ್ಲಿ ಸಾಗಿದ್ರು ಕೂಡ ನಾವು ಗುರಿಯನ್ನ ಮುಟ್ಟೋದಷ್ಟೊತ್ತಿಗೆ ತನನಂ ಅನ್ನೋದು ಅಂತ ಹೇಳಿ ನಾವು ನಿಟ್ಟುಸಿರು ಬಿಡೋ ಹಾಗೆ ಮಾಡಿಬಿಟ್ಟಿರುತ್ತೆ. ಇದಕ್ಕೆ ಕಾರಣ ನಾಲ್ಕಿರಬಹುದಾ? ಈ ನಾಲ್ಕರಲ್ಲಿ ಯಾವುದು ನಿಮ್ಮ ಪ್ರಕಾರ ಸೂಕ್ತ ಕಾರಣ ಅನ್ನೋದನ್ನ ನೀವೇ ಸಂದೇಶದ ಮೂಲಕ ತಿಳಿಸಿ ಅಂತ ಕೇಳಿದ್ದೆ. ಒಂದು ಆರ್ಥಿಕ ಮುಗ್ಗಟ್ಟು, ಮತ್ತೊಂದು ಮಾರ್ಗದರ್ಶನದ ಕೊರತೆ, ಇನ್ನೊಂದು ಸೋಲಿನ ಭಯ, ಕೊನೆಯದು ಏಕಾಗ್ರತೆಯ ಕೊರತೆ. ಯಾವುದು ಹೆಚ್ಚಾಗಿ ಯುವಕರಿಗೆ, ಅದರಲ್ಲೂ ಯುವ ಸಾಧಕರಿಗೆ ಎದುರಾಗುವಂತ ಪ್ರಮುಖ ಅಡೆತಡೆ ಅನ್ನೋದು

ನನ್ನ ಪ್ರಶ್ನೆ. ಹಾಗಿದ್ರೆ ಸೂಕ್ತ ಕಾರಣದ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನ ನಮಗೆ ರವಾನಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.

ಈಗಂತೂ ಸದ್ಯಕ್ಕೆ ಆರ್ಥಿಕ ಮುಗ್ಗಟ್ಟು, ಅನುಭವದ ಕೊರತೆ ಅಥವಾ ಮಾರ್ಗದರ್ಶನದ ಕೊರತೆ, ಸೋಲಿನ ಭಯ, ಜೊತೆಗೆ ಏಕಾಗ್ರತೆ ಇಲ್ಲದಿರೋದು, ಇಷ್ಟೇ ನಾಲ್ಕು ಹೇಳಿದೆಪ್ಪ. ಪ್ರೀತಿ ಅನ್ನೋದನ್ನ ನಾನು ಹೇಳಿಲ್ಲ. ಸದ್ಯಕ್ಕೆ ಅದನ್ನು ಹೊರಗಿಟ್ಟು ಈ ನಾಲ್ಕು ಆಪ್ಷನ್ಸ್ ನಾನು ನಿಮಗೆ ಕೊಟ್ಟಿದ್ದಾಗಿತ್ತು. ಯಾವುದು ಯುವ ಸಾಧಕರಿಗೆ ಅಡೆತಡೆ ಆಗು ನಿಲ್ಲುವಂಥದ್ದು ಸಾಧನೆಗೆ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಾ. ಪುಷ್ಪ ಶಾನುಭೋಗರ ಗದಗಾಯಿಂದ ಹೇಳ್ತಾ ಇದ್ದಾರೆ, ಫಿನಾನ್ಷಿಯಲ್ ಸ್ಟೇಟಸ್, ಆರ್ಥಿಕ ಸ್ಥಿತಿಗತಿ ಏನಿರುತ್ತೆ, ಮಾರ್ಗದರ್ಶನದ ಕೊರತೆ ಏನಿರುತ್ತೆ, ಹಾಗೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದು, ಜೊತೆಗೆ ಧೈರ್ಯ ಕೂಡ ಇಲ್ಲದೆ ಇರೋದು, ಎಲ್ಲವೂ ನಿಜವಾಗ್ಲೂ ಮ್ಯಾಟ್ರ್ ಆಗುತ್ತೆ ಮೇಡಮ್. ಯಾವ್ದು ಬಿಟ್ಟರು ತಪ್ಪು ಅಂತಾನೆ ಅನ್ಸುತ್ತೆ. ಎಲ್ಲವೂ ಬೇಕಾಗುತ್ತೆ ಇವತ್ತಿನ ಯೂತ್ ಸಕ್ಸಸ್ನ ಕಾಣೋದಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಪುಷ್ಪ ಹೇಳ್ತಾ ಇದ್ದಾರೆ. ಯಾಕೆ ಬೇಕು ಒಂದ್ರ ಬಗ್ಗೆ ಚರ್ಚೆ ಮಾಡೋದು, ನಾಲ್ಕು ಹೇಳ್ಬಿಡೋಣ ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಸಂದೇಶವನ್ನು ಕಳಿಸಿರೋದು ಮತ್ತಾರು ಅಂತ ಹೇಳಿದ್ರೆ, ಗೈಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದರ ಹೊರತಾಗಿ ಫಿನಾನ್ಸ್, ಆರ್ಥಿಕತೆ, ಇದು ಕೂಡ ಅವರಲ್ಲಿ ಎಷ್ಟೋ ಸಲ ಅವರನ್ನ ಕುಗ್ಗಿಸುತ್ತೆ, ಹೋಪ್ಸ್ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ, ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಆದರೆ ಯಾವುದನ್ನೂ ಕಳೆದುಕೊಳ್ಳದೆ ಅವರ ಮೇಲೆ ಅವರಿಗೆ ನಂಬಿಕೆ ಅನ್ನೋದು ಇರಬೇಕು, ಅವರ ಗುರಿಯತ್ತ ಅವರು ಸಾಗಬೇಕು, ಆಗಷ್ಟೇ ಅವರ ಗುರಿ ಫುಲ್ಫಿಲ್ ಆಗೋದಕ್ಕೆ ಸಾಧ್ಯ ಆಗೋದು ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಿಡಿಗಿರ ಕುಕ್ನೂರಿಂದ ಹಬ್ಬ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರಿ, ಫಸ್ಟ್ ಊಟ ಮಾಡೋಣ ಬನ್ನಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಕೇಳ್ತಾ ಇದ್ದೀರಾ. ಬಂದೆ ಬಂದೆ, ಇರಿ ಇರಿ ಬರ್ತೀನಿ. ಸಂದೇಶವನ್ನು ಕಳಿಸಿ ಮತ್ತಾರು ಹೇಳ್ತಿರೋದು ಅಂತ ಹೇಳಿದ್ರೆ, ಮಾರ್ಗದರ್ಶನ ಅನ್ನೋದಿದ್ದಿಲ್ಲ, ಅದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಅದು ಪ್ರತಿ ಸೆಕೆಂಡ್ಗೂ ಕೂಡ ಆ ಗೈಡೆನ್ಸ್, ಮಾರ್ಗದರ್ಶನ ಅವ್ರಿಗೆ ಬೇಕೇ ಬೇಕು. ಎಲ್ಲೋ ಒಂದು ಕಡೆ ಅದು ಹಾದಿ ತಪ್ಪು ಅಂದರೂ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನನ್ನ ಪ್ರಕಾರ ಮಾರ್ಗದರ್ಶನ ಅಥವಾ ಗೈಡೆನ್ಸ್ ತುಂಬಾ ಮುಖ್ಯ ಅಂತ ಹೇಳಿ ವೆಂಕಟೇಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಈ ಸಂದೇಶವನ್ನು ಕಳಿಸಿ, ಮೇಡಮ್ ಇಷ್ಟು ಸಿಂಪಲ್ ಆಗಿ ಎಲ್ಲರಿಗೂ ನಾವು ಒಂದೇ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯನಾ? ಇಟ್ಸ್ ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್ ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತು ನಾನು ಒಪ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಡಚಣೆ. ಸೊ ತುಂಬ ಮಾರ್ಗದರ್ಶನ ಸಿಕ್ಕಿ ಇಲ್ವಾ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ, ನನ್ನ ಬಗ್ಗೆ ನನಗೆ ಚೆನ್ನಾಗಿ ಸ್ವಯಂ ಅರಿವು ಇದೆ, ಜೊತೆಗೆ ನನ್ನಲ್ಲಿ ಕರೆಕ್ಟಾದಂತಹ ಸೋಲಿನ ಭಯ ಇಲ್ಲ, ಅದರೊಟ್ಟಿಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲ ಇದ್ದು, ಆರ್ಥಿಕ ಮುಗ್ಗಟ್ಟಿದ್ರೆ ಏನು ಮಾಡೋದು, ಅಥವಾ ಚೆನ್ನಾಗಿ ದುಡ್ಡಿದ್ದು ಅವರಲ್ಲಿ ಸೋಲಿನ ಭಯ ಇದ್ರೆ ಏನು ಮಾಡೋದು, ಈ ಥರ ಪರ್ಸನ್ ಟು ಪರ್ಸನ್, ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಭಿನ್ನವಾಗಿ ಇರೋವಂಥದ್ದು ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ನಿಮ್ಮ ಸಂದೇಶ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಸದ್ಯಕ್ಕೆ ನಮ್ಮ ಸಾಧಕರು ಕೂಡ ಎನ್ನ ಮ್ಯಾಲ ಮುನಿವಾರೆ ಅಂತ ಹೇಳಿ ಆರ್ಥಿಕ ಮುಗ್ಗಟ್ಟಿಗೆ ಹೇಳಬೇಕು, ಮಾರ್ಗದರ್ಶನದ ಕೊರತೆಗೆ ಹೇಳಬೇಕು, ಸೋಲಿನ ಭಯಕ್ಕೆ ಹೇಳಬೇಕು, ಹಾಗೆ ಏಕಾಗ್ರತೆಯ ಕೊರತೆಗೆ ಹೇಳಬೇಕು. ನನ್ನ ಮೇಲೆ ದಯಮಾಡಿ ಮುನಿಸ್ಕೋಬೇಡಿ, ನನ್ನ ಮೇಲೆ ಯಾವುದೇ ವಕ್ರದೃಷ್ಟಿಯನ್ನು ಬೀಳಬೇಡಿ ಅಂತ ಹೇಳಿ. ಹಾಗೆ ಯಾವುದು ತುಂಬ ಬಾಧಿಸೋದು ನಮ್ಮ ಯುವ ಸಾಧಕರಿಗೆ ಅನ್ನೋದನ್ನು ನಾನು ಕೇಳಿದ್ದೆ. ಬಹಳಷ್ಟು ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಸಾಧನೆ ಮಾಡೋರಿಗೆ ಸಾಮರ್ಥ್ಯ ಇದ್ದರೆ ಆದರೆ ಕೆಲವು ಅಡೆತಡೆಗಳು ದಾರಿ ತಪ್ಪಿಸುತ್ತೆ ಅಂತ ಹೇಳಿ ಅವರದ್ದೇ ಒಂದು ಲಿಸ್ಟ್ ಅನ್ನು ಹಾಕ್ಬಿಟ್ಟಿದ್ದಾರೆ. ತಾಳ್ಮೆ ಕೊರತೆ, ಗೊಂದಲ ಇರುವಂಥದ್ದು, ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಚಟ ಇರುವಂಥದ್ದು, ವೈಫಲ್ಯದ ಭಯ ಇರುವಂಥದ್ದು, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲದಿರೋದು, ಮಾರ್ಗದರ್ಶನದ ಕೊರತೆ ಇರೋದು ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲೊಬ್ಬರು ಒಂದು ಕವಿತೆ ಬರೆದುಬಿಟ್ಟಿದ್ದಾರೆ, ನಮ್ಮ ಚಿತ್ತವನ್ನು ತದೆಕಾವಗಿರಿಸುವುದೇ ಸವಾಲು, ಅದು ಅರಿತೇ ಇಣುಕುವುದು ಅತ್ತ ಇತ್ತ ಸುತ್ತಲೂ, ಮೈ ಮರೆತರೆ ಉಳಿಯುವುದೊಂದೇ ಕತ್ತಲು, ಅದ ಗೆದ್ದರೆ ಸಿಗುವುದು ಗೆಲುವಿನ ಘಮಲು ಅಂತ ಹೇಳಿ ದೇಶವಳ್ಳಿ ಶಿವು ಚಾಮರಾಜನಗರದಿಂದ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನನ್ನ ಪ್ರಕಾರ ಏಕಾಗ್ರತೆಯ ಕೊರತೆ ಬಗ್ಗೆ ನೀವು ಮಾತಾಡಿದ್ದೀರಿ, ಕರೆಕ್ಟಾ? ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ಇವತ್ತಿನ ಯುವಜನತೆಗೆ ಸರಿಯಾದ ಮಾರ್ಗದರ್ಶನ ಇಲ್ಲ, ಮತ್ತೆ ಅಂಕ ಆಧಾರಿತ ಶಿಕ್ಷಣ ಯುವಜನರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಅರವಿಂದ್ ಚಾಲೀಕರ್ ಅವರು ತಾಂಡಾದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿರೋದು ಏಕಾಗ್ರತೆ ಇಲ್ಲದಿರೋದೇ ಮುಖ್ಯ ಕಾರಣ, ಯಾಕಂದ್ರೆ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಮಾಡೇ ಮುಗಿಸೋದಿಲ್ಲ, ಅದನ್ನ ಬಿಟ್ಟು ಇನ್ನೊಂದ್ ಕಡೆಗೆ ಜಂಪ್ ಆಗ್ಬಿಟ್ಟಿರ್ತಾರೆ, ಇದೇ ಪ್ರಮುಖವಾದಂತ ಕಾರಣ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಮಣಿಕಂಠ ಅವರು. ಎಸ್, ಖಂಡಿತವಾಗಿ ಇದನ್ನ ನಾನು ಕೂಡ ಒಪ್ಕೊಳ್ತೀನಿ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗುತ್ತೆ. ನೀವಿನ್ನೂ ಸಂದೇಶ ಕಳಿಸಿಲ್ವಾ? ಯಾಕೆ? ನಿಮ್ಮ ಅಭಿಪ್ರಾಯ ರವಾನಿಸಿ. ಯುವಜನತೆಗೆ ಸಾಧನೆಗೆ ಅಡ್ಡಿಯಾಗಿ ನಿಲ್ಲೋದು ಆರ್ಥಿಕ ಮುಗ್ಗಟ್ಟ, ಸೋಲಿನ ಭಯವ, ಮಾರ್ಗದರ್ಶನದ ಕೊರತೆಯ ಅಥವಾ ಏಕಾಗ್ರತೆಯ ಕೊರತೆಯ? ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಮ ಹೆಸರಿನ ಜೊತೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ. 9480901013 ನಮ್ಮ ನಂಬರ್.

ಸುನಾಮಿಯೋ ಭೂಕಂಪವೋ ಏನೇ ಆದರೂ ನನ್ನ ಸಾಧನೆಯನ್ನು ನಾನು ಬಿಡೋದಿಲ್ಲ ಅನ್ನುವಂಥ ಅಚಲ ನಿರ್ಧಾರ ಇರಬೇಕಲ್ವೇ. ಅದ್ರ ಜೊತೆಗೆ ಆರ್ಥಿಕ ಮುಗ್ಗಟ್ಟು ಬರಬಾರ್ದು, ಸೋಲಿನ ಭಯ ಇರಬಾರ್ದು, ಏಕಾಗ್ರತೆಯ ಕೊರತೆ ಇರಬಾರ್ದು, ಮಾರ್ಗದರ್ಶನದ ಕೊರತೆಯಂತೂ ಇರಲೇಬಾರ್ದು ಅಲ್ವೇ. ಹಾಗಿದ್ರೆ ಯಾವುದು ಕೊರತೆ ಎದ್ದು ಕಾಣ್ತಾ ಇರೋದು ಇವತ್ತಿನ ಯುವಜನತೆಗೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ಇವತ್ತಿನ ಜನರಿಗೆ ಯಾವ ಕೊರತೆ ಹೆಚ್ಚು ಕಾಣ್ತಾ ಇದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಹಣಕಾಸಿನ ವ್ಯವಸ್ಥೆಯೇ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋಕ್ಕಾಗುತ್ತೆ ಇವತ್ತಿನ ಕಾಲದಲ್ಲಿ? ಇನ್ನು ಎರಡನೇದಕ್ಕೆ ಹೋದ್ರೆ ಅದು ಮಾರ್ಗದರ್ಶನದ ಕೊರತೆ ಹೇಳಿದ್ರಿ, ಅದು ಕೂಡ ತುಂಬಾ ಮುಖ್ಯ. ಜೀವನದಲ್ಲಿ ಸೋತ್ರೆ, ಒಂದು ಸಲ ಲಾಸ್ ಆದ್ರೆ ಮತ್ತೆ ತಿದ್ದುಕೊಂಡು ಮೇಲ್ ಬರಬೇಕು, ಅದಕ್ಕೆ ಏಕಾಗ್ರತೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಮತ್ತೆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಎಲ್ಲವನ್ನ ಸೇರಿಸಿ ಕಳಿಸ್ಬಿಟ್ಟಿದ್ದಾರೆ ಬಿಳೆಬಾವಿಯಿಂದ ಮಂಜುನಾಥ್ ಇಂದಿರಗಿ ಅವರು. ಹಾಗೆ ಸಂದೇಶ ಕಳಿಸಿದ್ದಾರೆ, ಎಸ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಫ್ಕೋರ್ಸ್ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಭಾಗ್ಯಶ್ರೀ ಅವರೇ. ಸಂದೇಶವನ್ನು ಕಳಿಸಿ, ನನಗಂತೂ ಹಣಕಾಸಿನ ಕೊರತೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ, ಆದ್ರೆ ಅದನ್ನೇನಾದ್ರೂ ಪಕ್ಕಕ್ಕಿಟ್ಟು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಗದರ್ಶನ ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಿಯಾಜ್ ಹಿರಿಯೂರ್ನಿಂದ, ಏಕಾಗ್ರತೆಯ ಕೊರತೆ ಮೇಡಮ್ ಏನಿದ್ರೇನು, ನಮ್ಮಲ್ಲೇ ಆ ಏಕಾಗ್ರತೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇರೋದು ಶುಭಶ್ರೀ, ಕಾರ್ಕೋಳದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಸೋಲುತ್ತೇನೆ ಅನ್ನೋ ಭಯ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನೀವೊಬ್ಬರೇ ಇವಾಗ ಫಸ್ಟ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ, ಧೈರ್ಯವಾಗಿದ್ದರೆ ಯಾವ ಕೆಲಸ ಕಾರ್ಯಗಳು ಕೂಡ ಸಾಧ್ಯ. ಅದೇ ಎಲ್ಲಿ ನಾನು ಸೋತೋಗ್ಬಿಡ್ತೀನೋ ಅನ್ನೋದು ಇತ್ತು ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಆಗತ್ತೆ. ಸೊ ಹೆಂಗೆ ಅಂತ ಹೇಳಿದ್ರೆ, ಫಿನಾನ್ಷಿಯಲಿ ನಾವು ಎಷ್ಟೇ ಸಮಸ್ಯೆಯಿಂದ ಇದ್ದರೂ ಕೂಡ ನಮಗೆ ಬೇರೆ ಬೇರೆ ಮೂಲಗಳಿಂದ ನಾವು ಹಣ ಹೊಂದಿಸ್ಕೋಬೋದು, ಸರ್ಕಾರದಿಂದ ಎಷ್ಟೊಂದು ಸಬ್ಸಿಡೀಸ್ ಸಿಗತ್ತೆ. ಸೊ ಅದಕ್ಕೆಲ್ಲ ನಾವು ಪ್ರಯತ್ನ ಮಾಡ್ಬೋದು. ಫಿನಾನ್ಷಿಯಲಿ ನಾವು ಕಷ್ಟದಲ್ಲಿದ್ವಿ ಅಂತ ಹೇಳಿದ್ರೆ ಸಾಧನೆ ಮಾಡುವಂತ ಹೊತ್ತಿನಲ್ಲಿ, ಆದರೆ ಸೋಲೋ ಭಯ ಇದೆಯಲ್ಲ ಅದು ನಮ್ಮನ್ನು ನಿಜಕ್ಕೂ ಕುಗ್ಗಿಸಿಬಿಡುತ್ತೆ ಸಾಧನೆಯಲ್ಲಿ ಅಂತ ಹೇಳಿ ಶುಭಾಶ್ರೀ ಅವರು ಕಾರ್ಕೋಳದಿಂದ ಹೇಳ್ತಾ ಇದ್ದಾರೆ. ಹಾಗೆ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದವರು ರಮೇಶ್ ಅವರು ಸಂದೇಶವನ್ನು ಕಳಿಸಿ, ಎಸ್ ಒಟ್ಟಾಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮನೆಯ ಪರಿಸ್ಥಿತಿ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಾಪರ್ ಗೈಡೆನ್ಸ್ ಬೇಕು ಮೇಡಮ್, ಫಿನಾನ್ಷಿಯಲಿ ಹೇಗೆ ಬೇಕಾದರೂ ಮ್ಯಾನೇಜ್ ಮಾಡ್ಬೋದು, ಆದರೆ ಪ್ರಾಪರಾಗಿ ಗೈಡೆನ್ಸ್ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗಿಯೂ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವೆಂಕಟೇಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗಿರ ಹರಿಹರ ಕೊಕ್ಕನೂರಿನಿಂದ ಏನು ಹೇಳ್ತೀರಾ ಸಂದೇಶ, ದಯವಿಟ್ಟು ಕ್ರಿಸ್ಪ್ ಆಗಿ ಹೇಳಿ, ಇಷ್ಟು ದೊಡ್ಡ ಪ್ರಬಂಧಗಳನ್ನು ದಯವಿಟ್ಟು ಕಳಿಸ್ಬೇಡಿ, ತುಂಬ ಕ್ರಿಸ್ಪ್ ಆಗಿ ಹೇಳಿ ಎಲ್ಲರ ಸಂದೇಶವನ್ನು ಕವರ್ ಮಾಡುವಂಥ ಕೆಲಸ ನಾನು ಮಾಡಬೇಕಲ್ವಾ ಆ ಕಾರಣಕ್ಕಾಗಿ. ಸೊ ಇವರು ಕೂಡ ಸವಾಲುಗಳ ಬಗ್ಗೆ ಹೇಳಿದ್ದಾರೆ, ಆತಂಕ, ಉದ್ಯೋಗದ ಭದ್ರತೆಯ ಕೊರತೆ ಇರುವಂಥದ್ದು, ಎಲ್ಲಿ ಸೋಲ್ತೀನಿ ಅನ್ನೋಂಥ ಭಯ, ಇದೆಲ್ಲವೂ ಕೂಡ ಆತ್ಮವಿಶ್ವಾಸದ ಕೊರತೆ ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜೀವ್ ಸನದಿ ಗೋಕಾಕ್ನಿಂದ ಸಂದೇಶವನ್ನು ಕಳಿಸಿ, ಸಾಧನೆ ಅನ್ನೋದು ಒಂದು ತಪಸ್ಸು, ಅದಕ್ಕಾಗಿ ನಿಜಕ್ಕೂ ಸಾಹಸ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಂದೇ ಗುರಿಯಲ್ಲಿ ಹೋಗದೆ ಹಲವು ಗುರಿಯನ್ನು ಇಟ್ಕೊಂಡು ಮಾರ್ಗದರ್ಶಕರಿಲ್ಲದೆ ಹೋಗ್ತಾರಲ್ಲ, ಅದು ನಿಜವಾದ ಸಮಸ್ಯೆ. ಹಾಗೆ ಮಾರ್ಗದರ್ಶಕರಿಲ್ಲ ಅಂತ ಹೇಳಿದಾಗ ಏಕಾಗ್ರತೆ ಕೂಡ ಕಳ್ಕೊಂಡು ಬಿಡ್ತಾರೆ, ಹಾದಿ ತಪ್ತಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಮಣಿಕಂಠ ಅವರು. ಯಸ್, ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ.

ಹೌದು, ಇದೇ ಥರ ಪ್ರತಿ ಕ್ಷಣ ಪ್ರಾರ್ಥನೆ ಮಾಡಬೇಕು. ಯಾವ ಪ್ರಾರ್ಥನೆ? ಸಾಧನೆಯ ಪ್ರಾರ್ಥನೆ ಮಾಡಬೇಕು. ಅದು ನಮ್ಮನ್ನು ಕಾಡುವ ಹಾಗೆ ಇರಬೇಕು. ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಆರ್ಥಿಕ ಮುಗ್ಗಟ್ಟು, ಮಾರ್ಗದರ್ಶನದ ಕೊರತೆ, ಏಕಾಗ್ರತೆಯ ಕೊರತೆ, ಎಲ್ಲವೂ ಒಂಥರ ಸವಾಲುಗಳೇ. ಆದರೆ ಯುವಕರ ಯಶಸ್ಸಿನ ಆದಿಯಲ್ಲಿ ಅತಿದೊಡ್ಡ ಅಡಚಣೆ ಅಂತ ಹೇಳಿದ್ರೆ ಅದು ಸೋಲಿನ ಭಯ. ಯಾಕೆ ಅಂತ ಹೇಳಿದ್ರೆ ಅದು ಅವಕಾಶಗಳ ಕೊರತೆಯಲ್ಲ, ಪ್ರಯತ್ನಿಸುವ ಧೈರ್ಯವನ್ನೇ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ನನ್ನ ಪ್ರಕಾರ ಇವತ್ತಿನ ಯುವಕರಿಗೆ ಭಯ ಮುಖ್ಯ ಕಾರಣ ಅನಿಸುತ್ತೆ. ಇದು ನನ್ನ ಅನುಭವ ಸಹ ಹೌದು. ನಾನು ನನ್ನ ಮನಸ್ಸಿನ ಭಾವನೆಗಳನ್ನು ಸಿಕ್ಕಾಪಟ್ಟೆ ಹಿಡಿದಿಟ್ಕೊಂತ ಇದೆ, ಮೆಸೇಜ್ ಎಲ್ಲ ಕಳಿಸ್ತೀನಿ. ಬಟ್ ಸ್ಟೇಜ್ ಮೇಲೆ ಮಾತಾಡಬೇಕು, ಆನ್ ಏರಲ್ಲಿ ಮಾತಾಡಬೇಕು ಯಾವಾಗಾದರೂ ಲೈನ್ ಸಿಕ್ಕಿದಾಗ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭಯ ಪಡ್ತೀನಿ. ರಮ್ಯಾ, ಹಾಗೆ ಎಂದಿನಂತೆ ಹಾಡುಗಳ ಆಯ್ಕೆ ಯಾವಾಗಲೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾಯಿದ್ರೆ, ಇದ್ರ ಜೊತೆಗೆ ಏನಿದು ಬೆಂಕಿಯಲ್ಲಿ ಅರಳು ಸ್ವಲ್ಪ ತಡವಾಗಿ ಚಟಪಟ ಅಂತ ಅನ್ನಬಹುದು, ಆದರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾತಾಡ್ತೀರಾ ಅಂತ ಹೇಳ್ತಾಯಿದ್ರೆ, ಹಾಗಿದ್ಮೇಲೆ ನೀವು ನನ್ನ ಜೊತೆ ನೆಕ್ಸ್ಟ್ ಆನ್ ಏರಲ್ಲಿ ಮಾತಾಡಲೇಬೇಕು. ವಾಣಿಶ್ರೀ ಅವರೇ, ಮಿಸ್ ಮಾಡೋ ಆಗಿಲ್ಲ. ವಾಣಿಶ್ರೀ ಅವರು ಧಾರವಾಡದಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾಯಿದ್ದಾರೆ, ಸೊ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಜೊತೆಗೆ ಡಿಸಿಷನ್ ಮೇಕಿಂಗ್, ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಸಾಮರ್ಥ್ಯ, ಜೊತೆಗೆ ಅವರು ಡಿಸಿಪ್ಲಿನ್, ಶಿಸ್ತನ್ನು ಪಾಲನೆ ಮಾಡದೇ ಇರುವಂಥದ್ದು ಲೈಫಲ್ಲಿ, ಇದೆಲ್ಲದರ ಜೊತೆಗೆ ಫಿನಾನ್ಷಿಯಲ್, ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು, ಇದೆಲ್ಲವೂ ಕೂಡ ಅವರ ಕೆರಿಯರ್ ಇರ್ಬೋದು, ಅವರ ಗೋಲ್ ಇರ್ಬೋದು, ಎಲ್ಲವನ್ನ ರೀಚ್ ಆಗಲಿಕ್ಕೆ ತುಂಬಾ ಕಷ್ಟ ಕೊಡುತ್ತೆ, ಅಡೆತಡೆಯಾಗಿ ನಿಲ್ಲುತ್ತೆ ಅನ್ನೋದನ್ನು ಹೇಳ್ತಾಯಿದ್ದಾರೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಮೊದಲನೇದಾಗಿ ಮಾರ್ಗದರ್ಶನದ ಕೊರತೆ, ಎರಡನೇದು ಸ್ವಲ್ಪ ಸೋಂಬೇರಿತನ ಸೇರ್ಕೊಳ್ಳುತ್ತೆ ಮೇಡಮ್ ಅಂತ ಭೋಜರಾಜ್ ಕಾಮ್ನಳ್ಳಿ ಅವರು ಪಂಜಾಬ್ನಿಂದ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಇದನ್ನು ಕೂಡ ಮರೆಯೋ ಹಾಗೆ ಇಲ್ಲ, ಎಲ್ಲಕ್ಕೂ ಕೂಡ ಗಾಡ್ ಫಾದರ್ ಬೇಕೇ ಬೇಕು ಅಂತ ಹೇಳಿ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ದೀಪಿಕಾ ರಾಜೇಂದ್ರ ಅಲವತ್ತೂರ್ ಗ್ರಾಮದಿಂದ ಹೇಳ್ತಾ ಇದ್ದಾರೆ, ಆಲತ್ತೂರ್ ಗ್ರಾಮದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಹೇಳ್ತಾ ಇದ್ದಾರೆ, ಏಕಾಗ್ರತೆ ಪ್ರಮುಖ ಕಾರಣ, ಜೊತೆಗೆ ಮಾರ್ಗದರ್ಶನದ ಕೊರತೆ ಕೂಡ ಅವರ ಒಂದು ಅಭಿವೃದ್ಧಿಗೆ ಮಾರಕ ಆಗಿ ನಿಲ್ಲುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸಿದ್ದಪ್ಪ ವಾಗಟ್ಟಿ ಇವರು ಹೇಳ್ತಾ ಇದ್ದಾರೆ, ಸವಣೂರು ತಾಲೂಕು ಹಾವೇರಿಯಿಂದ, ಏನಾದರೂ ನಾನು ಮುನ್ನುಗ್ತೀನಿ ಅನ್ನೋ ಧೈರ್ಯ ಬೇಕು, ಆರ್ಥಿಕ ಬೆಂಬಲ ಇದ್ದರೆ ಮಾತ್ರ ಎಲ್ಲ ಸಾಧ್ಯ ಆಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ರಾವ್ ಪಿ ಎಸ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸೊ ಶ್ರದ್ಧೆ ಅನ್ನೋದು ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲವೂ

ಬೇಕು. ಒಂದ್ ಲೆಕ್ಕದಲ್ಲಿ ಸೋಲಿನ ಭಯವೂ ಇರಬಾರದು, ಆರ್ಥಿಕ ಮುಗ್ಗಟ್ಟು ಇರಬಾರದು, ಅನುಭವದ ಕೊರತೆ ಅಂದ್ರೆ ಮಾರ್ಗದರ್ಶನದ ಕೊರತೆ ಕೂಡ ಇರಬಾರದು. ಏಕಾಗ್ರತೆ ನಮಗಿರುವಂತ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡೋ ಅಂಥದ್ದೇ ಏಕಾಗ್ರತೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲವೂ ಕೂಡ ಇದು ಒಂದಕ್ಕೊಂದು ಬೆಸೆದುಕೊಂಡಿರುವಂಥದ್ದು, ಸರಪಳಿಯ ಹಾಗೆ. ಯಾವುದೇ ಸರಪಳಿಯ ಮಧ್ಯೆ ಒಂದು ಕೊಂಡಿ ಬಿಚ್ಚೋಯ್ತು ಅಂತ ಹೇಳಿದ್ರು, ಒಂದರಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರು, ಮುಂದಿನ ಹೆಜ್ಜೆ ಅಥವಾ ಮುಂದಿನ ಸರಪಳಿಯ ಜಾಯಿಂಟ್ ಅಥವಾ ಜಂಟಿ ಆಗೋದಕ್ಕೆ ಅದು ನಿಜಕ್ಕೂ ಮಾರಕ ಆಗಿ ನಿಲ್ಲುವಂಥದ್ದು. ಹಾಗಾಗಿ ಒಂದಕ್ಕೊಂದು ಇಲ್ಲಿ ಸಂಪೂರ್ಣವಾಗಿ ಬೆಸೆದುಕೊಂಡಿದೆ ಅನ್ನೋದನ್ನಂತೂ ಮರೆಯೋ ಹಾಗಿಲ್ಲ.

ಒಂದು ಲೆಕ್ಕದಲ್ಲಿ ಯಶಸ್ಸಿನ ಜೊತೆ ಸ್ನೇಹ ಬೆಳೆಸ್ಕೊಳ್ಬೇಕು, ಅದ್ರ ಬಗ್ಗೆ ಒಂದು ಮೋಹ ಇಟ್ಕೊಳ್ಬೇಕು, ಆವಾಗ ನಿಜಕ್ಕೂ ಅದು ನಮ್ಮನ್ನ ತಂಬಿ ಹಿಡಿಯುತ್ತೆ. ತನೀಶ್ ಇವನ್ನ ಕಳಿಸಿದ್ದಾರೆ. ಎಸ್, ಭಾಗ್ಯ ಹೇಳ್ತಾ ಇದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಕೊಡಬೇಕು, ಏನಿದ್ರೇನು ಭಗವಂತ ಆರೋಗ್ಯನೇ ಕೊಡಲಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಸಾಧನೆಗೆ ತುಂಬ ಮುಖ್ಯ ಆರೋಗ್ಯ ಅಂತ ಹೇಳ್ತಿದ್ದಾರೆ. ಹೌದು ಭಾಗ್ಯ, ಅಷ್ಟಿಲ್ಲ ಹೇಳ್ತಾರ, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಎಲ್ಲದಕ್ಕೂ ಮೊದಲು ಕುಟುಂಬ ಸದಸ್ಯರ ಸಹಕಾರ ಬೇಕು, ಅದೇ ಇಲ್ಲ ಅಂತ ಹೇಳಿದ್ರೆ ಏನಿದ್ರೇನು ಪ್ರಯೋಜನ ಅಲ್ವಾ ಮೇಡಮ್ ಅಂತ ಉಮಾಕಿಶೋರ್ BTM ಲೇಔಟ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ, ಕುಟುಂಬ ಸಹಕಾರ ಅನ್ನೋದು ಒಂದು ಲೆಕ್ಕದಲ್ಲಿ ನಮಗೇನು ಕಾನ್ಫಿಡೆನ್ಸ್ನ ಕಳ್ಕೊಂಡಿದ್ರೆ ಅದನ್ನು ತುಂಬತ್ತೆ, ಸೋಲಿನ ಭಯ ಇದ್ರೆ ಅದನ್ನು ಹೋಗ್ಸುತ್ತೆ, ಮಾರ್ಗದರ್ಶನ ಬೇಕಾ ಅದನ್ನು ಕೂಡ ಕೊಡುತ್ತೆ, ಆರ್ಥಿಕ ಮುಗ್ಗಟ್ಟಲ್ಲಿ ಸಿಕ್ಕಾಕೊಂಡಿದ್ದೀರಾ ಸಾಧ್ಯ ಆದರೆ ಅದನ್ನು ಕೂಡ ಪರಿಹರಿಸ್ತಾರೆ. ಹಾಗಾಗಿ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಕುಟುಂಬ, ಹಾಗಾಗಿ ಕುಟುಂಬದ ಸಹಕಾರ ತುಂಬಾ ಮುಖ್ಯ. ವ್ಯಾಲಿಡ್ ಪಾಯಿಂಟ್, ಒಪ್ಕೊಳ್ತೀನಿ. ಹಾಗೆ ಸಂದೇಶವನ್ನು ಕಳಿಸಿದ್ದು ಯಾರು ಅಂತ ಹೇಳಿದ್ರೆ ಈ ಸಲ, ಎಸ್, ಯಶಸ್ಸಿನ ಹಾದಿಯಲ್ಲಿ ನೀವು ಹೇಳದಂತಹ ನಾಲ್ಕು ಅಂಶಗಳು ಇದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಹಿರಿಯರು ತಂದೆ ತಾಯಿಯರ ಮಾತಿಗೆ ಬೆಲೆ ಕೊಟ್ಟು ಅವರ ಹಾದಿಯಲ್ಲೇ ನಡೆದಾಗ ಯಶಸ್ಸು ಸಿಗತ್ತೆ, ಇದು ನನ್ನ ಅನಿಸಿಕೆ, ಎಲ್ಲ ಗೀತೆಗಳು ಸೂಪರ್ ಅಂತ ಹೇಳಿ ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾನ್ಫಿಡೆಂಟ್, ಏಕಾಗ್ರತೆ ಬೇಕು, ಎಸ್ ನನ್ನ ಕೈಲಾಗುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಮಗೊಂದು ರೀತಿಯ ನಂಬಿಕೆ, ಸ್ವನಂಬಿಕೆ ಅದಿತ್ತು ಅಂತ ಹೇಳಿದ್ರೆ, ಸೊ ಏನು ಬೇಕೋ ಸಾಧಿಸ್ಬೋದು ಅಂತೇಳಿ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನೀವು ಹೇಳಿದಂಥ ಎಲ್ಲ ಪಾಯಿಂಟ್ಸ್ ಕೂಡ ತುಂಬ ಪ್ರಮುಖವಾಗಿ ಇರುವಂಥದ್ದು, ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ಮೀರಿ ಬೆಳಿಬೇಕು ಅಂತ ಹೇಳಿದಾಗ ಯಶಸ್ಸಿನ ಕಡೆಗೆ ನಾವು ದಿಟ್ಟ ನಿಲುವನ್ನು ಇಟ್ಕೊಂಡಿರಬೇಕು. ಯಾವುದೇ ಆರ್ಥಿಕ ಮುಗ್ಗಟ್ಟು ಬಂದರೂ ಅದಕ್ಕೊಂದು ಹಾದಿ ಹುಡುಕೊಳ್ಬೇಕು, ಒಂದು ಯಾವುದೋ ಸಮಸ್ಯೆ ಬಂತಂತ ಕೈಕಟ್ಟಿ ಕೂರೋ ಹಾಗಿಲ್ಲ, ಎಲ್ಲವನ್ನೂ ಹಿಂದಿಕ್ಕಿ ಮುನ್ನಡೆದಾಗ ಮಾತ್ರ ಯಶಸ್ಸು ನಮ್ಮದಾಗತ್ತೆ. ಈ ಪಾಠ ಇವತ್ತಿನ ಯುವಜನತೆಗೆ ಹೇಳ್ಕೊಡೋವಂಥ ಕರ್ತವ್ಯ ಪೋಷಕರದ್ದು, ಹಾಗಾಗಿ ಪೋಷಕರು ತಮ್ಮ ಕರ್ತವ್ಯವನ್ನು ಮರೆಯೋ ಹಾಗಿಲ್ಲ, ಯಾಕಂದರೆ ಇವತ್ತು ಜಾಗತಿಕ ಪೋಷಕರ ದಿನ. ನಿಮ್ಮ ಕರ್ತವ್ಯವನ್ನು ಮತ್ತೆ ಇವತ್ತು ನಾನು ನಿಮಗೆ ನೆನಪು ಮಾಡ್ತಾ, ನನ್ನ ಕರ್ತವ್ಯವನ್ನು ನಾನು ನೆನಪಿಸಿಕೊಳ್ಳುತ್ತಾ ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಟಟಾ ಬಬಾಯ್ ಹೇಳ್ತಾ ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಗುಡ್ ಈವ್ನಿಂಗ್ ಶುಭ ಸಂಜೆ ಸ್ನೇಹಿತರೆ. 101.3 MHz ನೀವು ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:02 ಆಗಿದೆ. ಮಾರ್ವೆಲಸ್ ಮಂಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜಿ ಕುಸುಮ. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡೋ ಹೊತ್ತು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಣ್ಣ ಹಾಡುಗಳನ್ನ ಕೇಳ್ತಾ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ನಮಗೆ ಸಂದೇಶವನ್ನ ಕಳಿಸಬಹುದು. 9489091013 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇನ್ನು ವಿಷಯ ಏನು ಅಂತ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಅಫೀಷಿಯಲಿ ಮಳೆಗಾಲ, ಇನ್ನು ಕೆಲವೇ ದಿನಗಳಲ್ಲಿ ಮಾನ್ಸೂನ್ ಆರಂಭ ಆಗುತ್ತೆ. ಆದರೆ ಈಗಾಗಲೇ ಪ್ರೀ ಮಾನ್ಸೂನ್ ಶವರ್ಸ್ ಅಂತೂ ಆಕ್ಟಿವ್ ಆಗೇ ಇದೆ. ಇನ್ನು ಮಳೆ ಬರೋ ಸಮಯ ಹೆಚ್ಚಾಗಿ ದಿನದಲ್ಲಿ ಯಾವಾಗ ಅಂತ ಅಂದರೆ ಅದು ಸಂಜೆ ಟೈಮೇ ಅಲ್ವಾ? ಸ್ಕೂಲ್ನಿಂದ ಮಕ್ಕಳು ಮನೆಗೆ ಬರಬೇಕು ಅಂತ ಖುಷಿಯಾಗಿರುವಾಗ ಮಳೆ ಬರುತ್ತೆ. ಹಾಗೆ ಆಫೀಸ್ನಿಂದ ಆಗಿರಬಹುದು, ಕಾಲೇಜ್ನಿಂದ ಎಲ್ಲರೂ ಹೊರಡೋ ಸಮಯಕ್ಕೆ ಕರೆಕ್ಟಾಗಿ ಮಳೆ ಶುರುವಾಗುತ್ತೆ. ಅಂಥ ಸಮಯದಲ್ಲಿ ಮಳೆ ಕಡಿಮೆ ಆಗಲಿ ಅಂತ ಪಕ್ಕದಲ್ಲೇ ಇರುವಂತಹ ಒಂದು ಕ್ಯಾಂಟೀನ್ಗೋ ಹೋಟೆಲ್ಗೋ ಹೋಗಿ ಕಾಫಿ ಟೀ ಏನೋ ಒಂದು ತಗೊಂಡು ಅದರ ಜೊತೆಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಸಾಕಷ್ಟು ಜನರಿಗೆ ಅನಿಸುತ್ತೆ. ಸೊ ಮಳೆಗಾಲದ ಸಂಜೆ ನಿಮಗೆ ತಿನ್ನಬೇಕು ಅಂತ ಅನಿಸೋ ಸ್ನ್ಯಾಕ್ಸ್ ಏನು, ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ ಮಳೆಗಾಲದ ಸಂಜೆ ಸವಿದ ತಿಂಡಿಯ ಕತೆ ನಮ್ಮ ನಾನ್ ಸ್ಟಾಪ್ ಸಂಜೆಯ ಕಾರ್ಯಕ್ರಮದ ವಿಷಯ. ನೋಡೋಣ ಯಾವೆಲ್ಲ ತಿಂಡಿಗಳು, ಸ್ನ್ಯಾಕ್ಸ್ ನಿಮಗೆ ಮಳೆಗಾಲದ ಸಂಜೆ ತಿನ್ನೋದಕ್ಕೆ ಇಷ್ಟ ಆಗತ್ತೆ ಅಂತ ನೀವು ಸಂದೇಶಗಳಲ್ಲಿ ಕಳಿಸ್ತೀರಾ ಅಂತ ನೋಡೋದಕ್ಕೆ ನಾನಂತೂ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ನೋಡೋಣ ನಿಮ್ಮ ಸಂದೇಶಗಳು ಆದಷ್ಟು ಬೇಗ ತಲುಪಲಿ. ಈಗ ಲವ್ ಯು ಆಲಿಯಾ ಸಿನಿಮಾದ ಒಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3.

ಸಂಜೆ ವೇಳೆಯಲ್ಲಿ ಮಳೆ ಬೀಳುವಂತಹ ಟೈಮ್ನಲ್ಲಿ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡಾ ವಡೆ ಇದೆಲ್ಲ ತಿನ್ನುವಂತಹ ಸಮಯ ಅಂತ ಸಾಕಷ್ಟು ಸ್ನೇಹಿತರು ಈಗಾಗಲೇ ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದಾರೆ ಅವರ ಮೆಚ್ಚಿನ ಸ್ನ್ಯಾಕ್ಸ್ ಯಾವುದು ಅಂತ. ಇನ್ನು ಮಳೆ ಸುರಿತಾ ಇದ್ರೆ ತಂಪಾದ ವಾತಾವರಣ ಇರುತ್ತೆ, ಹಾಗಾಗಿ ಸಾಕಷ್ಟು ಜನರಿಗೆ ಬಿಸಿ ಬಿಸಿಯಾಗಿ ಬಜ್ಜಿ ಪಕೋಡ ವಡೆ ಬೋಂಡಾ ತಿನ್ನಬೇಕು ಅನ್ಸುತ್ತೆ. ಅದರಲ್ಲೂ ಮೆಣಸಿನಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಹಾಗೆ ಕ್ಯಾಪ್ಸಿಕಮ್ ಬಜ್ಜಿ, ಗರಿಗರಿಯಾಗಿರುವಂತಹ ಪಕೋಡ, ಆಲೂ ಬೋಂಡ, ಹೀಗೆ ಬಹಳಷ್ಟು ಆಪ್ಷನ್ಗಳಿರುತ್ತಲ್ವ. ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅವರು ತಿಂತಾರೆ. ಇನ್ನು ಈ ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳು, ಫ್ರೈಡ್ ಐಟಮ್ಸ್ನ ಚಳಿ ಅಥವಾ ಮಳೆಗಾಲದಲ್ಲೇ ತಿನ್ನಬೇಕು, ರುಚಿ ನೋಡಬೇಕು ಅಂತ ಆಸೆಯಾಗೋದು ಹೆಚ್ಚು. ಅದ್ಯಾಕೋ ಏನೋ, ಆದರೆ ಮಳೆ ಬೀಳೋವಾಗ್ಲೇ ನಮ್ಮ ಟೇಸ್ಟ್ ಬಡ್ಸ್ಗೆ ಇಂತಹ ಪದಾರ್ಥಗಳು ನೆನಪಾಗೋದು, ಅಲ್ಲಿವರೆಗೂ ಮರ್ತಿರುತ್ತೇನೋ ಅಂತ ಅನಿಸೋ ಮಟ್ಟಿಗೆ ಆಗ ನೆನಪಾಗುತ್ತೆ. ಇನ್ನು ಮಳೆಗಾಲದ ಸಂಜೆಯ ತಿಂಡಿ ಅಂದರೆ ಸ್ನ್ಯಾಕ್ಸ್, ಕುರುಕುಲು ತಿಂಡಿ ಏನು ನಿಮಗೆ ಇಷ್ಟ ಆಗುತ್ತೆ, ಅದು ನಿಮ್ಮ ಮನೆಯಲ್ಲಿ ಮಾಡುವಂಥದ್ದ ಅಥವಾ ಹೊರಗಿನ ರುಚಿನ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಹೆಸರು ಸಹ ಇರಲಿ ಸ್ನೇಹಿತರೆ. ಯಾಕಂದರೆ ಈಗಾಗಲೇ ಬಂದಿರುವಂಥ ಸಂದೇಶಗಳಲ್ಲಿ ತಮ್ಮ ಹೆಸರನ್ನ ಕೆಲವರು ತಿಳಿಸಿಲ್ಲ, ಮುಂದಿನ ಸಂದೇಶದಲ್ಲಿ ನಿಮ್ಮ ಹೆಸರು ಇರಲಿ. ಈಗ ಟಗರು ಸಿನಿಮಾದ ಟೈಟಲ್ ಟ್ರ್ಯಾಕ್ ಮುಡಿ ಬರ್ತಾ ಇದೆ, ಕೇಳ್ತಾರಿ ಕನ್ನಡ ಕಾಮನ ಬಿಲ್ಲು. ಇದು ಸಂಜೆಯ ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20 ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಗಿರ್ಮಿಟ್ ಕಾರ್ಯಕ್ರಮದ ಮೊದಲಿಗೆ ಕೇಳಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಉಸಿರೇ ಉಸಿರೇ ಚಿತ್ರದ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ವಿವೇಕ್ ಚಕ್ರವರ್ತಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ರಂಗಸಮುದ್ರ ಚಿತ್ರದ್ದು, ಹಾಡಿದ್ದಾರೆ ವಿಜಯ್ ಪ್ರಕಾಶ್. ವಿಘ್ನೇಶ್ ಚನ್ನಗಿರಿ ಅವರ ಸಾಹಿತ್ಯಕ್ಕೆ ದೇಸಿ ಮೋಹನ್ ಅವರ ಸಂಗೀತವಿದೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಬಘೇರಾ ಚಿತ್ರದ್ದು. ಹಾಡಿದ್ದಾರೆ ಹರ್ಷಿಕಾ ದೇವನಾಥ್. ಸಾಹಿತ್ಯ ಪ್ರಮೋದ್ ಮರವಂತೆ, ಸಂಗೀತ ಅಜ್ನೀಶ್ ಬಿ ಲೋಕನಾಥ್.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ ಪ್ರಣಯಂ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರದಿಂದ ಕಪಿಲನ್ ಅವರ ಧ್ವನಿಯಲ್ಲಿ ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ಸಾಹಿತ್ಯಕ್ಕೆ ಗಗನ್ ಬಡೇರಿಯಾ ಅವರ ಸಂಗೀತ ನಿರ್ದೇಶನ.

ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ ವಿದ್ಯಾಪತಿ ಚಿತ್ರದಿಂದ. ಸುಜಿತ್ ವೆಂಕಟರಮಣಯ್ಯ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರು ಹಾಗೂ ಸುಪ್ರಿಯಾ ರಾಮ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಇದುವರೆಗೂ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಆಲಿಸಿದಿರಿ.

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
5: ಇಬ್ಬರು ಕಣ್ಣಿಗೆ ಕಾಣೋ
6: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
7: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
8: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
9: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
10: ಹಲ್ಲುಜ್ತಾ ಇದೀನಿ ಕಣಮ್ಮ.
9: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ. ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
10: ಸರಿ, ನಿಲ್ಸಿದೀನಿ ಬಿಡು.
9: ತಾಯಮ್ಮ, ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
11: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
9: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
11: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
10: ಅಮ್ಮ, ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
12: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ. ಗೊತ್ತಾಯ್ತಾ?
13: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲಜ

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ.

ಆಕಾಶವಾಣಿ ಬೆಂಗಳೂರು. ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿರಂಗ. ರಾಜ್ಯದಲ್ಲಿ ಮಾರಾಟವಾಗುವ ಗೊಬ್ಬರಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಕುರಿತು ಡಾಕ್ಟರ್ ಎಂವಿ ರವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಜನಪದ ಸಂಗೀತದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ ಮೇಳವಾದನ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಜನಪದ ಕಾರ್ಯಕ್ರಮ ವೈವಿಧ್ಯ. ಕರಪಾಲ ಮೇಳ ಕಥಾಭಾಗ, ಬಿಲ್ವಶೇಖರ ವಿಲಾಸ. ಪ್ರಸ್ತುತಪಡಿಸುವವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. 10:00 ವನಿತಾ ವಿಹಾರ, ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆಯ ಪ್ರಸಾರದಲ್ಲಿ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ, ದಿವಾಕರ್ ಡೊಂಗ್ರೆ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಬಿಜಿ ವಿನುತಾ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು, ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶ ಬುಟ್ಟಿ, ಬಾನುಲಿ ಕಲಿಗಳು, ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆಪ್ಪಲ್. 11:00 ಸವಿನೆನಪು. 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ. ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಈ ಕುರಿತು ಎಸ್ಟಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ ಜಿ ಮಿಷಿನ್, ಈ ಕುರಿತು ಮಾತನಾಡುತ್ತಾರೆ ಎಂ ರವಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್

ಬರುವ 15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ಅವಲೋಕನ, 6:51ಕ್ಕೆ ಕೃಷಿ ರಂಗ. ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತು ಡಾಕ್ಟರ್ ಲತಾ HS ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ HGowda. ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45ಕ್ಕೆ ಸಿರಿಗಂಧ, 9:15ಕ್ಕೆ ಗಣೇಶ್ ದೇಸಾಯಿ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. 9:30ಕ್ಕೆ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00ಗೆ ಅಧಿಕ ಮಾಸದ ಮಹತ್ವ ಈ ಕುರಿತು ಅನಘಾ ಪ್ರಸಾದ್ ಅವರಿಂದ ಕಥಾ. 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಹಳೆಯ ಚಿತ್ರಗೀತೆಗಳು. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಡಾಕ್ಟರ್ ಆರ್ ದ್ವಾರಕೀನಾಥ್, ಕಾಯಕ ಜೀವಿ, ಸದೃಢ ಮನಸ್ಸು, ಸಮುದಾಯದ ಅಭಿವೃದ್ಧಿಯಲ್ಲಿ ತುಂಬಾ ಕೆಲಸ ಮಾಡಿದವರು. ಕೃಷಿ ಇಲಾಖೆಯಲ್ಲಿದ್ದರು, ಕೃಷಿ ಪದವೀಧರರು, ತರಬೇತಿ ನೀಡಿದರು, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ವಿಶ್ವ ಆಹಾರ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ, ಕೃಷಿ ಆಯೋಗದ ಅಧ್ಯಕ್ಷರಾಗಿ, ಹೀಗೆ ಬಹಳಷ್ಟು ಸ್ತರಗಳಲ್ಲಿ ಕೆಲಸ ಮಾಡಿದವರು ಆರ್ ದ್ವಾರಕೀನಾಥ್.
2: ಮಹಾಮಹಾ ಇಂಗ್ಲಿಷ್ ಗ್ರಂಥಗಳನ್ನು ಓದಿದಂಥ ವ್ಯಕ್ತಿಗಳು ನನ್ನ ಕ್ಲಾಸ್ನಲ್ಲಿದ್ದರು. ರಾಮಕೃಷ್ಣ ಅವರು, ನಂಜುಂಡಪ್ಪನವರು, ವೈ ಚಂದ್ರಶೇಖರ್ ಅವರು, ಇವರು ಆಗಿನ ಕಾಲಕ್ಕೆ ಪ್ರಸಿದ್ಧರಾದಂತಹ ಸಾಹಿತಿಗಳ ಗ್ರಂಥಗಳನ್ನೆಲ್ಲ ಓದ್ತಾರೆ, ಅದರ ವಿಚಾರವನ್ನು ನಮ್ಮಂಥವ್ರಿಗೆ ಹೇಳ್ತಾ ಇದ್ದರು. ಅದರಿಂದ ನಾನು ಆ ಗ್ರಂಥಗಳನ್ನ ನೇರವಾಗಿ ಓದಿದ್ರು ಕೂಡ ಅವನ್ನೆಲ್ಲ ಗ್ರಹಿಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ಹೀಗಾಗಿ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಒಂದು ಅವಕಾಶ ತಾನೇ ತಾನಾಗಿ ಸಿಕ್ತು ಅಂತ ನನಗನ್ನಿಸ್ತದೆ. ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಓದೋ ಕಾಲಕ್ಕೂ ಕೂಡ ಇವರು ಬಾಟ್ನಿ ಝುವಾಲಜಿ ಎಲ್ಲ ಓದ್ಕೊಂಡು ಬಂದಿದ್ದವರು, ನನಗೆ ಮಾರ್ಗದರ್ಶನ ಮಾಡಿದ್ರು, ನನ್ನಂಥವ್ರಿಗೆ ಬೇರೆಯವ್ರಿಗೂ ಮಾಡಿದ್ರು. ಇದನ್ನ ಅವಕಾಶ ಪಡ್ಕೊಂಡು ನಾನು ಈ 3 ವರ್ಷಗಳಲ್ಲಿ 2 ಸಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ಮತ್ತೆ ಕೊನೆ ವರ್ಷದಲ್ಲಿ 3 ಜನ ಫಸ್ಟ್ ಕ್ಲಾಸ್ ಇದ್ರು, ಅದರಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು ನನಗೆ. ಮಿಕ್ಕವರಿಬ್ಬರು BSc ಆಗಿದ್ರು, ನಾನೊಬ್ಬ ಇಂಟರ್ಮೀಡಿಯೇಟ್. ಆದ್ದರಿಂದ ನನಗೂ ಒಂಥರ ತೃಪ್ತಿ ಆಯಿತು. ಮತ್ತು ನನಗೆ ಮಾರ್ಗದರ್ಶನ ಮಾಡಿದಂಥ ನನ್ನ ಹಿರಿಯ ಕ್ಲಾಸ್ಮೇಟ್ಸ್ಗೂ ಕೂಡ ಒಂದು ಸಂತೋಷ ಆಯಿತು. ಇದು ಮುಗಿಸಿದ ತಕ್ಷಣ KH ಶ್ರೀನಿವಾಸನ್ ಅವರು ಅವಾಗ ಕೃಷಿ ನಿರ್ದೇಶಕರಾಗಿದ್ದರು. ಪರೀಕ್ಷೆ ಮುಗಿದು ರಿಸಲ್ಟ್ಸ್ ಬಂದ ದಿವಸವೇ ನನಗೆ ಆರ್ಡರ್ ಬಂತು. ಭದ್ರಾವತಿನಲ್ಲಿ ಭದ್ರಾ ರಿಸರ್ವ್ ಪ್ರಾಜೆಕ್ಟ್ಗೆ ಸಾಯಿಲ್ ಸರ್ವೆ ಆಫೀಸರ್ ಆಗಿ ಹಾಕಿದ್ರು. 10 ಜನದೇ 6 ಜನ ಡಿಸ್ಟ್ರಿಕ್ಟ್ ಆಯ್ಕೊಂಡ್ರು. ನಮಗೆ ಆ ಸಮಯಕ್ಕೆ ಒಂದು USAID ಸಹಕಾರ ಸಂಸ್ಥೆ ಸಂಘ ಅಥವಾ ಮಂಡಳಿ ಇಲ್ಲಿತ್ತು. ಟೆನಿಸಿ ಯೂನಿವರ್ಸಿಟಿಯಿಂದ ಬಂದಿತ್ತು ಆ ಟೀಮ್. ಅವರು ಮಳವಳ್ಳಿ ಮಂಡ್ಯದಲ್ಲಿ ಒಂದು ಫೋರ್ಡ್ ಫೌಂಡೇಶನ್ದು ಪ್ರಾಯೋಗಿಕ ವಿಸ್ತರಣಾ ಕೇಂದ್ರ ಪ್ರಾರಂಭ ಆಯಿತು. ಒಂದು ಟ್ರೈನಿಂಗ್ ಸೆಂಟರು, ಒಂದು ಎಕ್ಸ್ಟೆನ್ಷನ್ ಸೆಂಟರು. ಟ್ರೈನಿಂಗ್ ಕಮ್ ಎಕ್ಸ್ಟೆನ್ಷನ್ ಸೆಂಟರ್ ಅಂತ, ಪೈಲಟ್ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಅಂತ. ಫೋರ್ಡ್ ಫೌಂಡೇಶನ್ ಅವರು ದುಡ್ಡು ಕೊಟ್ಟರು, ಗೈಡೆನ್ಸು ಕೊಟ್ಟರು. ಇಂಥದ್ದು 5 ಸಂಸ್ಥೆಗಳು ಇಡೀ ಭಾರತದಲ್ಲಿ ಅವಾಗ ಪ್ರಾರಂಭ ಆಯಿತು. KM ಮುನ್ಷಿ ಅವರು ಬಂದು, ಆಗಿನ ಕಾಲಕ್ಕೆ ಕೃಷಿ ಮಂತ್ರಿಗಳು, ಅವರು ಬಂದು ಮಂಡ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ಈ USAID ತಂಡದವರು, ನೀವು ಯಾರು ಫೀಲ್ಡ್ ವರ್ಕ್ ಮಾಡೋಕ್ಕೆ ಗ್ರಾಮ ಸೇವಕರ ತರಹ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂದರು. ನಾನು, ನಂಜುಂಡಪ್ಪನವರು, ಮತ್ತು ಗೋಪಾಲಕೃಷ್ಣ ಅವರು, ಮತ್ತು ಅಲಸಿಂಗ್ ರಾಜಾರ್ಯ, 4 ಜನ ಡಿಸ್ಟ್ರಿಕ್ಟ್ ವರ್ಕ್ಗೆ ಹೋಗದೆ ಈ ವರ್ಕ್ ನಾವು ಚುನಾಯಿಸ್ಕೊಂಡ್ವಿ. ನಮಗೆ ಗೊತ್ತಿತ್ತು ಇದು ಹಳ್ಳಿಯಲ್ಲಿ ಒಬ್ಬ ಫೀಲ್ಡ್ ಅಸಿಸ್ಟೆಂಟ್ ಅಥವಾ ಅಗ್ರಿಕಲ್ಚರ್ ಇನ್ಸ್ಪೆಕ್ಟರ್ ಹಾಗೆ ಕೆಲಸ ಮಾಡಬೇಕು ಅಂತ ಗೊತ್ತಿತ್ತು. ಮನಃಪೂರ್ವಕವಾಗಿ ಇದನ್ನ ಯಾಕೆ ನಾವು ಚುನಾಯಿಸ್ಕೊಂಡ್ವಿ ಅಂದರೆ, ನಾವು ಏನಾದರೂ ಪ್ರಾಯೋಗಿಕವಾಗಿ ಅನುಭವದ ಮೂಲಕ ಪ್ರಾಕ್ಟಿಕಲ್ ಆಗಿ ಅಗ್ರಿಕಲ್ಚರ್ ಕಲಿಬೇಕು ಅಂದರೆ ಇದೊಂದೇ ದಾರಿ ಅನ್ನೋ ದೃಷ್ಟಿಯಿಂದ ನಾವು ಫೀಲ್ಡ್ ವರ್ಕ್ ಚುನಾಯಿಸ್ಕೊಂಡ್ವಿ. ಪೈಲಟ್ ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ನಲ್ಲಿ ಮಳವಳ್ಳಿನಲ್ಲಿ ನಾನು 52ರಿಂದ 56 ತನಕ ಕೆಲಸ ಮಾಡಿದೆ. ಆವತ್ತಿಗೆ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ನನ್ನ ಗುರುತಿಸೋದಕ್ಕೆ ಜನ ಸಾಧ್ಯವಾಯಿತು. ಆ ಕಡೆ ಹಳ್ಳಿ ಜನವೂ ಗುರುತಿಸಿದ್ರು, ಈ ಕಡೆ ಮೇಲಧಿಕಾರಿಗಳು ನನ್ನ ಗುರುತಿಸಿದ್ರು. ಅದಾದ ನಂತರ

0: ಅದಕ್ಕೂ ಪ್ರಮೋಷನ್ಗಳಂತಂದ್ರೆ ನನ್ನ ಕಲೀಗ್ಸ್ ಎಲ್ಲ ಅವರವ್ರ ಜಾಗದಲ್ಲಿದ್ದಾಗ ಎರಡೆರಡು ಮೂರು ಮೂರು ಪ್ರಮೋಷನ್ಗಳು ನನಗೆ ಬಂತು. ಆ ದೇವರ ಕೃಪೆ ಮತ್ತು ದೊಡ್ಡವರ ಆಶೀರ್ವಾದ ಅಂತ ನಾನು ಅಂದ್ಕೊಳ್ತೇನೆ. ಈ ಅಲ್ಲಿರೋ ಕಾಲಕ್ಕೆ ಏನಾಯ್ತು ಅಂದ್ರೆ 12 ತಿಂಗಳದ ಕೋರ್ಸ್ ಇದು, MSc ಸೋಷಿಯಲ್ ಸೈನ್ಸಸ್. ಆದ್ರಿಂದ ಒಂದೂವರೆ ವರ್ಷ ಎರಡು ವರ್ಷ ಹಿಡಿಯೋದಿಲ್ಲ, 9 ತಿಂಗಳಲ್ಲೇ ಮುಗಿಸ್ಬಿಟ್ಟೆ ನಾನು. ಆವಾಗ ಏನು ಬರೆದ್ರು, ಮಲ್ರಾಜ್ ಅವರು ಡೈರೆಕ್ಟರ್ ಆಗಿದ್ರು, ನಮ್ಮ ಪ್ರೊಫೆಸರ್ ಏನು ಬರೆದ್ರು ಅಂದ್ರೆ, ಇಫ್ ಯು ಸೆಂಡ್ ಅಸ್ ಮೋರ್ ದ್ವಾರಕೀಸ್ ವಿ ವುಡ್ ಲೈಕ್ ಇಟ್ ಮೋರ್ ಅಂತಂದ್ರು, ಎಂಥವ್ರನ್ನೇ ಕಳಿಸಿ ಅಂತಂತ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕೃಷಿ ತಜ್ಞ ಡಾಕ್ಟರ್ ದ್ವಾರಕೀನಾಥ್ ಅವರ ಮಾತುಗಳನ್ನು ಕೇಳಿದಿರಿ. ಡಾಕ್ಟರ್ ದ್ವಾರಕೀನಾಥ್ ಅವರು ಕೃಷಿ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಅವರ ಅನುಭವಗಳನ್ನು ಮತ್ತೊಂದು ಸಂಚಿಕೆಯಲ್ಲಿ ಕೇಳೋಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಬೆಂಗಳೂರು 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
6: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶೂಯಂತಾಂ, ಪ್ರವಾಚಕಃ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮ್ಯಾಮಾಯಾ ರಾಷ್ಟ್ರಪತಿ ಊ ಮಿನ್ ಆಂಗ್ ಲೈನ್ ಚ ನವದೆಹಲ್ಯಾಂ ದ್ವಿಪಕ್ಷೀಯೋಪವೇಶನ ಕೃತವಂತೌ. ಉಭಯೋಃ ಮಧ್ಯೆ ಐತಿಹಾಸಿಕ ಸಭ್ಯತಾಗತ ಸಂಬಂಧಾನ್ ಸುದೃಢೀಕರ್ತುಂ ವಾರ್ತಾ ಅಭವತ್. ಭಾರತ ಓಮಾನ ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧಿಃ CEPA ಇತಿ ಅದ್ಯ ಕ್ರಿಯಾನ್ವಿತಃ ಅಭವತ್. ಅನೇನ ಭಾರತೀಯ ನಿರ್ಯಾತಕೇಭ್ಯಃ ಓಮಾನೆ ಪ್ರತಿಶತಂ 98% ವಿಪಣೌ ಶುಲ್ಕಮುಕ್ತ ಕಾರ್ಯಾನುಮತಿ ಭವಿಷ್ಯತಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾಯಾಃ 6 ವರ್ಷ ಪೂರ್ತೌ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಅನಯಾ ಯೋಜನಯಾ ಪಥ ವ್ಯವಸಾಯಿಭ್ಯಃ ಪ್ರಗತೇಃ ನೂತನಾವಸರಾಃ ಪ್ರದತ್ತಾಃ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅದ್ಯ ಮಂತ್ರಿಮಂಡಲಸ್ಯ ವಿಸ್ತಾರಂ ವಿಧಾಯ 35 ನೂತನ ಮಂತ್ರಿಭ್ಯಃ ಮಂತ್ರಿಮಂಡಲೆ ಸ್ಥಾನಂ ಅಯಚ್ಛತ್. ಅಪಿ ಚ ಹಾಂಗ್ಕಾಂಗ್ ನಗರೆ ಆಯೋಜಿತಾಯಾಂ 23 ಏಷ್ಯಾ ಮಹಾದ್ವೀಪೀಯಾಯಾಂ Under-20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇತಿ ಸ್ಪರ್ಧಾ ಮಾಲಿಕಾಯಾಂ ಭಾರತೇನ 10 ಸ್ವರ್ಣಪದಕಾನಿ ಸಮೇತ್ಯ 19 ಪದಕಾನಿ ವಿಜಿತಾನಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮ್ಯಾಮಾಯಾಃ ರಾಷ್ಟ್ರಪತಿಃ ಊ ಮಿನ್ ಆಂಗ್ ಲೈನ್ ಚ ಅದ್ಯ ನವದೆಹಲ್ಯಾಂ ದ್ವಿಪಕ್ಷೀಯೋಪವೇಶನಂ ಕೃತವಂತೌ. ಉಭಯೋಃ ಮಧ್ಯೆ ಐತಿಹಾಸಿಕ ಸಭ್ಯತಾಗತ ಸಂಬಂಧಾನ್ ಇತೋಪಿ ಸುದೃಢೀಕರ್ತುಂ ವಾರ್ತಾ ಅಭವತ್. ಸಂವಾದೆ ಮ್ಯಾಮಾ ಭಾರತ ದೇಶಯೋ ಮಿಥಃ ಸುರಕ್ಷಾಂ ಸಂಪರ್ಕಂ ಚ ಸಮೇತ್ಯ ದೇಶದ್ವಯೋಃ ಸಂಬಂಧಾನಾಂ ಸಮೇಪಿ ಪಕ್ಷಾಃ ಚರ್ಚಿತಾಃ. ಉಪವೇಶನಸ್ಯ ಅನಂತರಂ ವಿದೇಶ ಸಚಿವಃ ವಿಕ್ರಮ್ ಮಿಸರಿ ಅವೋಚತ್ ಯತ್ ದೇಶದ್ವಯೇನ ವಿದೇಶ ವ್ಯವಹಾರ ವಿಕಾಸ ಶಿಕ್ಷಾ ಸ್ವಾಸ್ಥ್ಯಾದಿ ವಿಷಯೇಷು ಕಾರ್ಯಾಚರಣಾಯ ಸಹಮತ್ಯಂ ಪ್ರಕಟಿತಂ.
7: Both sides underscored the
8: दोनों पक्षों ने अपने सुरक्षा हितों के प्रतिकूल गतिविधियों के लिए क्षेत्र के दुरुपयोग को रोकने के महत्व पर बल दिया. कुल मिलाकर राष्ट्रपति की इस यात्रा ने दोनों पक्षों के दीर्घकालिक साझेदारी को और गहरा करने तथा क्षेत्र में पारस्परिक लाभ, विकास और समृद्धि के लिए मिलकर काम करने की साझा प्रतिबद्धता की एक बार फिर पुष्टि की है.
7: ग्रोथ एंड प्रॉस्पेरिटी इन द रीजन.
6: ಭಾರತ ಓಮಾನ ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧಿ CEPA ಇತಿ ಅದ್ಯ ಕ್ರಿಯಾನ್ವಿತಃ ಅಭವತ್. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ್ ಗೋಯಲಃ ಅವೋಚತ್ ಯತ್ ಅಯಂ ಸಂಧಿಃ ದೇಶದ್ವಯಸ್ಯ ಆರ್ಥಿಕ ರಣನೀತಿಕ ಸಂಬಂಧಾನ್ ದೃಢಯಿಷ್ಯತಿ. ಏಕಸ್ಮಿನ್ ರಾಷ್ಟ್ರೀಯ ದೈನಿಕ ಪತ್ರೇ ಪ್ರಕಾಶಿತೆ ಲೇಖೆ ಶ್ರೀ ಗೋಯಲಃ ಅವೋಚತ್ ಯತ್ ಅಯಂ ನಿಧಿಃ ನೂತನಾಪಣಂ ಉದ್ಘಾಟಯಿಷ್ಯತಿ. ಅನೇನ ನಿರ್ಯಾತೆ ವೃದ್ಧಿಃ ಭವಿಷ್ಯತಿ, ನಿವೇಶಃ ಅಪಿ ವೃದ್ಧಿಂ ಯಾಸ್ಯತಿ. ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧೇಃ ಅಂತರ್ಗತಂ ಭಾರತೀಯ ನಿರ್ಯಾತಕೇಭ್ಯಃ ಓಮಾನೆ ಉತ್ಪಾದ ಸಮೂಹು ವಿಪಣೌ ಪ್ರತಿಶತ ಅಷ್ಟನವತಿ ಮಿತ ಶುಲ್ಕ ಮುಕ್ತಿ ಕಾರ್ಯಾನುಮತಿ ಭವಿಷ್ಯತಿ. ಶ್ರೀ ಗೋಯಲೇನ ಉಕ್ತಂ ಯತ್ ಅನೇನ ಆಜೀವಿಕಾ ಸಂವರ್ಧನಾಯ ವಿದ್ಯಾರ್ಥಿಭ್ಯ ಶ್ರಮಿಕೇಭ್ಯ ಮಹಿಳಾ

0: ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಜಿಲ್ಲೆಗಳಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಹಾಗೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒತ್ತು ನೀಡಿ ಅಭಿಯಾನ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಫಲ ತಲುಪಿಸಲು 17 ಇಲಾಖೆಗಳ ಸಹಯೋಗದಲ್ಲಿ ಗ್ರಾಮ ಉತ್ಕರ್ಷ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿ ಜನ್ ಭಾಗಿದಾರಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದ ಕಾರ್ಯ ಅತ್ಯಂತ ಮಹತ್ವದ್ದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಸಿಕೆ ಮಲ್ಲಪ್ಪ ಹೇಳಿದ್ದಾರೆ. ಮುಂಡಗೋಡ್ ತಾಲೂಕು ಕಾತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿಪಡಿಸುವುದು ಆದ್ಯತೆ ಎಂದರು. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಮಗ್ರ ಬೆಳವಣಿಗೆ, ಪೌಷ್ಟಿಕ ಆಹಾರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ತಾಯಿ ಮಕ್ಕಳ ಆರೈಕೆಗೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿಯ ಲಮಾಣಿ ಚಾಳ್ ಪ್ರದೇಶದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ನಿರ್ಮಿಸಲಾದ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಭಟ್ಕಳದಲ್ಲಿ ಕಪ್ಪೆಚಿಪ್ಪು ಸಂಗ್ರಹಿಸುವಾಗ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಭೇಟಿ ಮಾಡಿ ಸಾಂತ್ವನ ತಿಳಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇದ್ದರು. ಮಳೆಗಾಲದ ಆರಂಭಕ್ಕೂ ಮುನ್ನ ಜಲಮೂಲಗಳ ಲಭ್ಯ ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಶಶಿ ಸಂಬಂಧಿತ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜನ್ಜಾತಿಯ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜಿಲ್ಲೆಯ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸಲು ಕಳೆದ ಮೇ 18 ರಿಂದ 25ರವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ವಿಶೇಷ ಅಭಿಯಾನ ಆಯೋಜಿಸಿತ್ತು. ಜಿಲ್ಲೆಯ ಸಂಡೂರು ತಾಲೂಕಿನ ಮೆಟ್ರಿಕಿ ವಿಠಲಾಪುರ ಗಂಗಲಾಪುರಗಳನ್ನು ಬಾಲ್ಯ ವಿವಾಹದ ಸಮಸ್ಯೆ ಹೆಚ್ಚಿರುವ ಗ್ರಾಮ ಪಂಚಾಯಿತಿಗಳೆಂದು ಗುರುತಿಸಿ ಜಿಲ್ಲಾಡಳಿತದಿಂದ ವಿಶೇಷ ಅಭಿಯಾನಕ್ಕೆ ಯೋಜಿಸಲಾಗಿದೆ. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಜಿಲ್ಲೆಯಲ್ಲಿ 92 ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಜಿಲ್ಲೆ ನೀರಾವರಿ ಕೃಷಿ ಜೊತೆಗೆ ಮಳೆಯಾಶ್ರಿತ ಬೇಸಾಯ ಕ್ಷೇತ್ರವನ್ನು ಹೊಂದಿದ್ದು ಕಳೆದ 2 ವಾರಗಳಲ್ಲಿ ಸುರಿದ ಉತ್ತಮ ಮಳೆ ಹಿನ್ನೆಲೆ ಮುಂಗಾರು ಹಂಗಾಮಿಗೆ ರೈತರು ತೊಗರಿ ಸೂರ್ಯಕಾಂತಿ ಶೇಂಗಾ ಹತ್ತಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
5: ರೀ, ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
5: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
6: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
7: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
8: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
7: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
8: ಹಾಗಾದ್ರೆ ಸರಿಯಾದ ನಂಬರ್?
7: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
8: ನೀವು ಉಳಿಸಿ ಬಿಟ್ರಿ ಅಕ್ಕ,
7: ಕೆಲ್ಸದಿಂದಲ್ಲ.
8: ಮಾಡ್ತೀನಿ. RBI ಹೇಳುತ್ತೆ,
9: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
10: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಿದೆ.

ಮತ್ತು ಒಡಿಸ್ಸಾ ಭಾಷೆ ತಿಳಿದಿರುತ್ತದೆ. ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ತುಂಬುತೋಳಿನ ಟೀಶರ್ಟ್, ಗ್ರೇ ಬಣ್ಣದ ಬಿಳಿ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ಚಹರೆಯುಳ್ಳ ಬಾಲಕನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆ ಕೋರಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ದ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ದ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ.

0: ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾಕ್ಟರ್ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ್ರ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂಥ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಹೆಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
3: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ದ್ರೋಣ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿತು. ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ನಿನ್ನೆ ನಡೆದಂತಹ ಐಪಿಎಲ್ 2026ರ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ಧ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು, ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್, ಪಾಲಿಹೌಸ್ ಮತ್ತು ನೆಟ್ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ

ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹ ಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೂಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಅಕ್ಕ, ಕೆಲ್ಸ ಸಿಕ್ತು.
6: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
5: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
6: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
5: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
6: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
5: ಆದ್ರೆ ಅಕ್ಕ
6: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
5: ಪಾರ್ಟಿನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ಆಕಾಶವಾಣಿ ಕೃಷಿ ರಂಗ. ರೈತ ಬಾಂಧವರಿಗಾಗಿ ಮೂಡಿಬರುವ ಕಾರ್ಯಕ್ರಮ ಕೃಷಿ ರಂಗ. ಸಮಸ್ತ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ರಾಜ್ಯದಲ್ಲಿ ಮಾರಾಟವಾಗುವ ಗೊಬ್ಬರಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಕುರಿತು ಡಾಕ್ಟರ್ ಎಂವಿ ರವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.
8: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಣ್ಣು ವಿಜ್ಞಾನಿಯಾದ ಡಾಕ್ಟರ್ ಎಂ ವಿ ರವಿ ಅವರ ಜೊತೆಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಡಾಕ್ಟರ್ ಎಂ ವಿ ರವಿ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
9: ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮಸ್ಕಾರ
8: ಕೆಳಗುರೆ ರೈತ ಬಾಂಧವರೇ. ಡಾಕ್ಟರ್ ರವಿ ಅವರು ಕಳೆದ 25 ವರ್ಷಗಳಿಂದ ರೈತರ ಜೊತೆಗೆ, ರೈತರ ಒಡನಾಡಿಯಾಗಿ, ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಸಂಶೋಧನೆಯನ್ನು ಕೈಗೊಂಡು ಅನೇಕ ರೈತರಿಗೆ ಸಂಶೋಧನಾ ಕೇಂದ್ರಗಳಿಗೆ ಮಾರ್ಗದರ್ಶಕರಾಗಿ ಬರ್ತಾ ಇದ್ದಾರೆ. ಅವರ ಒಂದು ಮಾಹಿತಿ ತುಂಬ ಉಪಯುಕ್ತವಾಗಿರುತ್ತೆ. ಇವತ್ತು ನಾವು ನಮ್ಮ ರೈತರಿಗೆ ರಾಜ್ಯದಲ್ಲಿ ಏನು ಗೊಬ್ಬರ ನಾವು ನಮ್ಮ ವ್ಯವಸಾಯಕ್ಕೆ ಬಳಸ್ತೇವಲ್ಲ, ಆ ಗೊಬ್ಬರದಿಂದ ನಮಗೆ ಏನೇನು ಸಮಸ್ಯೆ ಆಗಬಹುದು, ಈ ಸಮಸ್ಯೆಯಿಂದ ನಾವು ಹೊರಗೆ ಬರೋದು ಹೇಗೆ, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಡಾಕ್ಟರ್ ರವಿ ಅವರೇ, ಈಗ ನಮ್ಮ ರಾಜ್ಯದಲ್ಲಿ ಮಾರಾಟವಾಗುತ್ತಿರುವ ಗೊಬ್ಬರಗಳ ಮಾಹಿತಿ ಮೊದಲೇದಾಗಿ ಹೇಳಿ, ಯಾವ್ಯಾವ ಗೊಬ್ಬರಗಳು ಮಾರಾಟ ಮಾಡ್ತಾರೆ?
9: ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿ ಯೂರಿಯಾ, ಡಿ ಎ ಪಿ, ಪೊಟಾಷು 20, 20, 26, 26, 15, 15, 17, 17, 17 ಮತ್ತು 19, 19, 19 ಸುಮಾರು ಇಂತಹ 35 ತರಹದ ರಸಗೊಬ್ಬರಗಳನ್ನು ನಮ್ಮ ರಾಜ್ಯದಲ್ಲಿ ಮಾರಾಟವನ್ನು ಸಹಕಾರಿ ಮಾರಾಟಗಾರರಾಗಿರ್ಬೋದು ಅಥವಾ ಖಾಸಗಿ ಮಾರಾಟಗಾರರಾಗಿರ್ಬೋದು, ಇವರು ನಮ್ಮ ರಾಜ್ಯದಲ್ಲಿ ಮಾರಾಟವನ್ನು ಮಾಡ್ತಾ ಇರ್ತಾರೆ. ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು 11

0: ಸಾವಿರದಿಂದ 11,500ವರೆಗೆ ನಾವು ಮಾರಾಟ ಮಳಿಗೆಗಳು ಇದಾವೆ ಅಂತಂದ್ರೆ ತಪ್ಪಾಗಲಾರದು. ಈ ಒಂದು ಮಾರಾಟ ಮಳಿಗೆಗಳಿಂದ ನಾವು ಪ್ರತಿ ವರ್ಷ ಮುಂಗಾರು ಮತ್ತು ಬೇಸಿಗೆ ಕಾಲದಲ್ಲಿ ಗೊಬ್ಬರಗಳ ಮಾದರಿಯನ್ನು ತೆಗೆದುಕೊಂಡು ಬಂದ್ಬಿಟ್ಟು ರಸಗೊಬ್ಬರಗಳ ಪರೀಕ್ಷೆಯನ್ನು ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ ಅಂತ ಹೇಳ್ಬಿಟ್ಟು ನಮ್ಮ ಕೃಷಿ ಇಲಾಖೆ ಬೆಂಗಳೂರಿನಲ್ಲಿ ಇದೆ. ಆ ಒಂದು ಪ್ರಯೋಗಾಲಯದಲ್ಲಿ ಅದರ ಒಂದು ಗುಣಮಟ್ಟದ ಪರೀಕ್ಷೆಯನ್ನು ನಾವು ಮಾಡಿಬಿಟ್ಟು ಆ ಒಂದು ರಸಗೊಬ್ಬರ ಅಸಲಿಯಾಗಿದೆಯಾ ನಕಲಿಯಾಗಿದೆಯಾ ಅಂತಕ್ಕಂಥ ಮಾಹಿತಿಯನ್ನು ನಾವು ತಿಳಿದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಯಾಕಂದರೆ ಈಗ ಮುಂಗಾರು ಪ್ರಾರಂಭವಾಗ್ತದೆ.
1: ಅದು ಒಂದು ಡಾಕ್ಟರ್ ರವಿಯವರೇ, ಇವತ್ತು ಏನಾಗಿದೆ ಅಂದರೆ ಇವತ್ತು ಗೋವಿನ ಸಂಪತ್ತು ಕಡಿಮೆ ಆಗಿಬಿಟ್ಟಿದೆ.
0: ಹೌದು,
1: ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಬಳಸೋರು ಕಡಿಮೆ ಆಗಿಬಿಟ್ಟಿದ್ದಾರೆ,
0: ಬಹಳಷ್ಟು ಕಡಿಮೆ.
1: ಹಾಗಾಗಿ ಮಾರುಕಟ್ಟೆಯಲ್ಲಿ ಏನು ಗೊಬ್ಬರ ಸಿಗುತ್ತೋ ಅರ್ಜೆಂಟಾಗಿ ತಂದು ತಮ್ಮ ಹೊಲಕ್ಕೆ ಹಾಕ್ಬಿಡ್ತಾರೆ. ಆ ಗೊಬ್ಬರ ಆದ್ರೂ ದುಡ್ಡು ಕೊಟ್ಟು ಎಲ್ಲ ಖರ್ಚು ಮಾಡಿ ಕಷ್ಟಪಟ್ಟು ಅದನ್ನ ತಗೊಂಡ್ಬಂದು ಹಾಕಿರ್ತಾರೆ. ಆದ್ರೆ ಆ ತಾವು ಬಳಸಿದಂತ ತಾವು ತಂದಂತ ಗೊಬ್ಬರ ಅದ್ರದ್ದು ಗುಣಮಟ್ಟ ಹೇಗಿದೆ ಅದು ಏನು ಗೊತ್ತಾಗಲ್ಲ. ಹಂಗಾಗಿ ನಮ್ಮ ರೈತರಿಗೆ ಆಮೇಲೆ ಸಮಸ್ಯೆ ಆಗುತ್ತೆ. ಎಲ್ಲ ದುಡ್ಡು ಖರ್ಚು ಮಾಡಿರ್ತಾರೆ, ಕಷ್ಟಪಟ್ಟಿರ್ತಾರೆ. ಹಂಗಾಗಿ ನಕಲಿ ರಸಗೊಬ್ಬರ ಅಂದ್ರೇನು ಅದ್ರ ಬಗ್ಗೆ ವಿವರಣೆ ಕೊಡಿ.
0: ನಮ್ಮ ಒಂದು ಈಗ ಮುಂಗಾರು ಪ್ರಾರಂಭವಾಗ್ತಾ ಇದೆ. ಈ ಒಂದು ಮುಂಗಾರು ಪ್ರಾರಂಭದ ಹಂತದಲ್ಲಿ ಬಹಳಷ್ಟು ಮಾರಾಟಗಾರರು ಯೂರಿಯಾ ಅಥವಾ ಡಿ ಎ ಪಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಹೆಚ್ಚು ಹೆಚ್ಚಾಗಿ ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆ ಬಹಳಷ್ಟು ಮಾರಾಟಗಾರರು ಅಂದರೆ ಎಲ್ಲರೂ ಅಲ್ಲ, ಕೆಲವೊಂದು ಮಾರಾಟಗಾರರಾಗಿರ್ಬೋದು ಅಥವಾ ತಯಾರಕರಾಗಿರ್ಬೋದು ಕೆಲವೊಂದು ಬಾರಿ ನಕಲಿ ರಸಗೊಬ್ಬರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಕಲಬೆರಿಕೆಯನ್ನು ಮಾಡ್ತಕ್ಕಂಥದ್ದು ನಾವು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ನಾವು ಅಲ್ಲಲ್ಲೇ ಕಾಣ್ತಾ ಇದ್ದೇವೆ. ಸೊ ಇಂತಹ ಒಂದು ನಕಲಿ ಗೊಬ್ಬರಗಳ ತಯಾರಿಕೆ ಆಗಿರ್ಬೋದು ಅಥವಾ ಒಂದು ಮಿಶ್ರಣವನ್ನು ಮಾಡ್ತಕ್ಕಂಥ ತಯಾರಿಕೆ ಏನಿದೆಯಲ್ಲ, ಇದನ್ನು ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಒಂದು ವಿಷಯವನ್ನು ಕೃಷಿ ಇಲಾಖೆಯವರು ಹೆಚ್ಚಿನ ಒಂದು ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕಾಗುತ್ತೆ. ಅದರಲ್ಲೂ ಕೂಡ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಅವರು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಾ ಇರ್ತಾರೆ. ಬಹಳಷ್ಟು ಜನ ನಕಲಿ ಗೊಬ್ಬರ ಅಂತಂದರೆ ಏನು ಅಂತ ನಾವು ತಿಳಿದುಕೊಂಡಾಗ ಈ ರಸಗೊಬ್ಬರವಲ್ಲದ ಪದಾರ್ಥವನ್ನು ನಾವು ರಸಗೊಬ್ಬರ ಅಂತ ಮಾರಾಟವನ್ನು ಮಾಡ್ತಕ್ಕಂಥದ್ದು, ಕಡಿಮೆ ಬೆಲೆಯ ಗೊಬ್ಬರವನ್ನು ಹೆಚ್ಚಿನ ಬೆಲೆಯ ಗೊಬ್ಬರವೆಂದು ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನ ನಾವು ನಕಲಿ ಗೊಬ್ಬರ ಅಂತ ಹೇಳ್ಬಿಟ್ಟು ಕಂಡಿಡಿತೀವಿ. ಈಗ ಸಾಮಾನ್ಯವಾಗಿ ಜಿಪ್ಸಮ್ ಅದು ಗೊಬ್ಬರ ಅಲ್ಲ, ಅದು ಒಂದು ಸುಧಾರಕ ಅಂತ ಹೇಳ್ಬಿಟ್ಟು ಕರಿತೀವಿ. ಜಿಪ್ಸಮ್ಮು ನೋಡಲಿಕ್ಕೆ 20-20 ಥರದ ಅಥವಾ ಡಿ ಎ ಪಿ ಥರ ಅಥವಾ ಸೂಪರ್ ಫಾಸ್ಫೇಟ್ ಥರ ಕಾಣ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಜಿಪ್ಸಮ್ಮನ್ನೇ 20-20 ರಸಗೊಬ್ಬರ ಅಂತ ಮಾರಾಟ ಮಾಡ್ತಕ್ಕಂಥದ್ದು, ಜಿಪ್ಸಮ್ ಮರಳುಗಳನ್ನು ನಾವು ಡಿ ಎ ಪಿ ರಸಗೊಬ್ಬರ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು, ಜಿಪ್ಸಮ್ಮು ಬಿಳಿ ಪುಡಿ ಇದ್ದಾಗ ಸೂಪರ್ ಫಾಸ್ಪೇಟ್ ಅಂತ ಹೇಳ್ಬಿಟ್ಟು ಸಿಂಗಲ್ ಸೂಪರ್ ಫಾಸ್ಪೇಟ್ ಅಂತ ಮಾರಾಟವನ್ನು ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಮರಳು ಕೆಂಪಾಗಿರುತ್ತೆ, ಆ ಒಂದು ಮರಳನ್ನು ಮುರಾಟ ಪೊಟಾಶ್ ಅಂದರೆ ಎಂ ಓ ಪಿ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು, ಕಲ್ಲಿನ ಪುಡಿ ಅಥವಾ ರಂಗೋಲಿ ಪುಡಿ ಏನಿದೆಯಲ್ಲ ಅದು ರಸಗೊಬ್ಬರ ಅಲ್ಲ, ಅದನ್ನು ನಾವೇನು ಮಾಡ್ತೀವಿ ಸಲ್ಫೇಟ್ ಆಫ್ ಪೊಟಾಶ್ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತೀವಿ. ನಾವು ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ಉಪ್ಪನ್ನು ಕೂಡ ಅದು ಸಲ್ಫೇಟ್ ಆಫ್ ಪೊಟಾಶ್ ಅಂತ ಹೇಳ್ಬಿಟ್ಟು ನಾವು ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ರಸಗೊಬ್ಬರನೇ ಅಲ್ಲ ಇದು, ರಸಗೊಬ್ಬರನೇ ಅಲ್ಲ, ರಸಗೊಬ್ಬರ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನ ನಾವು ನಕಲಿ ಹೇಳ್ಬಿಟ್ಟು ಕರಿತೇವೆ. ಇನ್ನೊಂದೇನಪ್ಪ ಅಂತಂದ್ರೆ ಕಡಿಮೆ ಬೆಲೆ ಇರತಕ್ಕಂಥ ರಸಗೊಬ್ಬರವನ್ನ ಹೆಚ್ಚು ಬೆಲೆ ಬಾಳ್ತಕ್ಕಂಥ ರಸಗೊಬ್ಬರವೆಂದು ಮಾರಾಟವನ್ನು ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಸೂಪರ್ ಫಾಸ್ಪೇಟ್ ಅರಳುಗಳನ್ನ ಡಿ ಎ ಪಿ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು, ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಜಿಂಕ್ ಸಲ್ಫೇಟ್ ಅಂತ ಹೇಳ್ಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದು. ಇಂತಹ ಒಂದು ಕೆಲವೊಂದು ವಿಷಯಗಳನ್ನು ರೈತ ಬಾಂಧವರು ಸರಿಯಾಗಿ ತಿಳ್ಕೊಂಡು ಅದು ನಕಲಿನ ಅಸಲಿನ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ. ಕೆಲವೊಂದು ಟೈಮು ಕಲಬೆರಿಕೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ.
1: ಡಾಕ್ಟರ್ ರವಿಯವರೇ, ಈಗ ಈ ಮಾರುಕಟ್ಟೆಯಲ್ಲಿ ಕೆಲವೊಬ್ರು ನಿಯಮಿತವಾಗಿ ಅವರು ಮಾರ್ತಾ ಇರ್ತಾರೆ ಅಂತ ಹೇಳಿ,
0: ಹೌದು ಹೌದು,
1: ಅಂದ್ರೆ ಅಲ್ಲಿಗೆ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಅದು ಎಲ್ಲಿಂದಾನೋ ತರಿಸಿರ್ತಾರೆ,
0: ಅವ್ರು ಎಲ್ಲಿಂದಲೋ ಬೇರೆ ಕಡೆ ತರಿಸಿರ್ತಾರೆ. ಆ ಒಂದು ತರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ರಸಗೊಬ್ಬರ ನಕಲಿ ಆಗಿದೆಯಾ ಅಥವಾ ಕಲಬೆರಿಕೆ ಆಗಿದೆಯಾ ಅಂತಕ್ಕಂಥದ್ದನ್ನ ನಾವು ಪರೀಕ್ಷೆಯ ಮುಖಾಂತರ ಒಂದು ಭೌತಿಕ ಪರೀಕ್ಷೆ ಆಗಿರ್ಬೋದು ಅಥವಾ ರಾಸಾಯನಿಕ ಪರೀಕ್ಷೆಯನ್ನು ಮಾಡಿಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ಯಾವಾಗ ನಾವು ರಸಗೊಬ್ಬರವನ್ನು ಕೊಂಡ್ಕೋಬಾದ ಅದರ ಬ್ಯಾಚ್ ನಂಬರ್ ಆಗಿರ್ಬೋದು, ಲೈಸೆನ್ಸ್ ನಂಬರ್ ಆಗಿರ್ಬೋದು, ಯಾರು ತಯಾರು ಮಾಡಿದ್ದಾರೆ ಇಂತಹ ಒಂದು ಡೀಟೇಲ್ ಅನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಕೆಲವೊಂದು ಟೈಮು ಕಲಬೆರಿಕೆ ಆಗಿರ್ತಕ್ಕಂಥವನ್ನು ಕೂಡ ನಾವು ನೋಡ್ತೀವಿ. ಅಂದ್ರೆ ಕಲಬೆರಿಕೆ ಅಂತಂದ್ರೆ ಮಿಶ್ರಣ ಆಗಿರ್ತಕ್ಕಂಥವು. ಈಗ ರಸಗೊಬ್ಬರವಲ್ಲದ ಪದಾರ್ಥವನ್ನು ರಸಗೊಬ್ಬರದ ಜೊತೆಗೆ ಕಲಬೆರಿಕೆ ಅಥವಾ ಮಿಶ್ರಣವನ್ನು ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥದ್ದು. ಕಡಿಮೆ
1: ಹತ್ತು ಕೆಜಿ
0: ಬೇರೆ ಸೇರಿಸ್ತಕ್ಕಂಥದ್ದು ಅಂದ್ರೆ ಬೇರೆ
1: ಪದಾರ್ಥ.
0: ಫಾರ್ ಎಕ್ಸಾಂಪಲ್ ಜಿಪ್ಸಮ್ ಅಂತ ಹೇಳಿದೆ, ಜಿಪ್ಸಮ್ ಅನ್ನ ಸೂಪರ್ ಫಾಸ್ಪೇಟ್ ಜೊತೆ ಮಿಶ್ರಣವನ್ನು ಮಾರಾಟ ಮಾಡ್ತಕ್ಕಂಥದ್ದು, ಜಿಪ್ಸಮ್ ಅನ್ನ ಡಿ ಎ ಪಿ ಜೊತೆ ಮಿಶ್ರಣವನ್ನು ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥದ್ದು,

0: ಜಿಪ್ಸಮನ್ನು ಸೂಪರ್ ಫಾಸ್ಫೇಟ್ ಜೊತೆ ಮಿಶ್ರಣವನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಇದೇನಿದೆಯಲ್ಲ ಮರಳಿದೆಯಲ್ಲ ಅದನ್ನು ಮುರಾಟ ಪೊಟಾಷ್ ಜೊತೆ ಅದು ಕಂದಿರುತ್ತೆ ಇದು ಕಂದಿರುತ್ತೆ ಎರಡನ್ನೂ ಮಿಶ್ರಣವನ್ನು ಮಾಡಿಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಸೂಪರ್ ಫಾಸ್ಫೇಟ್ ಅರಳುಗಳನ್ನು ಡಿ ಎ ಪಿ ಜೊತೆ ಮಿಕ್ಸ್ ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನ, ಮೆಗ್ನೀಷಿಯಂ ಸಲ್ಫೇಟನ್ನು ಜಿಂಕ್ ಸಲ್ಫೇಟ್ ಜೊತೆ ಮಿಶ್ರಣವನ್ನು ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಎರಡು ಬೇರೆ ಬೇರೆ ವಸ್ತುಗಳನ್ನು ಕಲಬೆರಕೆ ಅಥವಾ ಮಿಶ್ರಣ ಮಾಡಿ ಮಾಡ್ತಕ್ಕಂಥದ್ದು ಒಂದು, ಇನ್ನೊಂದು ಕಡಿಮೆ ಬೆಲೆ ಇರತಕ್ಕಂಥ ರಸಗೊಬ್ಬರಗಳನ್ನು ಹೆಚ್ಚು ಬೆಲೆ ಮಾರಾಟವಾಗಿರ್ತಕ್ಕಂಥ ಗೊಬ್ಬರದ ಜೊತೆಗೆ ಮಿಶ್ರಣವನ್ನು ಮಾಡಿ
1: ಮಾಡಿಕೊಳ್ಳಿಕ್ಕೆ
0: ಒಂದು ಕೆಟ್ಟ ಒಂದು ಭಾವನೆಯಿಂದ ಅಲ್ಲಲ್ಲಿ ಮಾಡ್ತಾ ಇರ್ತಾರೆ. ಆದಷ್ಟು ಕಲಬೆರಕೆ ಮಾಡ್ತಕ್ಕಂಥವ್ರು ಕಲಬೆರಕೆ ಮಾಡ್ತಕ್ಕಂಥದ್ದನ್ನ ಆದಷ್ಟು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ.
1: ಇನ್ನೊಂದು ಡಾಕ್ಟರ್ ರವಿಯವರೇ, ಈ ಕಲಬೆರಕೆ ರಸಗೊಬ್ಬರಗಳು ಅಂದ್ರೇನು, ಅವನ್ನು ಎಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ, ಉದಾಹರಣೆ ಕೊಡಿ.
0: ಈಗ ಸಾಮಾನ್ಯವಾಗಿ ಕಲಬೆರಕೆ ರಸಗೊಬ್ಬರ ಅಂತಂತಂದಾಗ ಮಿಶ್ರಣ ಮಾಡ್ತಕ್ಕಂಥದ್ದು, ಮಿಕ್ಸರನ್ನು ಮಾಡಿಬಿಟ್ಟು ಮಾಡ್ತಕ್ಕಂಥದ್ದು. ರೈತರಿಗೆ ಇದು ಗೊತ್ತಾಗೋದಿಲ್ಲ, ಏನಾಗುತ್ತೆ ಗೊಬ್ಬರವನ್ನು ತರ್ತಾರೆ ಅದು ಕಲಬೆರಕೆ ಆಗಿದೆಯಾ ಅಥವಾ ನಕಲಿ ಆಗಿದೆಯಾ ತಿಸಲಿ ಆಗಿದೆಯಾ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಆದಷ್ಟು ರೈತ ಬಾಂಧವರು ತಮ್ಮ ಒಂದು ಹಂತದಲ್ಲಿನೇ ಬಹಳ ಸುಲಭವಾಗಿ ತುರ್ತು ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ, ಅದು ನಕಲಿನ ಅಥವಾ ಕಲಬೆರಕೆ ಆಗಿದೆಯಾ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಬೇಕಾಗುತ್ತೆ. ಮೊಟ್ಟ ಮೊದಲೇದಾಗಿ ರೈತರು ಏನಂದರೆ ಭೌತಿಕ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಭೌತಿಕ ಪರೀಕ್ಷೆ ಅಂದರೆ ಏನು, ಈಗ ಒಂದು ಮಿಶ್ರಣವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಬಣ್ಣದ ಕಣಗಳನ್ನು ನಾವು ಕಾಣ್ತೀವಿ, ಬೇರೆ ಬೇರೆ ಆಕಾರದ ಕಣಗಳನ್ನು ಕಾಣ್ತಕ್ಕಂಥದ್ದು, ಬೇರೆ ಬೇರೆ ಸೈಜ್ ಅಥವಾ ಗಾತ್ರ ಇರತಕ್ಕಂಥ ಕಣಗಳನ್ನು ಕಾಣ್ತಕ್ಕಂಥದ್ದು, ಅಥವಾ ಕಣ್ಣಿಗೆ ಕಾಣತಕ್ಕಂಥ ಪದಾರ್ಥಗಳನ್ನು ನಾವು ನೋಡಿದಾಗ ಅದು ಮಿಶ್ರಣವಾಗಿದೆ ಕಲಬೆರಕೆ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕಾಗತ್ತೆ. ಕೆಲವೊಂದು ಟೈಮು ಕಲ್ಲಿನ ಪುಡಿ ಆಗಿರ್ಬೋದು, ರಂಗೋಲಿ ಪುಡಿ ಸೂಪರ್ ಫಾಸ್ಫೇಟ್ ಜೊತೆ ಮಿಕ್ಸ್ ಆಗಿರ್ತಕ್ಕಂಥದ್ದನ್ನ ನಾವು ಕಣ್ಣಿನಲ್ಲೇ ನೋಡಿಬಿಟ್ಟು ಅದು ಕಲಬೆರಕೆ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗತ್ತೆ. ಕೆಲವೊಂದು ಸಂದರ್ಭದಲ್ಲಿ ತೇವಾಂಶ ಹೆಚ್ಚಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡಬೇಕು, ಕಂಡು ಬರ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಈ ರಸಗೊಬ್ಬರಗಳು ಕಲಬೆರಕೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇವುಗಳನ್ನ ನಾವು ಕಂಡಿಡಿಬೇಕಪ್ಪ ಅಂತಂದ್ರೆ ಕೆಲವೊಂದು ಬಹಳ ಸಿಂಪಲ್ ಪರೀಕ್ಷೆಗಳನ್ನ ನಾವು ಮಾಡಬೇಕಾಗುತ್ತೆ.
1: ಫಾರ್ ಎಕ್ಸಾಂಪಲ್
0: ಕಂಡಿಡ್ಕೋಬಹುದು. ರೈತರು ತಮ್ಮ ಮಟ್ಟದಲ್ಲೇನೇ ತಮ್ಮ ಕ್ಷೇತ್ರದಲ್ಲೇನೇ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪರೀಕ್ಷೆಗಳನ್ನ ಮಾಡಬಹುದು. ಯಾವ ವಿಧಾನ ಅಂತಂದ್ರೆ ನೀರಿನಲ್ಲಿ ಕರಗುವ ಪರೀಕ್ಷೆ ಅಂತ ಕರೆದಿವಿ. ಬಹಳಷ್ಟು ರಸಗೊಬ್ಬರಗಳು ನೀರಿನಲ್ಲಿ ಕರಗ್ತವೆ. ಹೌದು, ಒರಿಜಿನಲ್ ಗೊಬ್ಬರಗಳು, ಅಸಲಿ ಗೊಬ್ಬರಗಳು ನೀರಿನಲ್ಲಿ ಕರೀತವೆ. ಸಾಮಾನ್ಯವಾಗಿ ಯೂರಿಯಾ ಆಗಿರ್ಬೋದು, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ನೈಟ್ರೇಟ್, 74
1: ಸ್ವಲ್ಪ ಒಂದು ಪ್ರಮಾಣ ತಗೋಬೇಕು ನೀವು,
0: ಸ್ವಲ್ಪ ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡು ಅದು ನೀರಿನಲ್ಲಿ ಅದು ಸಂಪೂರ್ಣವಾಗಿ ಕರಗಬೇಕು. ಯಾವುದೇ ತರಹದ ರೆಸಿಡ್ಯೂ ಇರಬಾರದು, ಸಂಪೂರ್ಣವಾಗಿ ಅದು ಕರಗ್ತಪ್ಪ ಅಂತಂದ್ರೆ ಅದು ಅಸಲಿ ಇದೆ. ಇದು ಒಂದು ವೇಳೆ ಸಂಪೂರ್ಣವಾಗಿ ಕರಗಲಪ್ಪ ಅಂತಂದ್ರೆ ಇದು ಕಲಬೆರಕೆ ಆಗಿದೆ ಅಂತಕ್ಕಂಥ
1: ಗೊತ್ತಾಗುತ್ತೆ.
0: ಬಹಳ ಸಿಂಪಲ್ ಆಗಿ
1: ಯಾವುದೇ ಗೊಬ್ಬರ ಇದ್ರು ಅಸಲಿ ಗೊಬ್ಬರ
0: ಕರಗಬೇಕು.
1: ಅಂದ್ರೆ ನೀವು ಪ್ರತಿಯೊಬ್ಬ ರೈತರು ಇವತ್ತು
0: ಹೌದು
1: ಯಾವುದೇ ಕ್ವಾಂಟಿಟಿ ತಗೊಂಡ್ರು ಸ್ವಲ್ಪ ತೆಗೆದು ನಿಮ್ಮ ನೆಮ್ಮದಿಗೋಸ್ಕರ ಗ್ಲಾಸ್ ನಲ್ಲಿ ಹಾಕಿ ಹಾಕೊಳ್ಳಿ,
0: ಡೆಫಿನೆಟ್
1: ಒಂದು ಒಂದು ಸ್ಪೂನ್ ತಗೊಳ್ಳಿ ಒಂದು ಗೊಬ್ಬರನ ನಿಮ್ಮ ಒಂದು ಗ್ಲಾಸ್ ನಲ್ಲಿ ಹಾಕಿ ಕರಡಿ, ಅದು ಕರಡಿದ್ರೆ
0: ಕರಗಿದ್ರೆ ಅದು ಅಸಲಿ ಗೊಬ್ಬರ ತಿಳಿಬೇಕಾಗುತ್ತೆ.
1: ಕರಡಿಲ್ಲ
0: ಅದು ನಕಲಿ ಆಗಿದೆ,
1: ಅದರಿಂದ ಉಪಯೋಗ ಇಲ್ಲ.
0: ಆಮೇಲೆ
1: ನೀವು ಮೋಸ ಹೋಗಿದ್ರಿ, ಇನ್ನೂ ಕೊಟ್ಟ ಹಣ ವೇಸ್ಟು
0: ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನೊಂದ್ ತರಹದ ಅಂತಂದ್ರೆ ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಕರಗಿದಾಗ ತಣ್ಣನೆ ಆಗಿರತಕ್ಕಂತ ಒಂದು ಅನುಭವ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯೂರಿಯಾ ಅಥವಾ ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ನೈಟ್ರೇಟ್, ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್, ಮುರಾಟ ಪೊಟಾಶು, ಸಲ್ಫೇಟ ಪೊಟಾಶು, 54 ಇವುಗಳನ್ನ ನೀರಿಗೆ ಹಾಕಿದಾಗ ಅದು ತಣ್ಣಗಾಗ್ಬಿಡುತ್ತೆ. ನೀರು
1: ನೀವು ಬೆರಳಿಗೆ
0: ಹದ್ದಿದಾಗ ಅದು ತಣ್ಣಗಿತ್ತಪ್ಪ ಅಂತಂದ್ರೆ ಇದು ಅಸಲಿ ರಸಗೊಬ್ಬರ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು. ಅದು ತಣ್ಣಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ಏನೋ ಕಲಬೆರಕೆ ಆಗಿದೆ ಅಂತಕ್ಕಂಥದ್ದನ್ನ ಸಾಮಾನ್ಯವಾಗಿ ರೈತರು ತಮ್ಮ ಹಂತದಲ್ಲೇ ತಿಳ್ತಕ್ಕಂತ ಸಂದರ್ಭ
1: ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ರೈತರಿಗೆ
0: ಬಹಳ ಇಂತಹ ವಿಷಯಗಳು ಬಹಳ ಸಿಂಪಲ್ ವಿಷಯಗಳನ್ನ ನಾವು ತಿಳ್ಕೋಬೇಕು.
1: ಗೊತ್ತಿರುತ್ತೆ ಮಗನಿಗೆ ಗೊತ್ತಿರಲ್ಲ, ಮಗನು ಕೂಡ ಈ ಮಾತನ್ನು ಕೇಳಿ ಅವನು ಕೂಡ ನಾಳೆ ಜಾಗೃತನಾಗಿ ಇದನ್ನ ಗೊಬ್ಬರ ತಕ್ಷಣ ಈ ಒಂದು ಪರೀಕ್ಷೆ ಮಾಡೇ ಮಾಡ್ತಾರೆ.
0: ಆಮೇಲೆ ಇನ್ನೊಂದು ತರಹದ ಪರೀಕ್ಷೆ ಇದೆ, ಬಿಸಿ ಮಾಡ್ತಕ್ಕಂತ ಬಿಸಿ ಆಗಿರ್ತಕ್ಕಂತ ಒಂದು ಪರೀಕ್ಷೆ. ಫಾರ್ ಎಕ್ಸಾಂಪಲ್ ಈಗ ಒಂದು ತಗಡನ್ನು ತೆಗೆದುಕೊಂಡು ಯೂರಿಯಾ ಗೊಬ್ಬರವನ್ನು ಹಾಕಿ ಯೂರಿಯಾ ಗೊಬ್ಬರ ಅದ್ರ ಮೇಲೆ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಬಿಸಿ ಮಾಡಿದಾಗ ಏನಾಗುತ್ತೆ ಅದು ಸಂಪೂರ್ಣವಾಗಿ ಕರಗಬೇಕು,
1: ಕರಗುತ್ತೆ.
0: ಇನ್ನು ಒಂದ್ ವೇಳೆ ಅದು ಸಂಪೂರ್ಣವಾಗಿ ಕರಗಲಪ್ಪ ಅಂತಂದ್ರೆ ಅದು ಕಲಬೆರಕೆ ಆಗಿದೆ ಅಂತ ತಿಳ್ಕೊಳ್ಳಿ.
1: ನೋಡಿ, ಒಂದು ನೀವು ತಗಡ ಮೇಲೆ ಹಾಕಿ ಸ್ವಲ್ಪ ಕೆಳಗಡೆಯಿಂದ ಬಿಸಿ ಮಾಡಿ,
0: ಬಿಸಿ ಮಾಡಿದಾಗ
1: ಅದು ಮೇಲೆ ಹಾಕಿದ ಗೊಬ್ಬರ ಎಲ್ಲ ಕರಗುತ್ತೆ,
0: ಕರಗ್ತಪ್ಪ ಅಂದ್ರೆ ಅದು ಅಸಲಿ ಗೊಬ್ಬರ, ಅಸಲಿ ಗೊಬ್ಬರ ಅಂತ ತಿಳ್ಕೊಬೇಕು. ಇನ್ನೊಂದೇನಪ್ಪ, ರಾಜ್ಯದಲ್ಲಿ
1: ಅಂದ್ರೆ ಕರಡದ ನೀರ್ ಆಗ್ಬೇಕು,
0: ನೀರ್ ಆಗ್ಬೇಕು,
1: ಗೊಬ್ಬರ ಇದ್ದ

0: ನೀರಾಗಿರ್ತದೆ.
1: ಹೌದು ಹೌದು. ಈಗ ಡಿ ಎ ಪಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಉಪಯೋಗವನ್ನು ಮಾಡ್ತಾ ಇದ್ರೆ, ಈ ಡಿ ಎ ಪಿ ರಸಗೊಬ್ಬರವನ್ನು ತಗಡಿನ ಮೇಲೆ ಹಾಕ್ಬಿಟ್ಟು ನಾವು ಬಿಸಿ ಮಾಡಿದಾಗ ಏನಾಗುತ್ತೆ, ಅದು ಸುಣ್ಣದಂತೆ ಹರಳಬೇಕದು.
0: ಹೌದು.
1: ಆಮೇಲೆ ಆ ಒಂದು ತಗಡಿಗೆ ಅಂಟ್ಕೊಳ್ಬೇಕು.
0: ಅರಳದು,
1: ಸುಣ್ಣದಂತೆ ಅರಳತಕ್ಕಂಥದ್ದು ಮತ್ತೆ ಆ ತಗಡಿಗೆ ಅಂಟ್ಕೊಳ್ತಪ್ಪ ಅಂತಂದ್ರೆ ಅದು ಕಲಬೆರಕೆ ಅಥವಾ ನಕಲಿ ಎಂದು ತಿಳಿಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಸುಣ್ಣದಂತೆ ಹರಳಬೇಕು, ಅದೇ ರೀತಿ ಆ ಒಂದು ತಗಡಿಗೆ ಅಂಟ್ಕೊಳ್ತಪ್ಪ ಅಂತಂದ್ರೆ ಒರಿಜಿನಲ್ ಗೊಬ್ಬರ,
0: ಅಸಲಿ ಗೊಬ್ಬರ,
1: ಅಸಲಿ ಗೊಬ್ಬರ ಅಂತ
0: ನೋಡಿ.
1: ಅದೇನಾದ್ರೂ ಆಗ್ಲಲ್ಲಪ್ಪ ಅಂತಂದ್ರೆ ಅದು ಕಲಬೆರಕೆ
0: ಆಗಿದೆ,
1: ನಕಲಿ ಆಗಿದೆ ಅಂತಕ್ಕಂಥದ್ನ ತಿಳ್ಕೊಬೇಕು. ರೈತ ಬಾಂಧವರು ತಮ್ಮ ಮಟ್ಟದಲ್ಲಿನೇ ಇಂತಹ ಸಾಮಾನ್ಯವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಮಾಡಬೇಕು.
0: ಬಹಳಷ್ಟು ಜನ ಗೊತ್ತಿರುತ್ತೆ
1: ಗೊತ್ತಿರುತ್ತೆ ಏನಂದ್ರೆ ಸಾಮಾನ್ಯ
0: ದೊಡ್ಡ
1: ಪ್ರಮಾಣ ಇರುತ್ತೆ. ಹಾಗಾಗಿ ರೈತ ಬಾಂಧವರು ಇಂತಹ ಒಂದು ಸಾಮಾನ್ಯ ಪರೀಕ್ಷೆಗಳನ್ನ ಮಾಡ್ಕೊಂಡ್ಬಿಟ್ಟು ಅದು ಅಸಲಿನ ನಕಲಿನ ಅಂತಕ್ಕಂಥ ತಿಳ್ಕೊಂಡು ಮಾಡಬೇಕಾಗುತ್ತೆ. ನಮ್ಮ ಒಂದು ರಸಗೊಬ್ಬರಗಳ ಒಂದು ನಿಯಂತ್ರಣ ಪ್ರಯೋಗದಲ್ಲಿ ಒಂದು ತುರ್ತು ಪರೀಕ್ಷೆಯ ಕಿಟ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ತುರ್ತು ಪರೀಕ್ಷೆಯ ಕಿಟ್ಟು ಒಂದು ಒಂದು 1,000 ರೂಪಾಯಿ ಕೊಟ್ಟರೆ ಒಂದು ತುರ್ತು ಪರೀಕ್ಷೆಯ ಕಿಟ್ ಅನ್ನು ಕೊಡ್ತಾರೆ. ಯಾವಾಗಾದ್ರೂ ಅಂಗಡಿನಲ್ಲೇನೋ ಅಥವಾ ಮನೆಯಲ್ಲೇನೋ ಇಟ್ಕೊಂಡ್ಬಿಟ್ಟು ಅದು ನಕಲಿನೋ ಅಸಲಿನೋ ಗೊಬ್ಬರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಈ ಕಿಟ್ ಅನ್ನು ನೋಡಿದಾಗ ಇದರಲ್ಲಿ ಒಂದು ಡಿಸ್ಟಿಲ್ ವಾಟರ್ ಅಂದ್ರೆ ಬಟ್ಟಿಲಿಸಿರ್ತಕ್ಕಂಥ ನೀರು ಇರ್ಬೋದು, ಒಂದು ಟೆಸ್ಟ್ ಟ್ಯೂಬ್ ಇರುತ್ತೆ, ಮೇಣದ ಬತ್ತಿ ಇರುತ್ತೆ, ಆಮೇಲೆ ಬಿಸಿ ಮಾಡ್ತಕ್ಕಂಥ ತಟ್ಟೆ ಇರುತ್ತೆ, ಒಂದು ಚಮಚ ಇರುತ್ತೆ, ಒಂದು ಸುಣ್ಣ ಇರುತ್ತೆ, ಆಮೇಲೆ ಸಿರ್ವಲ್ ನೈಟ್ರೇಟು, ಕೋಬಾಲ್ಟ್ ನೈಟ್ರೇಟು, ಪೊಟಾಷಿಯಂ ಫೆರೋಸೈನೈಡು, ಸೋಡಿಯಂ ಹೈಡ್ರಾಕ್ಸೈಡು, ಫೆರಿಕ್ ಕ್ಲೋರೈಡು, ಇಂತಹ ಒಂದು ದ್ರಾವಣಗಳು ಇರ್ತವೆ. ಈ ಒಂದು ಸಿಂಪಲ್ ಒಂದು ಕೆಮಿಕಲ್ಗಳನ್ನು ಉಪಯೋಗವನ್ನು ಮಾಡಿಕೊಂಡು ನಾವು ಸಾರಜನಕದ ಪರೀಕ್ಷೆ, ರಂಜಕದ ಪರೀಕ್ಷೆ, ಆಮೇಲೆ ಪೊಟಾಷಿನ ಪರೀಕ್ಷೆ, ಜಿಂಕ್ ಸಲ್ಫೇಟು, ಐರನ್ ಸಲ್ಫೇಟು, ಕಾಪರ್ ಸಲ್ಫೇಟು, ಇವೆಲ್ಲ ರಸಗೊಬ್ಬರಗಳನ್ನು ಅದು ನಕಲಿ ಆಗಿದೆಯಾ ಅಥವಾ ಅಸಲಿ ಆಗಿದೆಯಾ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ.
0: ಡಾಕ್ಟರ್ ಇವರೇ, ಇನ್ನೊಂದು ಸಾರಜನಕದಲ್ಲಿ ರಸಗೊಬ್ಬರಗಳ ಪರೀಕ್ಷೆ ಹೆಂಗೆ ಮಾಡಬೇಕು?
1: ಈಗ ಸಾಮಾನ್ಯವಾಗಿ ಸಾರಜನಕದ ಗೊಬ್ಬರ ಅಂತಂತಂದ್ರೆ ಅಮೋನಿಯಾ ರೂಪದಲ್ಲಿರ್ತಕ್ಕಂಥ ಸಾರಜನಕ ಗೊಬ್ಬರಗಳನ್ನು ಒಂದು ಕೈಯಲ್ಲಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಸುಟ್ಟ ಸುಣ್ಣ ಇರುತ್ತಲ್ಲ ಅದನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡು ತೀಡಬೇಕು. ಆ ತೀಡಬೇಕು, ಉಜ್ಜಬೇಕು. ಉಜ್ಜಿದಾಗ ನಮಗೆ ಘಾಟ್ ವಾಸನೆ ಏನಾರ ಬಂತಪ್ಪ ಅಂತಂದ್ರೆ ಎಸ್, ಇದು ಸಾರಜನಕದ, ಸಾರಜನಕ ಇದರಲ್ಲಿ ಜಾಸ್ತಿ ಇದೆ, ಇದು
0: ನಕಲಿ ಅಲ್ಲ,
1: ಇದು ನಕಲಿ ಅಲ್ಲ, ಇದು ಅಸಲಿ ಗೊಬ್ಬರ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಸಾಮಾನ್ಯವಾಗಿ ಈ ರೈತರ ಸಮ್ಮೇಳನದಲ್ಲಿ ಅಥವಾ ಒಂದು ಕೃಷಿ ಮೇಳದಲ್ಲಿ ಇಂತಹ ಒಂದು ತುರ್ತು ಪರೀಕ್ಷೆಗಳನ್ನ ತೋರಿಸ್ತಾರೆ. ಇದರ ಬಗ್ಗೆ ರೈತರು ಕೂಡ
0: ನೋಡಿ, ಕೃಷಿ ಮೇಳಕ್ಕೆ ನೀವು ಯಾಕೆ ಹೋಗ್ತೀರಿ ಅಂದ್ರೆ ನಿಮ್ಗೆ ರೈತರಾದವರು ಅಲ್ಲಿ ನಿಮ್ಗೆ ಗೊತ್ತಿಲ್ಲದಿದ್ದಂತ ಮಾಹಿತಿನ ತಿಳ್ಕೊಡ್ತಾರೆ. ನಿಮ್ಮಂತ ವಿಜ್ಞಾನಿಗಳು ಇರ್ತೀರಿ, ಪ್ರತಿಯೊಬ್ಬರು ಎಲ್ಲ ರೈತ ಬಾಂಧವರು ಹೊಲಕ್ಕೆ ಹೋಗಕ್ಕಾಗಲ್ಲ,
1: ಹೊಲಕ್ಕೆ ಹೋಗಕ್ಕೆ
0: ರೈತರೇ ಅಲ್ಲಿ ವಿಜ್ಞಾನಿಗಳೇ ಇರ್ತಾರೆ. ನೀವು ನಿಮ್ಗೆ ಇಂತ ಮಾಹಿತಿ ಬೇಕು ಅಂದ್ರೆ ಯಾವುದೇ ರೈತ ಯಾವುದೇ ವಿಜ್ಞಾನಿಗಳು ನಿಮ್ಮ
1: ಸರಳವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಮಾಡಬಹುದು. ಈಗ ಡಿ ಎ ಪಿ, ಅದು ಡಿ ಎ ಪಿ ನಾವು ಪರೀಕ್ಷೆಯನ್ನು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಈಗ ಡಿ ಎ ಪಿ ಅನ್ನ ಸಿಲ್ವರ್ ನೈಟ್ರೇಟ್ ದ್ರಾವಣದ ಜೊತೆಗೆ ಹಾಕಿದಾಗ ಏನಾಗುತ್ತೆ, ಹಳದಿ ಬಣ್ಣ ಬರ್ಬೇಕು ನಮಗೆ. ಹಳದಿ ಬಣ್ಣ ಬಂತಪ್ಪ ಅಂತಂದ್ರೆ ಅದು ಒರಿಜಿನಲ್ ಡಿ ಎ ಪಿ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಒಂದು ಒಂದ್ ವೇಳೆ ಸಂಯುಕ್ತ ಗೊಬ್ಬರಗಳು 15 ಆಲ್ ಆಗಿರ್ಬೋದು, 17 ಆಲ್ ಆಗಿರ್ಬೋದು, ಅಥವಾ 19 ಆಲ್ ಆಗಿರ್ಬೋದು, ಅಥವಾ 20-20-20 ರಸಗೊಬ್ಬರ ಇದ್ದಾಗ ಇಂತಹ ಒಂದು ಗೊಬ್ಬರಗಳಿಗೆ ಫೆರಿಕ್ ಕ್ಲೋರೈಡ್ ದ್ರಾವಣವನ್ನ ಮಿಶ್ರಣವನ್ನ ಮಾಡಿದಾಗ ಹಳದಿ ಬಣ್ಣ ಬಂತಪ್ಪ ಅಂತಂತಂದ್ರೆ ಅದು ಒರಿಜಿನಲ್ ಅಥವಾ ಅಸಲಿ ರಸಗೊಬ್ಬರ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ.
0: ಇದೇ ರೀತಿ ರಂಜಕದ ಬಗ್ಗೆನು ಹೇಳಿ, ಹೆಂಗೆ ಗುರುತು ಮಾಡೋದು?
1: ಅದೇ ರಂಜಕ ಅಂದ್ರೆ ಈಗ ಡಿ ಎ ಪಿ ಅಂತ ಹೇಳಿದ್ನಲ್ಲ, ಅದನ್ನೇ ರಂಜಕ ಅಂತ ಹೇಳ್ಬಿಟ್ಟು ಕರಿತೇವೆ. ಅದನ್ನ ಸಿಲ್ವರ್ ನೈಟ್ರೇಟ್ ದ್ರಾವಣ ಹಾಕಿದಾಗ ನಮಗೆ ಹಳದಿ ಬಣ್ಣ ಬರ್ತಕ್ಕಂಥದ್ದು. ಈ ಪೊಟಾಷ್ ಗೊಬ್ಬರ ನಾವು ಬಿಳಿನೂ ಇರುತ್ತೆ, ಅದ್ರ ಜೊತೆಗೆ ನಾವು ಕಂದು ಬಣ್ಣನು ಕೂಡ ಇರುತ್ತೆ. ಪೊಟಾಷ್ ಗೊಬ್ಬರವನ್ನು ಅದನ್ನ ನೀರಿನಲ್ಲಿ ಕರಗಿಸ್ಬಿಟ್ಟು ಕೋಬಾಲ್ಟ್ ನೈಟ್ರೇಟ್ ದ್ರಾವಣವನ್ನ ಹಾಕಿದಾಗ ಏನಾಗುತ್ತೆ, ಹಳದಿ ಬಣ್ಣ ಬರಬೇಕು. ಹಳದಿ ಬಣ್ಣ ಬಂತಪ್ಪ ಅಂತಂದ್ರೆ ಅದು ಒರಿಜಿನಲ್ ಪೊಟಾಶ್ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಈ ರೀತಿ ಸೂಕ್ಷ್ಮ ಪೋಷಕಾಂಶಗಳಾಗಿರ್ತಕ್ಕಂಥ ಜಿಂಕ್ ಸಲ್ಫೇಟ್ ಆಗಿರ್ಬೋದು, ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು, ಅಥವಾ ಕಾಪರ್ ಸಲ್ಫೇಟ್ ಆಗಿರ್ಬೋದು, ಅಥವಾ ಒಂದು ಕಬ್ಬಿಣದ ಸಲ್ಫೇಟ್ ಆಗಿರ್ಬೋದು, ಇಂತಹ ಒಂದು ಲಘು ಪೋಷಕಾಂಶಗಳ ಗೊಬ್ಬರಗಳನ್ನು ನಾವು ಪರೀಕ್ಷೆಯನ್ನು ಮಾಡಬೇಕಂತಂದ್ರೆ, ಈಗ ಜಿಂಕ್ ಸಲ್ಫೇಟ್ ಅನ್ನ ನಾವು ನೀರಿನಲ್ಲಿ ಕರಗಿಸಿದಾಗ ಈ ಬಿಳಿ ಬಣ್ಣ ಬರಬೇಕದು.
0: ಹೌದು,
1: ಬಿಳಿ ಬಣ್ಣ ಬರಲಪ್ಪ ಅಂತಂದ್ರೆ ಅದು ಒರಿಜಿನಲ್ ಅಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ. ಅದೇ ರೀತಿ ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಹತ್ತಿ ಬೆಳೆಗಾರರು ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನು ಮಾಡ್ತಾ ಇರ್ತಾರೆ. ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ನೀರಿನಲ್ಲಿ ಕರಗಿಸಿದಾಗ ಒಂದು ಕಲರ್ಲೆಸ್ ಅಂತ ಅಂದ್ರೆ ಯಾವುದೇ ತರಹದ ಬಣ್ಣ ಬರುವುದಿಲ್ಲ. ಅದೇ ರೀತಿ ರೀತಿ ಜಿಂಕ್ ಸಲ್ಫೇಟವನ್ನು ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ನಾವು ಮಿಕ್ಸ್ ಮಾಡಿದಾಗ ನೀಲಿ ಬಣ್ಣ ಬರಬೇಕದು. ನೀಲಿ ಬಣ್ಣ ಬಂತಪ್ಪ ಅಂತಂದರೆ ಅದು ಒರಿಜಿನಲ್ ಜಿಂಕ್ ಸಲ್ಫೇಟ್ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕಾಗತ್ತೆ. ಅದೇ ರೀತಿ ಮೆಗ್ನೀಷಿಯಂ ಸಲ್ಫೇಟನ್ನು ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಮಾಡಿದಾಗ ಅದು ಬಿಳಿ ಬಣ್ಣ ಬಿಳಿ ಕಣಗಳನ್ನು ನಾವು ಕಾಣ್ತೇವೆ. ಈ ಬಿಳಿ ಕಣ ಕಾಣ್ತಪ್ಪ ಅಂತಂದರೆ

0: ಅದು ಒರಿಜಿನಲ್ ಮೆಗ್ನೀಷಿಯಂ ಸಲ್ಫೇಟನ್ನು ಅಂತೇಳ್ಬಿಟ್ಟು ಕರಿತೇವೆ. ರೈತ ಬಾಂಧವರು ಹೆಚ್ಚಾಗಿ ಕಪ್ಪು ಮಣ್ಣಿನ ಒಂದು ಪ್ರದೇಶದಲ್ಲಿ ಕಬ್ಬಿಣದ ಸಲ್ಫೇಟನ್ನು ಜಾಸ್ತಿ ಉಪಯೋಗವನ್ನು ಮಾಡ್ತಾರೆ. ಈ ಕಬ್ಬಿಣದ ಸಲ್ಫೇಟು ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟ ಅಂತಕ್ಕಂಥದ್ದು ನಾವು ಕಂಡುಹಿಡಬೇಕು ಅಂತಂದರೆ ಪೊಟಾಷಿಯಂ ಫೆರ್ರೋಸೈನೈಡ್ ದ್ರಾವಣವನ್ನು ಕಬ್ಬಿಣದ ಸಲ್ಫೇಟ್ ಜೊತೆಗೆ ನಾವು ಮಿಕ್ಸ್ ಮಾಡಿದಾಗ ನೀಲಿ ಬಣ್ಣ ಬರಬೇಕು. ನೀಲಿ ಬಣ್ಣ ಬಂತಪ್ಪ ಅಂತಂದರೆ ಅದು ಕಬ್ಬಿಣದ ಸಲ್ಫೇಟು ಒರಿಜಿನಲ್ ರಸಗೊಬ್ಬರ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಅದೇ ರೀತಿ ಕಾಪರ್ ಸಲ್ಫೇಟನ್ನು ಪೊಟಾಷಿಯಂ ಫೆರ್ರೋಸೈನೈಡ್ ಜೊತೆ ಮಿಕ್ಸ್ ಮಾಡಿದಾಗ ಕಂದು ಬಣ್ಣ ಬಂತಪ್ಪ ಅಂತಂದ್ರೆ ಅದು ಕೂಡ ಕಾಪರ್ ಸಲ್ಫೇಟ್ ಕೂಡ ಒರಿಜಿನಲ್ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ಇಂತಹ ಒಂದು ಸರಳವಾಗಿರ್ತಕ್ಕಂಥ ಪರೀಕ್ಷೆಗಳನ್ನ ರೈತರು ತಮ್ಮ ಮಟ್ಟದಲ್ಲೇನೆ ತಮ್ಮ ಹಂತದಲ್ಲೇನೆ ಮಾಡಿಕೊಂಡು ರಸಗೊಬ್ಬರ ಕಲಬೆರಿಕೆ ಆಗಿದೆಯಾ ಅಥವಾ ನಕಲಿ ಅಥವಾ ಅಸಲಿ ಆಗಿದೆಯಾ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಬಹಳಷ್ಟು ಜನ ರೈತರು ರಸಗೊಬ್ಬರವನ್ನ ಕೊಂಡ್ಕೊಳ್ಳುವಾದಾಗ ಅನೇಕ ಅಂಶಗಳನ್ನ ನೋಡೋದೇ ಇಲ್ಲ,
1: ಹೌದು, ಗಮನಿಸೋದಿಲ್ಲ.
0: ಹೌದು.
1: ಇನ್ನು ಡಾಕ್ಟರ್ ರವಿಯವರೇ, ನಮೂನೆ ಎಂ ಅಂದ್ರೇನು, ಇದ್ರ ಬಗ್ಗೆ ನಮ್ಮ ರೈತರಿಗೆ?
0: ಈಗ ನಮೂನೆ ಎಂ ಅಂತಕ್ಕಂಥದ್ದು ಒಂದು ರಸೀದಿ ಅಷ್ಟೇ. ಯಾವುದೇ ಒಂದು ರಸಗೊಬ್ಬರಗಳನ್ನು ಖರೀದಿ ಮಾಡಿದಾಗ ನಾವು ನಮೂನೆ ಎಂ ನಲ್ಲಿ ನಾವು ರಸೀದಿಯನ್ನು ಪಡ್ಕೊಳ್ಬೇಕಾಗತ್ತೆ. ಈ ನಮೂನೆ ಎಂ ಅಂದ್ರೆ ಇದರಲ್ಲಿ ಕ್ರಮಸಂಖ್ಯೆ ಇರುತ್ತೆ, ಮಾರಾಟಗಾರರ ಲೈಸೆನ್ಸ್ ಸಂಖ್ಯೆ ಇರುತ್ತೆ, ಮಾರಾಟಗಾರರ ವಿಳಾಸ ಇರುತ್ತೆ, ರೈತರ ಹೆಸರು ಮತ್ತು ರೈತರ ವಿಳಾಸ ಇರುತ್ತೆ, ರಸಗೊಬ್ಬರದ ಹೆಸರೇನು, ಯೂರಿಯಾನ ಡಿಎಪಿನ, ಅದು ಯಾವ ಬ್ರ್ಯಾಂಡ್ ಅಂತಕ್ಕಂಥದ್ದಿರುತ್ತೆ, ಚೀಲಗಳ ಸಂಖ್ಯೆ ಇರುತ್ತೆ, ಎಷ್ಟು ಪ್ರಮಾಣ ಇರುತ್ತೆ, ಅದರ ಒಂದು ಬೆಲೆ ಏನು, ಅದರ ಒಂದು ಒಟ್ಟು ಮೊತ್ತ ಏನು, ಅದರ ಜೊತೆಗೆ ರೈತರ ಸಹಿ ಮತ್ತು ಮಾರಾಟಗಾರರ ಸಹಿ ಕಂಪ್ಲೀಟ್ ಆಗಿ ಇರುತ್ತೆ. ಈ ಒಂದು ನಮೂನೆ ಎಂಬನ್ನ ರೈತರು ರಸಗೊಬ್ಬರವನ್ನು ಪಡೆದ ನಂತರ ಕಂಪಲ್ಸರಿಯಾಗಿ ಅದನ್ನ ಪಡೆದುಕೊಳ್ಳಬೇಕಾಗುತ್ತೆ. ಒಂದು ವೇಳೆ ರಸಗೊಬ್ಬರ ನಕಲಿ ಆಗಿದ್ರೆ ಆ ಗೊಬ್ಬರವನ್ನು ಈ ಒಂದು ನಮೂನೆ ಎಂಬನ್ನ ನಾವು ಕೃಷಿ ಅಧಿಕಾರಿಗಳಿಗೆ ಅಥವಾ ಸಹಾಯಕ ಕೃಷಿ ನಿರ್ದೇಶಕರಿಗೆ ನಾವು ತೋರಿಸ್ಬಿಟ್ಟು ನಾವು ದೂರುಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಆಗಿರುತ್ತೆ. ಒಂದು ಎವಿಡೆನ್ಸ್ ಬೇಕಾಗುತ್ತೆ. ಆ ಒಂದು ಎವಿಡೆನ್ಸ್ ಅನ್ನ ನಾವು ಮಾಡ್ಕೋಬೇಕಂದ್ರೆ ನಮೂನೆ ಎಂನಲ್ಲಿ ನಾವು ಆದಷ್ಟು ರಸೀದಿಯನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿದೆ.
1: ಓಕೆ, ತುಂಬಾ ಸಂತೋಷ ಡಾಕ್ಟರ್ ಎಂ ಯು ರವಿ ಅವರೇ. ಪ್ರಸ್ತುತ ಗಂಗಾವತಿ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರಾಗಿ ಇವತ್ತು ನಮ್ಮ ರೈತ ಬಾಂಧವರಿಗೆ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಮಾರಾಟ ಮಾಡಲಾಗ್ತದೆ ಮತ್ತು ಅವುಗಳ ಗುಣಲಕ್ಷಣ, ನಮ್ಮ ರೈತರು ಅವುಗಳಿಂದ ಹೇಗೆ ತಮ್ಮನ್ನು ತಾವು
0: ರಕ್ಷಿಸಿಕೊಳ್ಬೋದು,
1: ನಮ್ಮ ಕಳಪೆ ಗೊಬ್ಬರವನ್ನು ಅಸಲಿ ಗೊಬ್ಬರವನ್ನು ಕಂಡುಕೊಳ್ಳೋದು ಹೇಗೆ, ಈ ಎಲ್ಲ ಕುರಿತು ಅತಿ ಸಂಕ್ಷಿಪ್ತವಾಗಿ ಉತ್ತಮವಾದ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಇನ್ನು ಕೆಲವು ರೈತರು ಇರ್ತಾರೆ ಡಾಕ್ಟರ್ ಎಂ ಯು ರವಿ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ದಯವಿಟ್ಟು ಹೇಳಿ.
0: ಸೊ ಇಂಥ ನಮ್ಮ ಒಂದು ಆಧುನಿಕ ಕೃಷಿಯಲ್ಲಿ ಬಹಳಷ್ಟು ರಸಗೊಬ್ಬರಗಳನ್ನು ನಾವು ಉಪಯೋಗವನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಮಾರಾಟಗಾರರು ತಯಾರಕರು ಹೆಚ್ಚಿನ ಒಂದು ಲಾಭ ಪಡೆಯಲಿಕ್ಕೋಸ್ಕರ ಕಲಬೆರಕೆ ಮಾಡ್ತಕ್ಕಂಥದ್ದು ನಕಲಿ ಮಾಡ್ತಕ್ಕಂಥದ್ದು ಅಲ್ಲಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದಷ್ಟು ರೈತ ಬಾಂಧವರು ಗೊಬ್ಬರವನ್ನು ಖರೀದಿ ಮಾಡಬೇಕಾದ್ರೆ ಅದನ್ನು ಸರಿಯಾಗಿ ಮೆಷಿನಿಂದ ಹೊಲ್ದಿದಾರ ಅಥವಾ ಇಲ್ವಾ, ಆದ ರಸಗೊಬ್ಬರದ ಚೀಲವನ್ನು ತೂಕವನ್ನು ಮಾಡಿ ತೆಗೆದುಕೊಳ್ಬೇಕಾಗುತ್ತೆ, ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಒಂದು ಬೆಲೆಯನ್ನು ಕೊಡಬಾರ್ದು, ನಮೂನೆ ಎಂ ಮುಖಾಂತರ ರಸೀದಿಯನ್ನು ಪಡಬೇಕಾಗುತ್ತೆ. ಆದಷ್ಟು ರೈತ ಬಾಂಧವರು ಆಗಿಂದಾಗ್ಗೆ ಒಂದು ತುರ್ತು ಪರೀಕ್ಷೆ ಕಿಟ್ಟನ್ನು ಉಪಯೋಗವನ್ನು ಮಾಡಿಕೊಂಡು ನಕಲಿ ಆಗಿದೆಯಾ ಅಸಲಿ ಆಗಿದೆಯಾ ಅಂತಹ ಮಾಹಿತಿಯನ್ನು ತಿಳ್ಕೊಂಡು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟ ಇರತಕ್ಕಂಥ ರಸಗೊಬ್ಬರಗಳನ್ನು ಉಪಯೋಗವನ್ನು ಮಾಡಿಕೊಳ್ಬೇಕು. ಹೆಚ್ಚಿನ ಒಂದು ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ ಆಗಿರ್ತಕ್ಕಂಥ 9480247455 ನೀವು ಸಂಪರ್ಕವನ್ನು ಮಾಡಿಕೊಂಡು ಹೆಚ್ಚಿನ ವೈಜ್ಞಾನಿಕ ಮಾಹಿತಿಯನ್ನು ತಿಳ್ಕೊಂಡು ರಸಗೊಬ್ಬರಗಳ ಬಗ್ಗೆ ಉತ್ತಮವಾಗಿರತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಿ ಆದಷ್ಟು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ರೈತರಲ್ಲಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಲಿಕ್ಕೆ ಇಷ್ಟವನ್ನು ಪಡ್ತೇನೆ.
2: ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೆ ಕೃಷಿ ರಂಗದಲ್ಲಿ ರಾಜ್ಯದಲ್ಲಿ ಮಾರಾಟವಾಗುವ ಗೊಬ್ಬರಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಕುರಿತು ಡಾಕ್ಟರ್ ಎಂ ವಿ ರವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
7: QR ಕೋಡ್ ಸ್ಕ್ಯಾನ್ ಮಾಡಿ 5000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
8: ಸಿಕ್ಕಿಬಿದ್ರು.
9: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
10: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಈಗ ಕೃಷಿ ರಂಗದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ.

ಆತ್ಮೀಯ ಕೇಳುಗರೇ ಹಾಗೂ ರೈತ ಬಾಂಧವರೇ, ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳವಾದನ ಪ್ರಸಾರವಾಯಿತು. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತು ಡಾಕ್ಟರ್ ಲತಾ ಹೆಚ್ ಎಸ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಇದುವರೆಗೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು.

0: ಈ ವಾರ್ತೆಗಳನ್ನು ಕೇಳುವಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ: ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು, ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9ರಂದು ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್

0: ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು ಒಂದು ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047 ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಗ್ಕಾಂಗ್ನಲ್ಲಿ ನಡೆದಂತಹ 22-20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನೊಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28-31 ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5-9 ಅಮೆರಿಕದ ಒರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟ್ರದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ, ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ

ಪಾಕ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. ಎರಡನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ, ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22-20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತು ಮಾಹಿತಿಯೊಂದಿಗೆ ಮನರಂಜನೆಯನ್ನು ನೀಡ್ತಾ ಸಾಗುವಂತಹ ಕಾರ್ಯಕ್ರಮ ಸಿರಿಗಂಧ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ತಿಳಿಯೋದಕ್ಕಿಂತ ಮುಂಚೆ ಈ ಗೀತೆ ನಿಮಗಾಗಿ. ಈಗ ಮುಡಿಬರಲಿದೆ ಮಾಯಾಬಜಾರ್ ಚಿತ್ರದ ಗೀತೆ. ಹಾಡಿದ್ದಾರೆ ಮಾಧವ ಪೆಡ್ಡಿ ಸತ್ಯಂ, ಸಾಹಿತ್ಯ ಚಿ ಸದಾಶಿವಯ್ಯ, ಸಂಗೀತ ಘಂಟಸಾಲ.
1: ವಿವಾಹ ಭೋಜನವಿದು

ಹೌದು ಕೇಳಿದ್ರೆ, ಈ ಹಾಡಿನಲ್ಲಿ ನಾವು ವಿವಿಧ ಆಹಾರ ಪದಾರ್ಥಗಳ ಹೆಸರನ್ನೆಲ್ಲ ಕೇಳಿದ್ವಿ ಅಲ್ವಾ. ಗಾಳಿ ನೀರು ಅಷ್ಟೇ ಅತಿ ಅವಶ್ಯಕವಾದ ಮತ್ತೊಂದು ವಸ್ತು ನಾವು ಜೀವಿಸೋದಕ್ಕೆ ಅಂತಂದರೆ ಆಹಾರ. ಹೌದು, ಹಿಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಆಹಾರ ಪದ್ಧತಿ ಹಿಂದೆ ಹೇಗಿತ್ತು ಇಂದು ಹೇಗಿದೆ ಅಂತ ತಿಳಿತಾ ಸಾಗೋಣ. ಈಗ ಕೇಳಿ, ಜಿಮ್ಮಿಗಲ್ಲು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್.

0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಆಹಾರ ಮನುಷ್ಯರ ಬೆಳವಣಿಗೆ, ಆರೋಗ್ಯ ಮತ್ತು ಜೀವನ ಶೈಲಿಯ ಪ್ರಮುಖ ಅಂಶ ಆಗಿದೆ. ಕಾಲ ಬದಲಾದಂತೆ ಜನರ ಆಹಾರ ಪದ್ಧತಿಯಲ್ಲೂ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಜನರು ಪ್ರಕೃತಿಗೆ ಹತ್ತಿರವಾದ ಆಹಾರವನ್ನ ಸೇವಿಸ್ತಾ ಇದ್ರು. ಆದರೆ ಇಂದಿನ ಕಾಲದಲ್ಲಿ ತಂತ್ರಜ್ಞಾನ ಮತ್ತು ವೇಗದ ಜೀವನ ಶೈಲಿಯಿಂದಾಗಿ ಆಹಾರ ಪದ್ಧತಿಗಳು ಸಹ ಬದಲಾಗಿವೆ ಅಂತಂದ್ರೆ ತಪ್ಪಾಗಲಾರದು. ಈಗ ಕೇಳಿ ಸರ್ವರ್ ಸೋಮಣ್ಣ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜ್ ಕೋಟಿಯವರ ಸಂಗೀತ ನಿರ್ದೇಶನವಿದೆ.
1: ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಸಾಲ್ ದೋಸೆ ರವಾ ದೋಸೆ ಕೇಸರಿ ಬಾತ್ ವಂಗಿ ಬಾತ್ ಪುರಿ ಸಾಗ್ ಚೌ ಚೌ ಬಾತ್ ಗುಲಾಬ್ ಜಾಮೂನ್ ರಸಗುಲ್ಲ ಕ್ಯಾರೆಟ್ ಹಲ್ವಾ ಬಾಸುಂದಿ ಏನ್ ಬೇಕು ಹೇಳಿ.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿ,
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಿರಿಗಂಧ ಕಾರ್ಯಕ್ರಮದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ಜನ ಹೆಚ್ಚಾಗಿ ಮನೆಯಲ್ಲೇ ತಯಾರಿಸಿದ ಆಹಾರನ ಸೇವನೆ ಮಾಡ್ತಾ ಇದ್ರು. ರಾಗಿ, ಜೋಳ, ಸಜ್ಜೆ, ನವಣೆ ಮುಂತಾದ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ರು. ಹಿಂದೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಇತ್ತು, ಹಾಗಾಗಿ ಆಹಾರ ಹೆಚ್ಚು ನೈಸರ್ಗಿಕವಾಗಿತ್ತು. ಹಿಂದೆ ಜನರು ಊಟದ ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ರು, ಜೊತೆಗೆ ಸಂಸ್ಕರಿಸಿದ ಆಹಾರ ಹಾಗೂ ತಂಪು ಪಾನೀಯಗಳನ್ನು ಬಹಳ ಕಡಿಮೆ ಬಳಕೆ ಮಾಡ್ತಾ ಇದ್ರು. ಈಗ ಕೇಳಿ ಗೌಡ್ರ ಹೋಟೆಲ್ ಚಿತ್ರದ ಗೀತೆ, ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬರಲಿದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಯುವನ್ ಶಂಕರ್ ರಾಜಾ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಆಗಲೇ ಹಿಂದಿನ ಆಹಾರ ಪದ್ಧತಿ ಹೇಗಿತ್ತು ಅಂತ ಹೇಳಿದೆ. ಆದರೆ ಇಂದಿನ ಆಹಾರ ಪದ್ಧತಿಯಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್ ಮತ್ತು ಪ್ಯಾಕೆಟ್ ಆಹಾರಗಳ ಬಳಕೆ ಹೆಚ್ಚಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪಿಜ್ಜಾ, ಬರ್ಗರ್, ನೂಡಲ್ಸ್, ತಂಪು ಪಾನೀಯಗಳು ಮುಂತಾದ ಆಹಾರಗಳನ್ನು ಜನ ಹೆಚ್ಚು ಇಷ್ಟಪಟ್ಟು ತಿಂತಾ ಇದ್ದಾರೆ. ಈಗ ಕೇಳಿ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಬಪ್ಪಿ ಲಹಿರಿ ಅವರ ಸಂಗೀತ ನಿರ್ದೇಶನವಿದೆ.

ಇಂದಿನ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ, ಸಮಯದ ಅಭಾವ ಮತ್ತು ಕೆಲಸದ ಒತ್ತಡದಿಂದ ಹೊರಗಿನ ಆಹಾರ ಸೇವನೆ ಇತ್ತೀಚೆಗೆ ಹೆಚ್ಚಾಗಿದೆ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಉಪ್ಪು, ಸಕ್ಕರೆ ಮತ್ತು ಕಬ್ಬಿಣಾಂಶದ ಪ್ರಮಾಣ ಇರುವ ಆಹಾರ ಪದಾರ್ಥ ಸೇವನೆ ಹೆಚ್ಚಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಊಟದ ಸಮಯದಲ್ಲಿ ನಿಯಮಿತತೆ ಕಡಿಮೆಯಾಗಿದೆ. ಜೊತೆಗೆ ಆರೋಗ್ಯದ ಬಗ್ಗೆ ಅರಿವು ಹೆಚ್ಚುತ್ತಿರುವುದರಿಂದ ಕೆಲವರು ಸಿರಿಧಾನ್ಯಗಳು ಮತ್ತು ಸಾವಯವ ಆಹಾರದ ಕಡೆಗೂ ಸಹ ಇಂದು ಮರಳ್ತಾ ಇದ್ದಾರೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಿಂದಿನ ಆಹಾರ ಪದ್ಧತಿ ಹಾಗೂ ಇಂದಿನ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ವಿ. ಇಂದಿನ ಆಹಾರ ಪದ್ಧತಿಯಿಂದ ಉಂಟಾಗಬಹುದಾದ ಕೆಲವು ಸಮಸ್ಯೆಗಳನ್ನು ನೋಡೋದಾದರೆ ಸ್ಥೂಲಕಾಯ ಅಥವಾ ಒಬೆಸಿಟಿ, ಮಧುಮೇಹ, ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು, ಜೀರ್ಣಕ್ರಿಯೆ ಸಮಸ್ಯೆಗಳು, ಪೌಷ್ಟಿಕಾಂಶದ ಕೊರತೆ ಮುಂತಾದಂಥ ಆಹಾರ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು.

ಇದುವರೆಗೆ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಒಗ್ಗರಣೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೂ ಇಳೆಯರಾಜ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಿರಿಗಂಧ ಕಾರ್ಯಕ್ರಮದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಉತ್ತಮ ಆಹಾರ ಪದ್ಧತಿಗಾಗಿ ಕೆಲವು ಸಲಹೆಗಳ ಬಗ್ಗೆ ತಿಳಿಯೋದಾದರೆ, ಪ್ರತಿನಿತ್ಯ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಬೇಕು, ಜಂಕ್ ಫುಡ್ ಮತ್ತು ತಂಪು ಪಾನೀಯಗಳ ಬಳಕೆಯನ್ನು ಕಡಿಮೆ ಮಾಡಬೇಕು, ಸಾಕಷ್ಟು ನೀರನ್ನು ಕುಡಿಯೋದು, ನಿಯಮಿತ ಸಮಯದಲ್ಲಿ ಊಟವನ್ನು ಮಾಡುವುದು, ಸಿರಿಧಾನ್ಯಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು, ಮುಖ್ಯವಾಗಿ ಮನೆಯಲ್ಲೇ ತಯಾರಿಸಿದ ಆಹಾರಕ್ಕೆ ಆದ್ಯತೆಯನ್ನು ನೀಡಬೇಕು. ಈಗ ಕೇಳಿ ಮೃಗಶಿರಾ ಚಿತ್ರದ ಗೀತೆ, ಹಾಡಿದ್ದಾರೆ ಅರ್ಜುನ್ ಜನ್ಯ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ರವಿ ಬಸರೂರು ಅವರ ಸಂಗೀತ ನಿರ್ದೇಶನವಿದೆ.

0: ಕರವತ್.
1: ಸಿರಿಗಂಧ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಸೂರಪ್ಪ ಚಿತ್ರದಿಂದ ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಒಟ್ಟಾರೆಯಾಗಿ ಆಹಾರ ಪದ್ಧತಿ ಬಗ್ಗೆ ಹೇಳೋದಾದ್ರೆ, ಹಿಂದಿನ ಆಹಾರ ಪದ್ಧತಿ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿಯಾಗಿತ್ತು. ಇಂದಿನ ಆಹಾರ ಪದ್ಧತಿ ಅನುಕೂಲಕರ ಆದರೂ ಸಹ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇಂದಿನ ಆಹಾರ ಪದ್ಧತಿಯ ಉತ್ತಮ ಅಂಶಗಳನ್ನು ಅಳವಡಿಸಿಕೊಂಡು ಆಧುನಿಕ ಆಹಾರ ಪದ್ಧತಿಯೊಂದಿಗೆ ಸಮತೋಲನ ಸಾಧಿಸೋದು ಆರೋಗ್ಯಕರ ಜೀವನಕ್ಕೆ ಅತ್ಯವಶ್ಯಕವಾಗಿದೆ ಅಂತ ಹೇಳ್ತಾ ಕೇಳಿ ಹಾವಿನ ಹೆಡೆ ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ

ಕಜ್ಜುಂ ತಕ ದಿಮಿ ತಕ ಜಣು ತಕ ದಿಮಿ ತಕ ಜಣು ತಾಂ ತತ್ತುಂ ತೀಂ ತತ್ತೈ ತಾಂ ತತ್ತುಂ ತೀಂ ತತ್ತುಂ ತೈ ತುಂಟರ ಕಂಡರೆ ತಾಕು ಕಜ್ಜುಂ ಕುಂ ಕುಂ ಕುಂ ಕುಂ ತರಿಕ ಕಜ್ಜುಂ ಜಂ ಜಂ ಜಂ ಜಂ ತಾ

ವಿಜಯ್ ಆಂಟೋನಿ ಅವರು ರಚಿಸಿದ್ದು, ಸಂಗೀತ ರಾಜೇಶ್ವರನ್ ಅವರೊಡನೆ ಹಾಡಿರುವ ಬುದ್ಧಿವಂತ ಚಿತ್ರದ ಗೀತೆಯನ್ನು ಕೇಳಿದ್ರಿ.

ಈಗ ಕೇಳಿ ಎಸ್ ಜಾನಕಿ ಅವರ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ರಾಣಿ ಮಹಾರಾಣಿ ಚಿತ್ರದ ಗೀತೆ.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. 8:45 ಸರಿಯಾಗಿ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದುವರೆಗೆ ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಪದ ವೈವಿಧ್ಯ ಕರಪಾಲ ಮೇಳ. ಇಂದಿನ ಕರಪಾಲ ಮೇಳದಲ್ಲಿ ಕೇಳಿ ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘದ ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು.

0: ಶ್ರೀ ಸಂಗಮೇಶ್ವರ ಜಾನಪದ ಕರಪಾಲ ಮೇಳ. ಆ ಕರಪಾಲ ಮೇಳ ಕಥಾಭಾಗದಲ್ಲಿ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂಥ ಒಂದು ಕಥಾಭಾಗವನ್ನ ಮುಕ್ಕೋಟಿ ಜನತೆ ಮುಂದೆ ಯಾವ ರೀತಿಯಾಗಿ ಬಿತ್ತರಿಸ ನಮಗೂ
1: ಆ ರೀತಿಯಾಗಿ

0: ಕೇಳಬೇಕಲ್ಲವೇ ಮಗು?
1: ಅಲ್ಲವೇ ಗುರುವೇ.
0: ಎಲ್ಲಾದರೂ ಕೂಡ
1: ಹೌದು,
0: ನರಸಾವತಿ ಎಂಬತಕ್ಕಂತ ನಗರವನ್ನಾದರೂ ಕೂಡ,
1: ಆದರೂ
0: ನರಸೇಂದ್ರ ಭೂಪಾಲ ಎಂಬತಕ್ಕಂತ ಮಹಾರಾಜರಾದರೂ ಕೂಡ,
1: ಆದರೂ
0: ತನ್ನ ನರಸಾವತಿ ಎಂಬತಕ್ಕಂತ ಮಡದಿಯೊಂದಿಗಾದರೂ ಕೂಡ,
1: ಆದರೂ
0: ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು.
1: ಹೌದಲ್ಲವೇ ಗುರುವೇ.
0: ಅಂತಪ್ಪ ಗೂಡಿದ ಇಂತಪ್ಪ ನಗರಿಯಲ್ಲಾದರೂ ಕೂಡ,
1: ಆದರೂ
0: ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ,
1: ಆದರೂ
0: ತನ್ನ ನಗರವನ್ನಾದರೂ ಕೂಡ ತಾನಾವ ರೀತಿಯಾಗಿ ಹಾಡುತ್ತಿದ್ದಾರೆ ಮಗು.

0: ಮಹಾರಾಜಿ
1: ಅಲ್ಲವೇ
0: ನರಸಾವತಿ ಹೆಮ್ಮನವರಾದರೂ ಕೂಡ
1: ಆದರೂ
0: ತನ್ನ ರಾಜ್ಯದಲ್ಲಾದರೂ ಕೂಡ
1: ಆದರೂ
0: ತನ್ನ ನಾರಿಮಣಿಯರನ್ನಾದರೂ ಕೂಡ ಕರೆದು ಬಿಟ್ಟು
1: ಹೌದು
0: ಏನು ಮಾಡಿಬಿಟ್ಟಿದ್ದಾರೆ ಮಗು
1: ಏನು ಮಾಡಿದ್ದಾರೆ
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಹೆಣ್ಣು ಮಕ್ಕಳಿಗಾದರೂ ಕೂಡ
1: ಆದರೂ
0: ಅರಿಶಿನ ಕುಂಕುಮ ಭಾಗ್ಯವೇ ಮೇಲೆಂದು
1: ಹೌದು
0: ತಾನಾದರೂ ಕೂಡ
1: ಹೌದು
0: ಆ ನಗರದ ಹೆಣ್ಣು ಮಕ್ಕಳನ್ನಾದರೂ ಕರೆತಂದು ಬಿಟ್ಟು
1: ಹೌದು
0: ಅರಿಶಿನ ಕುಂಕುಮವನ್ನಾದರೂ ಇಟ್ಟು
1: ಹೌದು
0: ವಿಳ್ಳೆದೆಲೆಗಳನ್ನಾದರೂ ದಾನ ಧರ್ಮಗಳನ್ನಾದರೂ ಮಾಡುತ್ತಿದ್ದಾರೆ ಮಗು
1: ಹೌದಲ್ಲವೇ ಗುರುವಿ
0: ಮಾಡುತ್ತಿರಬೇಕಾದರೆ ಇತ್ತಲಾಗಿ ಹಂತಪ್ಪ ಗೂಡಿದ ಹಿಂತಪ್ಪ ನಗರದಲ್ಲಾದರೂ ಕೂಡ
1: ಆದರೂ
0: ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ
1: ಆದರೂ
0: ತನ್ನ ನಗರದಲ್ಲಾದರೂ ಕೂಡ ಒಂದು ಸುಂದರವಾದ ಕೆತ್ತನೆ ಕಲ್ಲಿನಿಂದ ಕೂಡಿರತಕ್ಕಂತಹ ಕೋಟೆಯೊಂದನ್ನಾದರೂ ಕೂಡ
1: ಹೌದು
0: ನಾವು ರೀತಿಯಾಗಿ ಕಟ್ಟಿಸಿದ್ದಾರೆ ಮಗು
1: ಯಾವ ರೀತಿಯಾಗಿ

0: ಹೇಳಬೇಕಲ್ಲವೇ ಮಗು?
1: ಅಲ್ಲವೇ.
0: ಈ ರೀತಿಯಾಗಿ ನಗರದಲ್ಲಾದರೂ ಕೂಡ
1: ಹೌದು
0: ಒಂದು ಸುಂದರವಾದ ಕೋಟೆಯೊಂದನ್ನಾದರೂ ಕಟ್ಟಿಸಿಕೊಂಡು
1: ಹೌದು
0: ಅಟ್ಟಹಾಸ ವೈಭವನಾಗಿ ಮೆರೆಯುತ್ತಿರಬೇಕಾದರೆ ತನ್ನ ನಗರದಲ್ಲಾದರೂ ಕೂಡ ತಾನಾದರೂ ಕೂಡ ನಗರದ ಬೀದಿಗಳನ್ನಾದರೂ ಕೂಡ ತಾನಾವ ರೀತಿಯಾಗಿ ವಿಂಗಡಿಸಿದ್ದಾರೆ ಮಗು.
1: ಅವ ರೀತಿಯಾಗಿ

0: ಈ ರೀತಿಯಾಗಿ
1: ಅಲ್ಲವೇ
0: ವಿಧಿಗಳನ್ನಾದರೂ ವಿಂಗಡಿಸಿಕೊಂಡು
1: ಹೌದು
0: ಕಾಲ ಯಾಪನೆಯನ್ನಾದರೂ ಮಾಡುತ್ತಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಏನಾಗಿ ಬಿಟ್ಟಿದೆ ಮಗು
1: ಏನಾಗಿದೆ ಗುರುವಿ
0: ಕೈಲಾಸ ವಾಸನಾಗಿರತಕ್ಕಂತ ಯಾವ ಶಂಕರನಾದರೂ ಕೂಡ
1: ಆದರೂ
0: ನಂದೀ ರೂಢನಾಗಿ
1: ಅಲ್ಲವೇ
0: ಭೂಲೋಕಕ್ಕೆ ವಿಜಯಂ ಗೈದು ಬಿಟ್ಟಿದ್ದಾರೆ
1: ಶುಭಶುವ ಶುಭಶುವ ಶುಭಶುವ
0: ವಿಜಯಂ ಗೈದ ಪ್ರಾಣ ವಲ್ಲಭನಾದರೂ ಕೂಡ
1: ಆದರೂ
0: ಏನು ಮಾಡಿಬಿಟ್ಟಿದ್ದಾರೆ ಮಗು
1: ಏನು ಮಾಡಿದ್ದಾರೆ
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಜಂಗಮ ವೇಷಧಾರಿಯಾಗಿ ಬಂದು ನಿಂತು ಬಿಟ್ಟು
1: ಹೌದು
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರ ಮನೆಯ ದ್ವಾರ ಬಾಗಿಲು ನಿಂದು
1: ಹೌದು
0: ತಾನಾವ ರೀತಿಯಾಗಿ ಭಿಕ್ಷವನ್ನಾದರೂ ಬೇಡುತ್ತಿದ್ದಾರೆ ಮಗು
1: ಅವ ರೀತಿಯಾಗಿ
0: ಬೀ

0: ಈ ರೀತಿಯಾಗಿ ನರಸಾವತಿಯ ಮನೆಯ ಮುಂದಲಾದರೂ ನಿಂತು ಬಿಟ್ಟು
1: ಹೌದು
0: ಭಿಕ್ಷವನ್ನಾದರೂ ಕೇಳಿರಬೇಕಾದರೆ ನರಸಾವತಿ ಹೆಮ್ಮನವರಾದರೂ ಕೂಡ ಏನು ಮಾಡಿಬಿಟ್ಟಿದ್ದಾರೆ?
1: ಏನು ಮಾಡಿದ್ದಾರೆ
0: ಅಂತಂದರೆ
1: ಅಂದರೆ
0: ಯಾರೋ ಬೇಡಲು ಬಂದ ಜಂಗಮರಿರಬಹುದು ಎಂಬುದಾಗಿ
1: ಅಲ್ಲವೇ
0: ಮುತ್ತೈದೆ ಭಾಗ್ಯದಲ್ಲಾದರೂ ವಜ್ರ ವೈಡೂರ್ಯಗಳನ್ನು ತುಂಬಿಕೊಂಡು ಬಂದು ಬಿಟ್ಟಿದ್ದಾರೆ.
1: ಶಿವ
0: ತುಂಬಿಕೊಂಡು ಬಂದು
1: ಹೌದು
0: ಆ ಜಂಗಮರ ರೂಪವನ್ನಾದರೂ ನೋಡಿಬಿಟ್ಟು
1: ಪರಮಾತ್ಮ
0: ಇವರು ಪರಶಿವನ ಹೋಲಿಕೆಯನ್ನು ಹೊಂದಿದಂತೆ ಕಾಣುತ್ತಿದೆ.
1: ಹೌದು
0: ಇವರು ಪರಶಿವನ ಅಲ್ಲದೆ ಮತ್ತಾರುವಲ್ಲ ಎಂಬುದಾಗಿ ತಿಳಿದು ಬಿಟ್ಟು
1: ಹೌದು
0: ಏನು ಮಾಡಿದ್ದಾರೆ ಮಗು?
1: ಏನು ಮಾಡಿದ್ದಾರೆ?
0: ಆ ಪರಶಿವ ಮೂರ್ತಿಯಾಗಿರತಕ್ಕಂಥ ಜಂಗಮ ರೂಪಿಯನ್ನಾದರೂ ಕೂಡ
1: ಆದರೂ
0: ಒಳಗೆ ಕರೆದುಕೊಂಡು ಹೋಗಿ ಬಿಟ್ಟು
1: ಹೌದು
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದಾರೆ ಮಗು.
1: ಅಲ್ಲವೇ ಗುರು
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಬಿಟ್ಟು
1: ಹೌದು
0: ಆ ಪಾದ ಕಮಲಗಳನ್ನೇ ತೊಳೆದು ಬಿಟ್ಟಿದ್ದಾರೆ ಮಗು.
1: ಹೌದಲ್ಲವೇ ಗುರು?
0: ಆಗ ಪಾದ ಕಮಲಗಳನ್ನಾದರೂ ತೊಳೆದು ಬಿಟ್ಟು ಬಿಲ್ವೇ ಪತ್ರೆಯಿಂದ ತನ್ನ ಪೂಜೆಯನ್ನೇ ಮಾಡಿರಬೇಕಾದರೆ
1: ಆದರೆ
0: ಮಾಡಿಕೊಂಡು
1: ಹೌದು
0: ಇರಬೇಕಾದರೆ ಇತ್ತಲಾಗೇನಾಗಿ ಬಿಟ್ಟಿದೆ ಮಗು?
1: ಏನಾಗಿದೆ ಗುರು?
0: ಏನಾಗಿದೆ ಅಂತಂದರೆ
1: ಅಂದರೆ
0: ಆ ಜಂಗಮನಿಗಾದರೂ ಕೂಡ
1: ಹೌದು
0: ಮುಗಿದಂತ ಸಮಯದಲ್ಲಾದರೂ ಕೂಡ ತಾನಾದರೂ ಕೂಡ
1: ಹೌದು
0: ನರಸಾವತಿ ದೇವಿಯಾದರೂ ಕೂಡ
1: ಹೌದು
0: ಭಿಕ್ಷವನ್ನಾದರೂ ನೀಡಲು ತಾನಾವ ರೀತಿಯಾಗಿ ಹಾಡುತ್ತಾ ಬರುತ್ತಿದ್ದಾರೆ ಮಗು.
1: ಯಾವ ರೀತಿಯ
0: ಶಿವ

0: ಪ್ರತಿಯಾಗಿ ಭಿಕ್ಷವನ್ನು ನೀಡಲು ಹೋದಂತಹ ಸಮಯದಲ್ಲಾದರೂ ಕೂಡ ಹಿತ್ತಲಾಗಿ ಪ್ರಶುವ ಮೂರ್ತಿಯಾದರೂ ಕೂಡ ಏನೆಂಬುದಾಗಿ ಕೇಳಿಬಿಟ್ಟಿದ್ದಾರೆ.
1: ಏನೆಂಬುದಾಗಿ ಶಿವನಿ
0: ನಿಲ್ಲಿಸೋ ಮಹಾರಾಣಿ.

0: ಈ ರೀತಿಯಾಗಿ ನರಸಾವತಿ ಹೆಮ್ಮನವರಾದರೂ ಕೂಡ ಏನಿರಬೇಕಾದರೆ ಅಂದ ಕಾರಣ ಪರಶಿವ ಮೂರ್ತಿಯಾದರೂ ಕೂಡ
1: ಹೌದು
0: ನಿಲ್ಲಿಸೋ ನಿನ್ನ ಭಿಕ್ಷವನ್ನಾದರೂ ಕೂಡ
1: ಹೌದು
0: ಅಂದ ಕಾರಣ
1: ಹೌದು
0: ಮಕ್ಕಳಿಲ್ಲ ಎಂಬತಕ್ಕಂತ ಬಂಜೆಯರ ಕೈಯಿಂದಲೇನಾದರೂ ಕೂಡ
1: ಹೌದು
0: ನಾನು ಒಂದು ವೇಳೆ ಭಿಕ್ಷವನ್ನೇ ಪಡೆದದ್ದೇ ಆದರೆ ನನಗೆ ನರಕ ಪ್ರಾಪ್ತಿಯಾಗಬಹುದು ಎಂಬುದಾಗಿ ಹೇಳಿಬಿಟ್ಟು
1: ಹೌದು
0: ತಟ್ಟನೆ ಅದೃಶ್ಯನಾಗಿ ಪರಶಿವ ಮೂರ್ತಿಯಾದರೂ ಮಾಯವಾಗಿ ಬಿಟ್ಟಿದ್ದಾರೆ
1: ಹೌದಲ್ಲವೇ ಗುರುವಿ
0: ಯಾಗ ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ಕೇಳಬೇಕಲ್ಲವೇ ಮಗು ಅಯ್ಯೋ ಪರಮಾತ್ಮ ಈ ಪಾಪಿ ಕರಗಳಿಂದ
1: ಹೌದು
0: ಒಬ್ಬ ಭಿಕ್ಷುಕನಾದರೂ ಭಿಕ್ಷವನ್ನು ತಿರಸ್ಕಾರವನ್ನು ಮಾಡಿಬಿಟ್ಟ
1: ಹೌದು
0: ಅಂದ ಕಾರಣ
1: ಅಲ್ಲವೇ
0: ನಾನು ಈ ರಾಜ್ಯದಲ್ಲಿ ರಾಜರಾಣಿಯರಾಗಿ ಜೇನು ಫಲ ಎಂಬುದಾಗಿ
1: ಅಲ್ಲವೇ
0: ಮಂಚವನ್ನ ಏರಿ ಮಲಗಿ ಬಿಟ್ಟಿದ್ದಾರೆ
1: ಹೌದಲ್ಲವೇ ಶಿವನಿ
0: ಆಗ ಮಲಗಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ
1: ಆದರೂ
0: ತನ್ನ ನಗರಿಗಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಮರಳಿ ಬರುತ್ತಿದ್ದಾರೆ ಮಗು
1: ಅವರೀತಿಯ

0: ಪ್ರತಿಯಾಗಿ
1: ಅಲ್ವಿ
0: ತನ್ನ ನಗರಿಗಾದರೆ ಬಂದು ಬಿಟ್ಟಿದ್ದಾರೆ.
1: ಹೌದಲ್ವಿ,
0: ಬಂದಿರಬೇಕಾದರೆ.
1: ಆದರೆ
0: ತನ್ನ ಮಡದಿಯ ಆಗಿರತಕ್ಕಂತ ನರಸಾವತಿ ಅಮ್ಮನವರಾದರೂ ಕೂಡ,
1: ಆದರೂ
0: ನಾನು ಬರುವ ದಾರಿಯನ್ನೇ ಕಾದು ಕಾಯ್ತಿರ್ತಕ್ಕಂತ ನನ್ನ ಮಹಾರಾಣಿಯಾದರೂ ಕೂಡ,
1: ಆದರೂ
0: ಈ ದಿನ ಏನು ನಡೆದಿರಬಹುದು ಕಾಣುತ್ತಿಲ್ಲವಲ್ಲ ಎಂಬುದಾಗಿ
1: ಅಲ್ವಿ
0: ತಾನಾದರೂ ಒಳಗೆ ಹೋಗಿ ನೋಡುತ್ತಿದ್ದಾರೆ.
1: ಅಲ್ವಿ
0: ಮೋರ್ಚ ಹಿಮ್ಮಡೆಯಾಗಿ ನರಸಾವತಿ ಅಮ್ಮನವರಾದರೂ ಮಲಗಿ ಬಿಟ್ಟಿದ್ದಾರೆ.
1: ಶುಭ ಶುಭ ಶುಭ ಶುಭ ಶುಭ ಶುಭ
0: ಮಲಗಿರಬೇಕಾದರೆ
1: ಆದರೆ
0: ನಡೆದಂತ ಸಕಲ ವಿಚಾರವೆಲ್ಲವನ್ನು ಕೂಡ
1: ಹೌದು
0: ಮಹಾರಾಜನ ಬಳಿ ಹೇಳಿಬಿಟ್ಟಿದ್ದಾರೆ.
1: ಅಲ್ವೇ ಗುರುವೆ,
0: ಹಾಗಾದರೆ ನಾನಾದರೂ ಕೂಡ ಅದನ್ನೇ ಬಯಸುತ್ತಿದ್ದೆ.
1: ಹೌದು,
0: ಆದ್ದರಿಂದ ನನ್ನ ರಾಜ್ಯವಾದರೂ ಬೆಳೆಯಬೇಕಾದರೆ
1: ಆದರೆ
0: ಎಲ್ಲಾ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮಕ್ಕಳ ಭಾಗ್ಯ.
1: ಹೌದಲ್ಲವೇ ಗುರುವೆ,
0: ಆ ಮಕ್ಕಳ ಭಾಗ್ಯವಿಲ್ಲದ ಮೇಲೆ
1: ಅಲ್ವೇ
0: ನಾವು ರಾಜ ರಾಣಿಯರಾಗಿ ಏನು ಫಲ? ಆದ್ದರಿಂದ ನಾನು ಎಲ್ಲಿಯಾದರೂ ಹೋಗಿಬಿಟ್ಟು
1: ಹೌದು
0: ನಿನಗಾದರೂ ಕೂಡ
1: ಹೌದು
0: ಯಾವ ದೇವಾನು ದೇವತೆಗಳನ್ನಾದರೂ ಹಿಡಿದು
1: ಹೌದು
0: ಯಾವ ನರ ಮಾನವರನ್ನಾದರೂ ಹಿಡಿದು
1: ಹೌದು
0: ನಿನಗಾದರೂ ಒಂದು ಮಕ್ಕಳ ಸಂತಾನವನ್ನು ತರುತ್ತೇನೆ ಎಂಬುದಾಗಿ
1: ಅಲ್ಲವೇ
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರಿಗಾದರೂ ಕೂಡ
1: ಹೌದು
0: ಮನಸ್ಸನ್ನು ಸಮಾಧಾನವನ್ನು ಪಡಿಸಿ
1: ಹೌದು
0: ತಾನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಭಾಷೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ.

0: ಈಗ ಈ ರೀತಿಯಾಗಿ ಮಹಾರಾಜನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜನಾದರೂ ಕೂಡ ನಿನಗಾದರೂ ಕೂಡ ಒಂದು ಮಕ್ಕಳ ಸಂತಾನವನ್ನು ತರ್ತೇನೆ ಎಂಬುದಾಗಿ ಇತ್ತಲಾಗಿ ತಾನಾದರೂ ಕೂಡ ಗೋರಾರಣ್ಯವನ್ನಾದರೂ ಸೇರಿಬಿಟ್ಟಿದ್ದಾನೆ.
1: ಹೌದಲ್ಲವೇ ಗುರುವಿ?
0: ಆ ಗೋರಾರಣ್ಯವೆಲ್ಲವನ್ನು ತಿರುಗಿ ಬಿಟ್ಟು ಭಗವಂತನನ್ನಾದರೂ ಕೂಡ ಪ್ರಾರ್ಥನೆಯನ್ನು ಮಾಡಿರಬೇಕಾದರೆ ಭಗವಂತನಾದರೂ ಪ್ರತ್ಯಕ್ಷನಾಗಿರಬೇಕಾದರೆ ಕೇಳಿ ಮಹಾರಾಜ, ನಿನಗೆ ಏನು ಬೇಕು ಕೇಳು, ನಾನು ನಡೆಸಿಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ

0: ಅಲ್ಲವೇ
1: ಅಯ್ಯೋ ಪರಮಾತ್ಮ, ನಾನು ಏನು ಕೇಳತಕ್ಕವನಲ್ಲ.
0: ಹೌದು,
1: ನನಗಾದರೂ ಕೂಡ,
0: ಹೌದು
1: ನಾನಾದರೂ ಕೂಡ ಬೆಳೆಯಬೇಕಾದರೆ,
0: ಆದರೆ
1: ನನ್ನ ನಾಡಿನಲ್ಲಾದರೂ ಕೂಡ,
0: ಹೌದು
1: ನಮಗಾದರೂ ಒಂದು ಮಕ್ಕಳ ಕುಡಿಯನ್ನು ಕೊಡು ಎಂಬುದಾಗಿ ಕೇಳಿರಬೇಕಾದರೆ,
0: ಆದರೆ
1: ಆಗ ಪರಮಾತ್ಮನಾದರೂ ಕೂಡ,
0: ಹೌದು
1: ಅದರಂತೆಯೇ ನಾನಾದರೂ ಕೂಡ,
0: ಹೌದು
1: ಒಂದು ಮಾವಿನ ಕಾಯನ್ನು ಕೊಡುತ್ತೇನೆ,
0: ಹೌದು
1: ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಧರ್ಮ ಪತ್ನಿಗೆ ಕೊಟ್ಟಿದ್ದೇ ಆದರೆ,
0: ಆದರೆ
1: ಆಕೆಗಾದರೂ ಕೂಡ,
0: ಹೌದು
1: ಒಬ್ಬ ಗಂಡು ಮಗ ಹುಟ್ಟುತ್ತಾನೆ ಎಂಬ ವಿಚಾರವನ್ನಾದರೂ ಹೇಳಿಬಿರಬೇಕಾದ್ರೆ,
0: ಆದರೆ
1: ಆ ಪರಶಿವನಿಂದ ಒಂದು ಮಾವಿನ ಫಲವನ್ನಾದರೂ ಕೂಡ ತೆಗೆದುಕೊಂಡು ಬಂದು ಬಿಟ್ಟು,
0: ಹೌದು
1: ಮಾ ಸತಿಯಾಗಿರತಕ್ಕಂತ ನರಸಾವತಿ ಅಮ್ಮನವರಿಗೆ ಕೊಟ್ಟಿರಬೇಕಾದರೆ,
0: ಆದರೆ
1: ಆ ಫಲವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದ್ರೆ,
0: ಆದರೆ
1: ಆ ಪರಮಾತ್ಮನಾಗಿರತಕ್ಕಂತ ಪರಶಿವನ ಅನುಗ್ರಹದಿಂದ,
0: ಹೌದು
1: ಮಾ ಸತಿಯಾಗಿರತಕ್ಕಂತ ನರಸಾವತಿ ಅಮ್ಮನವರಿಗಾದರೂ ಕೂಡ 3 ತಿಂಗಳ ಗರ್ಭವತಿಯಾಗಿ ಬಿಟ್ಟಿದ್ದ.
0: ಹೌದಲ್ಲವೇ ಗುರುವಿ?
1: ಆ 3 ತಿಂಗಳ ಗರ್ಭಾವತಿಯಲ್ಲಾದರೂ ಕೂಡ,
0: ಹೌದು
1: ಏನನ್ನ ತಿಂದು ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕೆಂಬುದಾಗಿ,
0: ಅಲ್ಲವೇ
1: ಏನನ್ನಾದರೂ ಬಯಸಿ ಬಿಟ್ಟಿದ್ದಾಳೆ ಮಗು.
0: ಏನಾಗಿ

0: ಈ ರೀತಿಯಾಗಿ
1: ಅಲ್ಲವೇ
0: ಆ ಭಗವಂತನು ಕೊಟ್ಟಿರತಕ್ಕಂಥ ವರಪ್ರಸಾದದಿಂದ
1: ಹೌದು
0: ಆ ಮೂಡಲ ಸೀಮೆಯಲ್ಲಿರತಕ್ಕಂಥ ಮಗಿಮಾವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ದಿನ ನವ ಮಾಸಗಳನ್ನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಉರುಳುತ್ತಾ ಬಂದು ಬಿಟ್ಟಿದ್ದಾವೆ
1: ಯಾವ ರೀತಿಯಾಗಿ

0: ಈ ರೀತಿಯಾಗಿ
1: ಅಲ್ಲವೇ
0: ನವ ಮಾಸಗಳಾದರೂ ತುಂಬಿರಿ ಬೇಕಾದರೆ
1: ಆದರೆ
0: ಆ ಪರಮಾತ್ಮನ ಅನುಗ್ರಹದಿಂದ ಏನಾಗಿದೆ ಬಿಟ್ಟಿದೆ
1: ಏನಾಗಿದೆ ಗುರುವೆ
0: ಏನಾಗಿದೆ ಅಂತಂದ್ರೆ
1: ಅಂದರೆ
0: ಯಾವ ನರಸಾವತಿ ಹೆಮ್ಮನವರಾದರೂ ಕೂಡ
1: ಆದರೂ
0: ಒಂದು ಗಂಡು ಮಗುವಿಗೆ ಜನ್ಮವನ್ನಾದ್ರೆ ಎತ್ತಿಬಿಟ್ಟಿದ್ದಾಳೆ
1: ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ
0: ಆ ಗಂಡು ಮಗುವಿಗೆ ಜನ್ಮ ಎತ್ತಿರಬೇಕಾದರೆ
1: ಆದರೆ
0: ಆ ಮಗುವನ್ನಾದರೂ ಕೂಡ ಏನೆಂಬುದಾಗಿ ನಾಮಾಂಕಿತವನ್ನು ಮಾಡಿಬಿಟ್ಟಿದ್ದಾರೆ
1: ಏನೆಂಬುದಾಗಿ ಗುರುವೆ
0: ಬಿಲ್ವ ಶೇಖರ ಮಹಾರಾಜನೆಂಬುದಾಗಿ ನಾಮಾಂಕಿತವನ್ನಾದರೂ ಮಾಡಿಬಿಟ್ಟಿದ್ದಾರೆ
1: ಶಿವನೇ
0: ಆಗ ಬಿಲ್ವ ಶೇಖರ ಮಹಾರಾಜನೆಂಬಿಸಿಕೊಂಡಿರ್ತಕ್ಕಂತ ಯಾವ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ
1: ಆದರೂ
0: ಆ ಗುರುಗಳಿಂದ ವಿದ್ಯಾಭ್ಯಾಸವನ್ನಾದರೂ ಮಾಡಿಕೊಂಡು ಬಿಟ್ಟು
1: ಹೌದು
0: ಹೀಗೆ ಕಾಲವನ್ನು ಕಳೆಯುತ್ತಿರಬೇಕಾದರೆ
1: ಆದರೆ
0: 7-8 ವರ್ಷದ ಬಾಲಕನಾಗಿ ಬಿಟ್ಟಿದ್ದಾನೆ
1: ಅಲ್ಲವೇ ಗುರುವೆ
0: ಆಗ ಬಾಲಕನಾಗಿರಬೇಕಾದರೆ
1: ಆದರೆ
0: ನರಸೇಂದ್ರ ಭೂಪಾಲ ಮಹಾರಾಜನಾದರೂ ಕೂಡ
1: ಆದರೂ
0: ಅವನಲ್ಲಿರತಕ್ಕಂತ ರಾಜ್ಯ ಕೀಟಗಳೆಲ್ಲವನ್ನು ಕೂಡ
1: ಹೌದು
0: ಬಿಲ್ವ ಶೇಖರ ಮಹಾರಾಜನಿಗೆ ಆ ಬಿರುದನ್ನಾದರೂ ಧರಿಸಿಬಿಟ್ಟು
1: ಶಿವ ಶಿವ
0: ಆತನ ರಾಜ್ಯವನ್ನಾದರೂ ಕೂಡ
1: ಹೌದು
0: ಬಿಲ್ವ ಶೇಖರ ಮಹಾರಾಜನಿಗಾದರೂ ಕೂಡ ಅರ್ಪಿಸಿಬಿಟ್ಟಿದ್ದಾರೆ ಮಗು
1: ಅಲ್ಲವೇ ಗುರುವೆ
0: ಆ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ
1: ಆದರೂ
0: ನರಸಾವತಿ ನಗರವನ್ನಾದರೂ ಕೂಡ
1: ಹೌದು
0: ತನ್ನ ಪ್ರಜೆಗಳಿಂದ ಕೂಡಿಬಿಟ್ಟು
1: ಹೌದು
0: ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನಾದರೂ ಮಾಡಿಕೊಂಡು
1: ಹೌದು
0: ತಾನಾವ ರೀತಿಯಾಗಿ ಹೋಗುತ್ತಿದ್ದಾರೆ ಮಗು
1: ಯಾವ ರೀತಿಯಾಗಿ

0: ಭಾವಿಸಿಕೊಂಡು ಸುಖ ಸಂತೋಷದಿಂದ ತನ್ನ ರಾಜ್ಯಭಾರವನ್ನಾದರೂ ನಡೆಸಿಕೊಂಡು ಹೋಗುತ್ತಿದ್ದಾರೆ.
1: ಹೌದಲ್ಲವೇ ಗುರುವೇ?
0: ಈ ರೀತಿಯಾಗಿ ನಡೆಸಿಕೊಂಡು ಹೋಗುತ್ತಿರಬೇಕಾದರೆ ಇಂತಹ ಬಿಲ್ವಶೇಖರ ಮಹಾರಾಜನಾದರೂ ಕೂಡ ಬಹಳ ಸುಖ ಸಂತೋಷದಿಂದ ಪ್ರಜೆಗಳೆಲ್ಲವನ್ನು ಕೂಡ ಸಂತೈಸಿಕೊಂಡು
1: ಹೌದು
0: ಆ ನಾಡಿನ ಜನರೆಲ್ಲರನ್ನು ಕೂಡ
1: ಹೌದು
0: ತನ್ನ ಮಕ್ಕಳೆಂದು ಭಾವಿಸಿಕೊಂಡು ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡಿಕೊಂಡು ತನ್ನ ನಗರವನ್ನಾದರೂ ಕೂಡ ಹಾಳುಕೆಯಲ್ಲಿ ಮಾಡುತ್ತಾ ಕಾಲಯಾಪನೆಯನ್ನು ಮಾಡುತ್ತಿರಬೇಕಾದ್ರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂತ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂತ ನಾಮಾಂಕಿತವನ್ನಾದರೂ ಇಟ್ಟುಕೊಂಡು
1: ಹೌದು
0: ತನ್ನ ಪ್ರಜೆಗಳಿಗೆ ಯಾವ ತೊಂದರೆಯನ್ನು ಕೊಡದ ಹಾಗೆ
1: ಹೌದು
0: ತನ್ನ ನಗರದಲ್ಲಿರತಕ್ಕಂತ ಜನರೆಲ್ಲರನ್ನು ಕೂಡ
1: ಹೌದು
0: ಬಹಳ ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಾ
1: ಹೌದು
0: ಆ ತನ್ನ ನಗರ ಎಲ್ಲಾದರೂ ಕೂಡ ಅನ್ನ ಸಂತರ್ಪಣೆ ಯೋಜನೆಯನ್ನಾದರೂ ಮಾಡಿಕೊಂಡು
1: ಹೌದು
0: ಬಂದಂತ ಭಕ್ತರಿಗೆ ಅನ್ನ ಪ್ರಸಾದವನ್ನಾದರೂ ಕೊಟ್ಟುಕೊಂಡು
1: ಹೌದು
0: ಆಗ ತನ್ನ ತಂದೆಯಾಗಿರತಕ್ಕಂತ ನರಸೇಂದ್ರ ಭೂಪಾಲ ಮಹಾರಾಜನ ಸೇವೆಯನ್ನು ಮಾಡಿಕೊಂಡು
1: ಹೌದು
0: ತನ್ನ ತಾಯಿಯಾಗಿರತಕ್ಕಂತ ನರಸಾವತಿ ಅಮ್ಮನವರ ಪಾದ ಸೇವೆಗಳನ್ನು ಮಾಡಿಕೊಂಡು
1: ಹೌದು
0: ಸುಖ ಸಂತೋಷದಿಂದ
1: ಹೌದು
0: ಕಾಲಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು.
1: ಹೌದಲ್ಲ,
0: ಈ ರೀತಿಯಾಗಿ
1: ಅಲ್ಲವೇ
0: ಬಿಲ್ವಶೇಖರ ಮಹಾರಾಜನಾದರೂ ಕೂಡ ತನ್ನ ನಗರ ಎಲ್ಲಾದರೂ ಕೂಡ
1: ಹೌದು
0: ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಿರಬೇಕಾದರೆ ಪುರದ ಜನರೆಲ್ಲರೂ ಕೂಡ
1: ಹೌದು
0: ತನ್ನ ಮಹಾರಾಜನ ಹೆಸರನ್ನು ಹೇಳುತ್ತ
1: ಹೌದು
0: ತನ್ನ ನಗರದಲ್ಲಾದರೂ ಕೂಡ ಒಡ್ಡೊಲಗವನ್ನಾದರೂ ಇಟ್ಟುಕೊಂಡು
1: ಹೌದು
0: ತಾನಾವ ರೀತಿಯಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿದ್ದಾರೆ ಮಗು.
1: ಅವರಿಗೆ

0: ಪ್ರಜೆಯಾಗಿ ತನ್ನ ನಗರಿಯಾಗಿರತಕ್ಕಂತಹ ಹಂದಕಾರನ ಮಹಾರಾಜನಾಗಿರತಕ್ಕಂಥವನಾದರೂ ಕೂಡ,
1: ಹೌದು,
0: ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ,
1: ಹೌದು,
0: ತನ್ನ ನರಸೇಂದ್ರ ಭೂಪಾಲ ಮತ್ತು ನರಸಾವತಿ ಅಮ್ಮನವರನ್ನಾದರೂ ಕೂಡ,
1: ಹೌದು,
0: ಒಂದು ಪಲ್ಲಕ್ಕಿಯನ್ನಾದರೂ ತರಿಸಿಬಿಟ್ಟು,
1: ಹೌದು,
0: ಅವರೀರ್ವರನ್ನಾದರೂ ಕೂಡ,
1: ಹೌದು,
0: ಪಲ್ಲಕ್ಕಿಯೊಳಗಾದರೂ ಕುಳ್ಳರಿಸಿಕೊಂಡು ಬಿಟ್ಟು,
1: ಹೌದು,
0: ತನ್ನ ನಗರವನ್ನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜನ ನಗರವನ್ನಾದರೂ ಕೂಡ,
1: ಹೌದು,
0: ತಳ್ಳಿಲು ತೋರಣದಿಂದ ಶೃಂಗರಿಸಿಬಿಟ್ಟು,
1: ಹೌದು,
0: ಅಡ್ಡ ಪಲ್ಲಕ್ಕಿಯಲ್ಲಾದರೂ ಜನರೆಲ್ಲರೂ ಕೂಡ,
1: ಹೌದು,
0: ಜಯ ಪತಾಕಿಯನ್ನು ಸಾರುತ್ತಾ,
1: ಹೌದು,
0: ತಾರಾದರೂ ಕೂಡ,
1: ಹೌದು,
0: ತನ್ನ ನಗರವನ್ನಾದರೂ ಕೂಡ ಸುಖ ಸಂತೋಷದಿಂದ ಕಾಲಯಾಪನೆಯನ್ನಾದರೂ ಮಾಡಿಕೊಂಡು ಹೋಗುತ್ತಿದ್ದಾರೆ.
1: ಹೌದಲ್ಲ ಗುರು?
0: ಜಯ.

0: ಇದುವರೆಗೆ ಮೂಡಿ ಬಂದ ಕಾರ್ಯಕ್ರಮ ಕರಪಾಲ ಮೇಳ, ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘ, ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಮಾತನಾಡಿಸುತ್ತಾರೆ ಕೆಎಲ್ ರಾಜೇಶ್ವರಿ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಸಂಗೀತಮಯ ವನಿತಾ ವಿಹಾರ ಅಂತಾನೆ ಹೇಳಬಹುದು. ನೀವೇ ಕೇಳಿದ ಹಾಗೆ ಈ ಒಂದು ಸುಶ್ರಾವ್ಯ ಕಂಠದ ಒಡತಿ ಸುಧಾ ಗಡಿಯಾರ್ ಅವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಈಕೆ ಸಂಗೀತ ಸಂಯೋಜಕಿ, ಹಾಗೇನೇ ಗಾಯಕಿ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೆಲೋಡಿಕಾ ಅನ್ನುವಂಥ ವಿಶಿಷ್ಟ ವಾದನವನ್ನು ಕೂಡ ಇವರು ನುಡಿಸ್ತಾರೆ. ನಮಸ್ಕಾರ ಸುಧಾ ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಹಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಯಾರ ಹತ್ರ ಕಲ್ತ್ರಿ ಸಂಗೀತನ?
1: ನನ್ನ ಸಂಗೀತ ಪಯಣ ಶುರುವಾಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮದುವೆ ಆದ ನಂತರ ಮೇಡಮ್.
0: ಓಹೋ.
1: ಮೂಲತಃ ಉಡುಪಿಯವರು ನಾವು. ಮನೆಯಲ್ಲಿ ಚಿಕ್ಕಂದಿನಿಂದಲೂ ಸಂಜೆ ದೀಪ ಹಚ್ಚಿದ ತಕ್ಷಣ ಮನೆಯಲ್ಲಿ ಒಂದ್ ತಾಸು ಭಜನೆ ಮಾಡ್ಬೇಕು, ಅದೊಂದು ಕ್ರಮ. ದಿನಾಲು ಶಾಲೆಯಿಂದ ಬಂದ ತಕ್ಷಣ ನೀವು ಹೋಮ್ವರ್ಕ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ತಾಸು ಭಜನೆ ಅಂತೂ ಮಾಡ್ಲೇಬೇಕು. ಅದು ಚಿಕ್ಕಂದಿನಿಂದ ಇತ್ತು ಅಭ್ಯಾಸ, ಅಷ್ಟಕ್ಕೆ ಸೀಮಿತವಾಗಿತ್ತು. ಶಾಲೆಗಳಲ್ಲಿ ಎಲ್ಲಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ, ಅದು ಬಿಟ್ರೆ ಸಂಗೀತ ಕಲಿಬೇಕು ಅನ್ನೋದು ಒಂದು ಒಳಗಡೆ ಒಂದು ಇತ್ತು ನನಗೆ. ಮನೆಯಲ್ಲಿ ಆ ತರ ಒಂದು ಪ್ರೋತ್ಸಾಹ ಇರಲಿಲ್ಲ. ತಂದೆ ತಾಯಿಗಳು ಹೆಣ್ಮಕ್ಳು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಚೌಕಟ್ಟಿನಲ್ಲೇ ನಾವು ಬೆಳೆದವರು. ಹಾಗಾಗಿ ಅದು ಒಳಗಡೆನೆ ಹಾಗೇನೆ ಉಳ್ಕೊಂಡ್ಬಿಡ್ತು ಮನಸ್ಸಲ್ಲಿ. ಆದ್ರೆ ಸಂಗೀತವನ್ನ ನಾವು ಅಂದ್ರೆ ದೇವರ ನಾಮವನ್ನ ಮನೆಯಲ್ಲಿ ಭಜನೆಯ ಮೂಲಕ ಹಾಡ್ಕೊಂಡು ಬಂದ ಪದ್ಧತಿ ಇತ್ತು. ಮದುವೆ ಆದ ನಂತರ ಬೆಂಗಳೂರಿಗೆ ಬಂದ ಮೇಲೆ ಎರಡು ಮಕ್ಕಳು ನನಗೆ ಹುಟ್ಟಿ, ಅವು ಮಕ್ಕಳು ಬೆಳೀತಾ ಇರುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಸಂಗೀತ ಸಂಸ್ಥೆ, ಮ್ಯೂಸಿಕ್ ಹೌಸ್ ಅಂತ ಒಂದು ಸಂಗೀತ ಸಂಸ್ಥೆ ಇತ್ತು ಆಗ. ಇದು 2001 ವಿಷಯ. ಅಲ್ಲಿ ನಮಗೆ ನಮ್ಮ ಗುರುಗಳಾದ ಪಂಡಿತ್ ಪ್ರಕಾಶ್ ಕುಮಾರ್ ಹೆಗ್ಡೆ ಹಾಗೂ ಅವರ ಶ್ರೀಮತಿಯಾದ ಮಂಗಳಾಂಬ ಹೆಗ್ಡೆ ಅವರ ಪರಿಚಯ ಆಯ್ತು. ಮೊದಲು ಹೀಗೆ ಸಂಸ್ಥೆ ನೋಡಿದ ತಕ್ಷಣ ಹೋಗಿ ಹೀಗೆ ಮಾತಾಡ್ಸಿದ್ವಿ. ಮಾತಾಡಿಸ್ತಾ ಅವರ ಮಕ್ಕಳು ನಮ್ಮ ಮಕ್ಕಳು ಸಮವಯಸ್ಕರ ಆಗಿರೋದ್ರಿಂದ ಮಕ್ಳು ಮಕ್ಕಳು ಮೊದಲಿಗೆ ಫ್ರೆಂಡ್ಶಿಪ್ ಆಯ್ತು. ಅಲ್ಲಿಂದ ಮಾತಾಡ್ತಾ ಹಾಗೆ ಹೇಳ್ದೆ, ಫಸ್ಟ್ ಮಕ್ಕಳಿಗೆ ಹಾಕ್ತೀನಿ ಅಂತ ಹೇಳಿದೆ. ನನ್ಗೆ ಫಸ್ಟ್ ಕೇಳಲಿಕ್ಕೆ ಮುಜುಗರ ಆಯ್ತು, ಆಸೆ ಇತ್ತು ಒಳಗಡೆ. ಅದು ನನ್ನನ್ನು ಅಲ್ಲಿ ಕರೆದು ಹೋಗಿದ್ದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಅಲ್ಲಿ ಹೋಗಿ ನಾನು ಹೇಳಿದೆ, ಮೇಡಮ್ ನಾನು ನನ್ನ ಮಕ್ಕಳಿಗೆ ಸಂಗೀತಕ್ಕೆ ಹಾಕ್ಲಾ, ಈ ತರ ನಾವು ಮನೇಲಿ ಭಜನೆ ಮಾಡ್ತೇವೆ, ಅದಕ್ಕೆ ನನಗೆ ಸಹವಾದ್ಯಗಳು ಬೇಕು. ಇದು ನಮ್ಮ ಯಜಮಾನರ ಒಂದು ಆಸೆನೂ ಆಗಿತ್ತು. ಅವರು ತುಂಬಾ ಮುಂಚೆಯಿಂದ ಅವರು ಆಸೆ ಪಡ್ತಾ ಇದ್ರು. ಅವ್ರು ಇಂಜಿನಿಯರಿಂಗ್ ಮೈಸೂರಲ್ಲಿ ಮಾಡುವಾಗ ಮೃದಂಗಂ ಕಲಿಬೇಕು, ತಬಲಾ ಕಲಿಬೇಕು ಅಂತ ಆಸೆ ಇತ್ತು ಅವರಿಗೆ. ಅಲ್ಲಿ ಕಲೀಲಿಕ್ಕೆ ಆಗ್ಲಿಲ್ಲ, ಇಂಜಿನಿಯರ್ ಆಯ್ತು, ಅವರ ಆಸೆನೂ ಅದಾಗಿತ್ತು. ಸೊ ಮಕ್ಕಳಿಗೆ ನಾನು ದೊಡ್ಡ ಮಗನಿಗೆ ತಬಲಾಗೆ ಫಸ್ಟ್ ಹಾಕಿದೆ. ತಬಲಾಗೆ ಹೋಗುವಾಗ ಅವನು ಕರ್ಕೊಂಡು ಹೋಗಿ ಬರುವಾಗ ನಾನು ಅಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಅವನ್ ತಬಲಾ ಪ್ರಾಕ್ಟೀಸ್ ಮಾಡುವಾಗ ನಾನು ಅಲ್ಲಿ ಕುತ್ಕೊಳ್ಳೋದು, ಬೇರೆ ಅವರು ಸಂಗೀತ ಕ್ಲಾಸ್ ಎಲ್ಲ ಬೇರೆ ಬೇರೆ ಇದ್ರಲ್ಲಿ ನಡೀತಾ ಇರುವಾಗ ನಾನು ಕೇಳ್ತಾ ಇರ್ತಾ ಇದ್ದೆ. ಅವನದು ಮಧ್ಯದಲ್ಲಿ ಅವನು ನಿಲ್ಲಿಸ್ಬಿಟ್ಟ 6 ಚಿಕ್ಕ ಮಗು ಅವನು. ಅವನಿಗೆ ತಬಲಾಗೆ ಹಾಕಿದಾಗ ಒಂದು 6 ಅವನ ಪಾಪ ಕೈಯೆಲ್ಲ ತುಂಬಾ ಪುಟ್ಟದಲ್ವಾ, ಅವ್ನು ನಿಲ್ಲಿಸ್ದ ಅಂತ ನಾನು. ಆದ್ರೂ ನಾನು ನನ್ನ ಗುರುಗಳ ಹತ್ರ ಹಾಗೆ ಪರಿಚಯದಲ್ಲೇ ಇದ್ದೆ, ಅವ್ರಿಗೆ ಹೇಳ್ದೆ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಗುರುಗಳವನು, ಏನ್ ಮಾಡೋದು ಅಂದಾಗ, ತೊಂದರೆ ಇಲ್ಲ ಅವ್ರಿಗೆ ಬಿಡಿ, ಸ್ವಲ್ಪ ಮಧ್ಯದಲ್ಲಿ ಅವ್ರಿಗೆ ಕೊಡಿ ಟೈಮು, ಮತ್ತೆ ಅವ್ರು ಮನಸ್ಸು ಮಾಡಬಹುದು ಅಂತ ಹೇಳಿದ್ರು. ಸರಿ, ಮತ್ತೆ 6 ಮತ್ತೆ ನಾನು ಅವ್ರನ್ನ ಕರ್ಕೊಂಡು ಹೋದೆ. ಆಗ ಅವರು ಅಲ್ಲಿ ಕೀಬೋರ್ಡ್ಗೆ ಹಾಕಿದ್ರು ಅವನಿಗೆ. ಸರಿ, ಅವನಿಗೆ ಕೀಬೋರ್ಡ್ ಶುರುವಾಯ್ತು. ಕೀಬೋರ್ಡ್ಗೆ ಅವನಿಗೆ ಏನು ಹೇಳ್ಕೊಡ್ತಾರೋ ಅದನ್ನ ಪಾಠಗಳನ್ನ ಮನೆಗೆ ಬಂದ ತಕ್ಷಣ ಅವ್ನು ನುಡಿಸುವಾಗ ನಾನು ಅವನ ಜೊತೆ ಕುತ್ಕೋತಾ ಇದ್ದೆ. ಕುತ್ಕೊಂಡು ಅವನು ನುಡಿಸ್ತಾನೋ ಇಲ್ವೋ,

0: ನಾನು ನುಡ್ಸ್ಬಿಡ್ತಿದ್ದೆ ಅಲ್ಲಿ ಅಲ್ಲಿ ನನ್ ಎಲ್ಲೋ ಒಂಥರ ಕುತೂಹಲ ಬಂತು. ಓ ಇದೇನೋ ಇದೆ, ಇದರಲ್ಲಿ ಏನೋ ಕಲೀಲಿಕ್ಕೆ ನನ್ನಿಂದ ಆಗೋ ಅಂಥದ್ದೇನೋ ಅನಿಸ್ತಾ ಇದೆ ನನಗೆ ಅಂತ ನಾನು ಕಲಿಯಕ್ಕೆ ಶುರು ಮಾಡಿದೆ. ಮಕ್ಕಳಲ್ವಾ, ಅವ್ರಿಗೇನೋ ಅಂದ್ರೆ ಒಂದ್ಸಲ ನುಡ್ಸ್ತಾರೆ ಹೋಗ್ಬಿಡ್ತಾರೆ, ಅವ್ರಿಗೆ ಅಷ್ಟು ಮೆಮೊರಿ ಪವರ್ ಅದು ಚೆನ್ನಾಗೂ ಇರುತ್ತೆ. ಆದ್ರೆ ನನ್ಗೆ ಏನನ್ಸ್ತಾ ಇತ್ತು, ಅವ್ನು ನುಡ್ಸಿದ್ದು ಏನಾದರೂ ತಪ್ಪಿರ್ಬೋದಾ ನೋಡೋಣ ಅಂತ ನಾನು ಪ್ರಯತ್ನ ಪಟ್ಟು ಸುಮ್ಮನೆ ಹಿಂಗೆ ಹಿಂಗೆ ನುಡಿಸ್ತಾ ಇದ್ದೆ. ಸರಿ ಅದು ಇರ್ಬೋದು, ಆದ್ರೆ ನಂದು ಫಿಂಗರಿಂಗ್ ಎಲ್ಲ ತಪ್ಪಾಗಿ ಆಗ್ತಾ ಇತ್ತು. ಅದಕ್ಕೆ ಅನ್ಕೊಂಡೆ ಅಯ್ಯೋ ನಾನು ತಪ್ಪು ನುಡಿಸ್ತೀನೇನೋ, ಬಟ್ ಏನೋ ಇದೆ ಇದ್ರಲ್ಲಿ ಅಂತ ಅಲ್ಲಿ ಕುತೂಹಲ ಬಂತು. ನೆಕ್ಸ್ಟ್ ದಿನ ಕ್ಲಾಸಿಗೆ ಹೋದಾಗ ಮಂಗಳಾಂಬೆ ಮೇಡಮ್ ಅವ್ರನ್ನ ಕೇಳಿದೆ, ನನ್ನ ಭಜನೆಗೆ ಸರಿಯಾಗಿ ಏನಾದರೂ ಹಾರ್ಮೋನಿಯಂ ಕಲಿಬೋದಾ ಅಂದಾಗ, ಓ ಖಂಡಿತ ಕಲಿಯರಿ ಸುಧಾ ಅವರೇ, ನೀವು ಭಜನೆ ಹಾಡ್ತೀರಾ ಇಷ್ಟು ಚೆನ್ನಾಗಿ, ನಿಮಗೆ ಇದು ಸಹ ವಾದನ ತುಂಬ ಉಪಯುಕ್ತ ಆಗುತ್ತೆ, ಖಂಡಿತ ನೀವು ಕಲಿಯಕ್ಕೆ ಶುರು ಮಾಡ್ತೀರಲ್ಲ, ಶಾಸ್ತ್ರೀಯ ಸಂಗೀತನ ಕಲಿಯಿರಿ, ಅದರಲ್ಲಿ ನಿಮ್ಗೆ ಕೆಲವು ರಾಗಗಳ ಪರಿಚಯ ಆಗತ್ತೆ, ಅವ್ರ ಅವತ್ ಹೇಳಿದ ಮಾತು ಮುಂದುವರ್ಸ್ಕೊಂಡು ನಿಮ್ಮದೇ ಆದ ಭಜನೆಗಳಿಗೆ ರಾಗ ಹಾಕ್ಬೋದು ಅಥವಾ ಸಂಯೋಜನೆ ಮಾಡಬಹುದು, ಇನ್ನೇನೋ ನೀವು ಕಂಡ್ಕೋಬಹುದು, ಎಲ್ಲಾನು ನಾವು ಹೇಳ್ಕೊಡ್ಬೇಕಂತಿಲ್ಲ, ಮಾಡಿ ಖಂಡಿತ ಮಾಡಿ, ಶಾಸ್ತ್ರೀಯ ಸಂಗೀತವನ್ನೇ ಶುರು ಮಾಡಿ ಅಂತ ಹೇಳಿ ಅವರು ಶಾಸ್ತ್ರೀಯ ಸಂಗೀತ ಓಕಲು ಶುರು ಮಾಡಿದ್ರು, ಜೊತೆ ಜೊತೆಗೆ ನನಗೆ ಹಾರ್ಮೋನಿಯಂಗೆ ಹೇಳಿ ಶುರು ಮಾಡಿದ್ರು. ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಅತ್ತೆ ಇದ್ರು ಯಜಮಾನ್ರು ಎಲ್ಲ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ನಾನು ಒಂದು ಒಳ್ಳೆ ಮನಸ್ಸಿಂದ ಶುರು ಮಾಡಿದೆ.
1: ಈ ನಿಮ್ಮ ಸಂಗೀತ ಪಯಣ ಶುರು ಆಯ್ತಲ್ಲ, ಇದಕ್ಕೆ ಮುಂಚಿನ ಹಂತ ಅಂದ್ರೆ ನೀವು ಭಜನೆ ಹಾಡ್ತಾ ಇದ್ದೀರಿ, ಈಗ ನಿಮ್ಮ ಧ್ವನಿಯಲ್ಲಿ ನಾವು ಒಂದು ಭಜನೆಯನ್ನ ಕೇಳ್ಬಹುದಾ?
0: ಓಹ್ ಖಂಡಿತ ಕೇಳ್ಬೋದು ಮೇಡಮ್.

0: ಇದು ನೀವು ಹಾಡ್ತಾ ಇದ್ದಂತ ಭಜನೆ, ಮುಂಚೆ ಚಿಕ್ಕವರಿದ್ದಾಗ ಹಾಡ್ತಾ ಇದ್ದಿದ್ದು,
1: ಚಿಕ್ಕಂದಿನೂ ಹಾಡ್ತಾ ಇದ್ದೆ, ಈಗ ಸ್ವಲ್ಪ ಕಲ್ತು ಸ್ವಲ್ಪ ಇನ್ನೂ ಅದನ್ನ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ.
0: ಆಮೇಲೆ ನೀವು ನಿಮ್ಮ ಮಗನ ಜೊತೆ ಕೀಬೋರ್ಡ್ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ?
1: ಹೌದು ಹೌದು.
0: ಆಮೇಲೆ ಏನ್ ಮಾಡಿದ್ರಿ?
1: ಹಾಗೇನೆ ಶಾಸ್ತ್ರೀಯ ಸಂಗೀತವನ್ನೇ ಕಲಿತಾ ಇದ್ದು ಅಲ್ಲಿ ಅದರಲ್ಲೇ ತೊಡಗಿಸ್ಕೊಂಡೆ. ಮಗನಿಗೆ ಶುರು ಮಾಡಿದ್ದೆ ಅಲ್ವಾ, ಹಾಗೆ ಚಿಕ್ಕ ಮಗನಿಗೂ ಅಲ್ಲೇ ಸಂಗೀತದ ಅಭ್ಯಾಸ ಶುರು ಮಾಡಿದ್ವಿ. ಚಿಕ್ಕವನ್ಗೆ ಕೀಬೋರ್ಡ್ಗು ಹಾಕಿದ್ವಿ, ದೊಡ್ಡವನು ತಬ್ಲಾ, ಆಮೇಲೆ ಮತ್ತೆ ಅಲ್ಲಿ ಶುರುವಾಯ್ತ. ಒಂದು ಅವನು ಕೀಬೋರ್ಡ್ ಬಿಟ್ಟ, ದೊಡ್ಡವನು ತಬ್ಲಾ ಕಂಟಿನ್ಯೂ ಮಾಡ್ದ. ಒಟ್ಟಿನಲ್ಲಿ ಅಲ್ಲಿಂದ ಬರ್ಲೇ ಇಲ್ಲ ಆಚೆ. ಮನೆಯಲ್ಲಿ ಭಜನೆ ಜೊತೆಗೆ ಅವನು ತಬ್ಲಾಗೆ ಸುಮ್ಮನೆ ಒಂದು ಕೆಲವು ಸಿಂಪಲ್ ಆಗಿರುವ ಟೇಕಗಳನ್ನ ಹೇಳ್ಕೊಡ್ತಾ ಇದ್ರು ಗುರುಗಳು. ಅದಕ್ಕೆ ಭಜನ್ ಟೇಕ್, ದಾದ್ರಾ ಆ ತರದೆಲ್ಲ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಅವನಿಗೆ ತಬ್ಲಾದ್ದು ಪ್ರಾಕ್ಟೀಸ್ ಆಗ್ತಾ ಇತ್ತು, ಅದು ಮನೆಯಲ್ಲಿ ಭಜನೆಗೆ ನಾವು ಅಳವಡಿಸ್ಕೊಳ್ತಾ ಇದ್ವಿ. ಚಿಕ್ಕವನು ಕೀಬೋರ್ಡ್ ನುಡಿಸ್ತಾ ಇದ್ದ, ನಮ್ಮ ಮನೇಲಿ ಹಾರ್ಮೋನಿಯಂ ಇತ್ತು. ಸೊ ಮನೇಲಿ ಹಾರ್ಮೋನಿಯಂ ಇಟ್ಕೊಂಡು ನಿಧಾನಾಗ ಅವನು ನುಡಿಸ್ತಾ ಇದ್ದ, ನಾವು ಹಾಡ್ತಾ ಇದ್ವಿ. ಐಗಿರಿ ನಂದಿನಿ, ಬ್ರಹ್ಮ ಮುರಾರಿಸು ಆ ತರದ್ದೇ ಅಭ್ಯಾಸ ಮಾಡಿದ್ವಿ ಮನೇಲಿ ಮಕ್ಕಳಿಗೆ. ಅದ್ರ ಜೊತೆಗೆ ನಾನು ಹಾಡ್ಕೊಂಡು ಹೋಗ್ತಾ ಇದ್ದೆ. ಪ್ರತಿನಿತ್ಯ ನಾವು ಏನ್ ಮಾಡ್ತಾ ಇದ್ವಿ, ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ದಿನಾಲು ಅವರು ಪಾಪ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಒಪ್ಕೋತಾ ಇದ್ರು. ಆಮೇಲೆ ಅಮ್ಮ ದಿನಾಲು ಅದನ್ನೇನೆ ಅಂತ, ಇಲ್ಲ ಮಗ ಮಾಡ್ಬೇಕು, ಹೀಗೇನೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿ ನಾನು ಅವ್ರನ್ನ ಮನವೊಲಿಸಿ ಹಾಡ್ತಾ ಇದ್ದೆ. ಅವರು ಅದನ್ನ ಒಪ್ಕೊಂಡ್ರು, ಕಡೆಗೆ ನುಡಿಸ್ತಾ ಇದ್ರು. ಅದ್ರ ಜೊತೆಗೆ ನಂದು ಅಭ್ಯಾಸ ಶುರು ಆಯ್ತು ಅಲ್ಲಿ ಶುರುವಾಗಿ. ಆಮೇಲೆ ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ಮೇಲೆ ಅವಾಗ ಅದಕ್ಕೆ ಸರಿಯಾಗಿ ದೇವರ್ನಾಮ, ಭಜನ್ಸ್, ಅಭಂಗ್ಸ್ ಎಲ್ಲ ನಾನು ಅವ್ರ

0: ಜೊತೆಗೆ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಅಲ್ಲೂ ಭಜನೆಗಳನ್ನ ಇನ್ಸ್ಟ್ರೂಮೆಂಟ್ ಜೊತೆಗೇನೆ ಹಾಡಲಿಕ್ಕೆ ಶುರು ಮಾಡಿದೆ. ಆಗ ನನಗೆ ನನ್ನ ವಾಯ್ಸಲ್ಲಿರೋ ಒಂದು ಕೆಪಾಸಿಟಿನೂ ಗೊತ್ತಾಯಿತು. ಮೇಡಮ್ ಹೇಳೋರು ಅಂದ್ರೆ ಸಂಗೀತ ಗೊತ್ತಿಲ್ದಿರೋರು ಪಾಪ ಅವ್ರಿಗೆ ಏನು ಗೊತ್ತಿಲ್ದಿರೋರು ಅದು ಅನ್ಸುತ್ತೆ, ನಾವೇನೋ ಒಂದು ಪಿಚ್ ತಗೊಂಡ್ಬಿಡ್ತೀವಿ ಹಾಡ್ಬಿಡ್ತೀವಿ, ಮುಂದೆ ಅದನ್ನ ರೀಚ್ ಆಗಕ್ಕಾಗಲ್ಲ. ಅವಾಗ ಶ್ರುತಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿದ್ರು ನಮ್ಗೆ, ನಮ್ಮ ಮಂಗಳಾ ಮೇಡಮ್ ಹೇಳಿದ್ರು, ನೋಡಿ ನಮ್ ನಮ್ಮ ವಾಯ್ಸಿಗೆ ಒಂದಿಷ್ಟು ಕೆಪಾಸಿಟಿ ಇರುತ್ತೆ, ಆ ಪಿಚ್ಚಲ್ಲೇ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗದು ಶಾಸ್ತ್ರೀಯಕ್ಕೂ ಹೆಲ್ಪ್ ಆಗುತ್ತೆ, ಪ್ಲಸ್ ನೀವು ಹಾಡುವಂತ ಯಾವುದೇ ಹಾಡುಗಳಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಆ ಒಂದು ಪಿಚ್ಚನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೇಕು, ನಿಮ್ಮ ಕೆಪಾಸಿಟಿಗೆ ನೀವು ಕರಿ ಐದನ್ನ ಹಾಡಿ, ತುಂಬಾ ಚೆನ್ನಾಗಿರುತ್ತೆ.
1: ಇದು ನಿಮ್ಮ ಸಂಗೀತ ಪಯಣ, ಆದ್ರೆ ನೀವು ನಿಮ್ಮದೇ ಆದಂತ ಸಂಗೀತ ಶಾಲೆಯನ್ನ ಆರಂಭ ಮಾಡಿದ್ರಿ, ಒಂದು ವಾದ್ಯವನ್ನ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ, ಇದೆಲ್ಲ ಶುರು ಆಗಿದ್ಯ ಅವಾಗ?
0: ಸಂಗೀತ ಪಯಣದಲ್ಲಿ ನಾನು ಶುರು ಮಾಡಿದಾಗ ಶಾಸ್ತ್ರೀಯ ಸಂಗೀತ ಎಲ್ಲ ಶುರು ಮಾಡಿ ಒಂದು 10 ವರ್ಷ ಆದ್ಮೇಲೆ ನಮ್ಮ ಗುರುಗಳು, ಅವರು ನಮ್ಮ ಹನುಮಂತ ನಗರದಲ್ಲಿ ಇದ್ದವರು, ಅವರ ಸ್ವಂತ ಮನೆಯನ್ನ ಮಾಡಿಕೊಂಡು ಅವರು ಬನ್ನೇರ್ಘಟ್ಟ ಹುಳಿಮಾವಿಗೆ ಹೋದ್ರು. ಅಲ್ಲಿ ಹೋಗುವಾಗ ಗುರುಗಳು ಹೇಳಿದ್ರು, ನಾವು ಇಲ್ಲಿ ಸಂಸ್ಥೆಯನ್ನ ಶಾಖೆಯನ್ನ ಕ್ಲೋಸ್ ಮಾಡ್ತಿದ್ದೀವಿ, ನೀವ್ಯಾಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತ. ಆಗ ನಮ್ಮ ಮಕ್ಕಳು ಇನ್ನೂ ಆಗ 7th 8th ಓದ್ತಾ ಇದ್ರು. ಅವಾಗ ನಾನು ಅಂದ್ರೆ ಅಫಿಷಿಯಲಿ ಆಗುತ್ತೋ ಇಲ್ವೋ, ಆದ್ರೆ ನಿಮ್ಮ ಪರಿಚಯದ ಮೇಲಿದ್ರೆ ನಾನು ಅದನ್ನ ಖಂಡಿತವಾಗಿ, ನಾನು ನೀವು ನನಗೆ ಯಾವ ತರ ಸಂಗೀತವನ್ನ ಧಾರೆ ಏರ್ಕೊಟ್ಟಿದ್ರೆ ಅದನ್ನ ನಾನು ಖಂಡಿತ ಇಲ್ಲಿ ನಾನು ಹೇಳ್ಕೊಡ್ತೀನಿ, ಆದ್ರೆ ಲಿಮಿಟೆಡ್ ಇದ್ರೆ ನನ್ಗೆ ಒಳ್ಳೇದು, ಮನೇಲಿ ಮಕ್ಕಳು ಚಿಕ್ಕವರು ಅತ್ತೆ ಇದಾರೆ ಇಲ್ಲ ಅಂತ ಹೇಳ್ಬಿಟ್ಟು ಪರಿಚಯದಲ್ಲಿ ಇರೋರನ್ನ ಖಂಡಿತವಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ಅವರ ಜೊತೆಲೂ ಟಚ್ ಅಲ್ಲಿ ಇದೆ. ಇಲ್ಲಿನೂ ನಾನು ಸಂಗೀತವನ್ನ ಅವ್ರಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನನ್ನ ಸಂಗೀತವನ್ನು ಕಲಿತಾ ಮುಂದುವರ್ಸ್ಕೊಂಡು ಬಂದೆ ನಾನು. ಹಾಗೆ ಬರ್ತಾ ಇದ್ದೆ, ಮಕ್ಕಳ ಸಂಖ್ಯೆ ಮಹಿಳೆಯರ ಸಂಖ್ಯೆ ಎಲ್ಲ ಜಾಸ್ತಿ ಆಯಿತು. ಹಾಗೆ ನನಗೆ ಫುಲ್ ನಾನು ಸಂಗೀತ ಶಾಲೆ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಲಿಲ್ಲ, ಆದ್ರೂ ಬರ್ಲಿಕ್ಕೆ ಶುರು ಮಾಡಿದ್ರು ಮಕ್ಕಳೆಲ್ಲ. ಕಲಿತು ನಾವು ಶಾಸ್ತ್ರೀಯ ಕಲಿತೇವೆ, ಕೀಬೋರ್ಡ್ ಕಲಿತೇವೆ.
1: ಈ ಒಂದು ವಾದ್ಯ ಹೇಳ್ಕೊಡೋದಿಕ್ಕೆ, ವೋಕಲ್ ಹೇಳ್ಕೊಡೋದಿಕ್ಕೆ ಎಲ್ಲದಕ್ಕೂ ನೀವೇ ಮಾಡ್ತಿದ್ರ ಅಥವಾ ಯಾರಾದ್ರೂ ಬೇರೆ ಅವರ ಸಹಕಾರ ತಗೊಂತಿದ್ರ?
0: ಸಹಕಾರ ಅಂದ್ರೆ ಮೇಡಮ್ ಜೊತೆಲಿ ನಾನು ಟಚ್ ಅಲ್ಲೇ ಇದ್ದೆ, ನೀವೇ ಅವರು ಹೇಳ್ತಾ ಇದ್ರು ಏನೇನು ಇದ್ರು ನೋನು. ಆದ್ರೆ ನಮ್ಮ ಮನೆಯಲ್ಲಿ ಮನೆಯವ್ರ ಸಹಕಾರ ಇದೆ ನನಗೆ ಫುಲ್ಲು. ಹಾಗಾಗಿ ನಾನು ಈ ತರ ಸಂಗೀತದಲ್ಲಿ ತೊಡಗಿಸ್ಕೊಳ್ಲಿಕ್ಕಾಯ್ತು. ಯಜಮಾನ್ರು ಆಯ್ತು ಮಾಡು ಅಂತ, ನಮ್ಮ ಅತ್ತೆಯವರು ಅವರಿಗೆ ಸಂಗೀತದಲ್ಲಿ ಅಭಿರುಚಿ ಇತ್ತು, ನಾವು ಹಾಡುವಾಗ ಎಲ್ಲ ಅವ್ರು ಕೇಳ್ತಾ ಇದ್ರು, ಭಜನೆ ಮಾಡುವಾಗೆಲ್ಲ ಕೇಳ್ತಾ ಇದ್ರು, ಅವ್ರಿಗೆ ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲದ್ರು ತುಂಬಾ ಕೇಳೋರು. ಮತ್ತೆ ಮಕ್ಕಳೂ ಸ್ವತಃ ಸಂಗೀತದಲ್ಲೇ ಇರೋದ್ರಿಂದ ನಾನು ಈ ತರ ಕ್ಲಾಸ್ ಮಾಡ್ತೀನಿ ಅಂತ ಮನೆಯಲ್ಲೇ ಮಾಡ್ತಾ ಇದ್ದೆ. ಅದಕ್ಕೆ ಅಂತ ಏನು ನಾನು ಬೇರೆ ಎಲ್ಲ ಮಾಡಿಲ್ಲ, ಮನೆಯಲ್ಲೇ ಒಂದು ರೂಮ್ ಅನ್ನ ಸಂಗೀತಕ್ಕಂತ ಇಟ್ಕೊಂಡಿದ್ದೀನಿ.
1: ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಿ ನಮ್ಮ ಕೇಳುಗರಿಗೆ, ನೀವು ಒಂದು ವಿಶಿಷ್ಟವಾದ ವಾದನವನ್ನ ನುಡಿಸ್ತೀರಾ ಅಂತ. ಏನಿದು ವಾದ್ಯ, ಇದ್ರ ಪರಿಚಯ ಒಂಚೂರು ಮಾಡಿಕೊಡಿ.
0: ಹಾ ಖಂಡಿತ, ವಾದನವನ್ನ ನಾನು ಶುರು ಮಾಡಿದ್ದೆ ಆಕ್ಚುಲಿ ಇವಾಗ ಇದು ಕರೋನಾ ಟೈಮಲ್ಲಿ ಇದು ಅನ್ವೇಷಣೆ ಆಗಿದ್ದು. ಕರೋನಾದಲ್ಲಿ ಈ ವಾದನ ಬಂದು ಮನೇಲಿ ಕೂತ್ಕೊಂಡಿದೆ, ನನ್ಗೇನೂ ಗೊತ್ತಿಲ್ಲ. ವಾದನ ಅಂದ್ರೆ ನುಡ್ಸೋದು ಅಂತ ಗೊತ್ತಿದೆ, ಆದ್ರೆ ಅದನ್ನ ಹೇಗ್ ನುಡ್ಸೋದು ಏನೂ ಗೊತ್ತಿಲ್ಲ. ನನ್ನ ಚಿಕ್ಕ ಮಗ ಗೌರವ್ ಗಡಿಯಾರ್ ಅಂತ, ಅವನ್ಗೆ ನುಡ್ಸ್ಬೇಕು ಅಂತ ಆಸೆ ಆಗಿ ನನ್ನ ಹತ್ರ ಕೇಳ್ದ, ಏನಾದ್ರೂ ಮಾಡ್ಬೇಕಂತ ಆಸೆ ಇರುತ್ತೆ. ಅವನು ತುಂಬಾ ಅದ್ರಲ್ಲೆಲ್ಲ ಏನಾದ್ರೂ ನುಡ್ಸ್ಬೇಕು ಏನಾದ್ರು ಮಾಡ್ಬೇಕಂದ, ಈಗಿನ ಪ್ರಸ್ತುತ ಗುರುಗಳು ನಮ್ಗೆ ವೆಂಕಟೇಶ್ ಆಲ್ಕೋಡ್ ಗುರುಗಳು, ಅವರು ಗದಗಲ್ಲಿರೋದು. ಅವರು ಒಂದ್ಸಲ ಹೀಗೆ ಹೇಳಿದ್ರು ಅವನ್ಗೆ, ನಾವು ಕಲಿತಾ ಇದೀವಿ ಈಗ ಪ್ರಸ್ತುತವಾಗಿ ನಾವೆಲ್ಲರೂ ಮನೆಯಲ್ಲಿ ನಮ್ಮ ಮಕ್ಕಳಿಬ್ರು ಗೌತಮ್ ಗಡಿಯಾರ್ ಮತ್ತೆ ಗೌರವ್ ಗಡಿಯಾರ್, ನಾವು ಶಾಸ್ತ್ರೀಯ ಸಂಗೀತವನ್ನು ಅವರಲ್ಲೇ ಮುಂದುವರಿಸಿದೀವಿ. ಅವರು ಮಾತಾಡ್ತಾ ಮಾತಾಡ್ತಾ ಹೇಳುವಾಗ ಅವ್ರು ಹೇಳಿದ್ರು, ಈ ತರ ಒಂದು ಮೆಲೋಡಿಕ ವಾದ್ಯ ಇದೆ ಗೌರವ್, ನೀನು ಪ್ರಯತ್ನ ಮಾಡ್ಬೇಕದನ್ನ ಅಂತ. ಸರಿ, ನನ್ಗೆ ಹಿಂದ್ ಬಿದ್ದ, ಅವನು ಹೋಗ್ಲಿಲ್ಲ ಎಲ್ಲೂ. ನಮ್ಮ ಏರಿಯಾದಲ್ಲಿ ಒಂದು ಮಾಗಡಿ ಮ್ಯೂಸಿಕ್ ಅಂತಿದೆ, ಅಲ್ಲಿ ಹೋಗಿ ನಾನು ಕೇಳಿ ಅವ್ರ ಹತ್ರ ವಿಚಾರಿಸಿ ಈ ತರ ವಾದ್ಯ ಸಿಗ್ಬೋದಾ ಅಂತ. ಖಂಡಿತ ಇದೆ ಮೇಡಮ್, ಬನ್ನಿ ತಗೊಂಡು ಹೋಗಿ ಅಂದ್ರು. ಸರಿ, ಅವ್ರ ಹತ್ರ ತಗೊಂಡು ಬಂದೆ. ಬಂದು ಮನೇಲಿ ಇಟ್ಟಿದ್ದಾನೆ, ಅವನು ಅದನ್ನ ಮುಟ್ಟಿಲ್ಲ, ಅವನು ಏನು ಮಾಡಿಲ್ಲ, ಅವನಿಗೇನೋ ಮೂಡಿಲ್ವಾ ಅಂತ. ಅದಕ್ಕೆ ಯಾಕೆ ಇದು ವಾದ್ಯ ಏನಿರ್ಬೋದು ಅಂತ ಹೇಳ್ಬಿಟ್ಟು ನಾನು ತೆಗ್ದ್ಬಿಟ್ಟು ನೋಡಿದೆ. ಸುಮ್ಮನೆ ಸರಿಗಮ ಪದನಿಸ, ನನಗೆ ಹಾರ್ಮೋನಿಯಂ ಬರೋದ್ರಿಂದ ಅದರಲ್ಲಿ ಸುಮ್ಮನೆ ಸರಿಗಮ ಪದನಿಸ ನುಡಿಸ್ದೆ. ಸರಿ, ಏನೋ ಒಂದು ಚೆನ್ನಾಗಿದೆಯಲ್ಲ ಈ ವಾದನ, ಇದು ಏನು ನುಡಿಸ್ಬೋದು ಇದರಲ್ಲಿ ನೋಡೋಣ ಅಂತ. ಆ ಟೈಮಲ್ಲಿ ನಾನು ಕಲಾಚಾವಡಿಗೆ ಜಾಯ್ನ್ ಆಗಿದ್ದೆ. ಒಂದು ಕಲಾಚಾವಡಿ ಅಂತ ಫೇಸ್ಬುಕ್ ಪೇಜಲ್ಲಿ ಕಲಾಚಾವಡಿ ಅಂತ ಪೇಜ್ ಇದೆ ಆನ್ಲೈನ್, ಅದರಲ್ಲಿ ಜಾಯ್ನ್ ಆದಾಗ ಅಲ್ಲಿ ಎಲ್ಲ ಥರದಲ್ಲಿ ಈಗಾಗಲೇ ನಾನೆಲ್ಲನೂ ಭಾಗವಹಿಸ್ತಾ ಇದ್ದೆ. ದಾಸ ಚಾವಡಿಯಲ್ಲಿ, ಭಾವ ಚಾವಡಿಯಲ್ಲಿ, ಆಮೇಲೆ ಚಿತ್ರಚಾವಡಿಯಲ್ಲಿ ಎಲ್ಲನೂ ಭಾಗವಹಿಸ್ತಾ ಇದ್ದೆ. ಅಲ್ಲಿ ನೋಡುವಾಗ ವಾದ್ಯ ಚಾವಡಿನೂ ಇದೆ ಅವ್ರದ್ದು ಸೋಮವಾರ. ಸರಿ, ವಾದ್ಯವನ್ನು ನುಡಿಸ್ತಾ ಇದ್ದೀನಲ್ಲ, ಏನಾದರೂ ಮಾಡಬೇಕು ಅಂತ. ನವರಾತ್ರಿ ಟೈಮ್ ಆಗಿತ್ತು ಅವಾಗ, ನವರಾತ್ರಿ ಸಮಯದಲ್ಲಿ ನಾನೇನು ಮಾಡಿದೆ, ಈ ವಾದ್ಯವನ್ನು ತಗೊಂಡು ಶ್ರೀಮಂಗಳಾದೇವಿ ಅಂತ ಗೀತೆಯನ್ನ ನುಡ್ಸಿದೆ. ಫಸ್ಟ್ ಟೈಮ್ ನುಡ್ಸಿದ್ದೆ ಅದೇ ಹಾಡ್. ನಾನು ಮನೇಲಿ ಒಂದೆರಡ್ ಸಲ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಬಂತಲ್ಲ ಇದನ್ನಂತ ರೆಕಾರ್ಡ್ ಮಾಡಿ ಇಟ್ಕೊಂಡೆ. ರೆಕಾರ್ಡ್ ಮಾಡಿಕೊಂಡು ಹೇಗೋ ನನಗೆ ಹಾಕ್ಲಿಕ್ಕೆ ಅಂತ ಒಂದು ಪೇಜ್ ಇದೆ ಅಲ್ವಾ, ವಾದ್ಯ ಚಾವಡಿಯಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹಾಕಿದೆ. ಹಾಕಿದಾಗ ಎಲ್ಲರೂ ತುಂಬಾನೇ ಖುಷಿಪಟ್ರು, ಯೋ ಹೊಸ ವಾದ್ಯ ಏನಿರಿದ್ವು, ಏನು ಹೇಗೆ ಕಲ್ತ್ರಿ ಅಂತ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ರು. ಅವಾಗ ನನಗೆ ಆ ವಾದ್ಯದಲ್ಲಿ ತುಂಬಾ ಆಸಕ್ತಿ ಹುಡ್ತು, ಅಯ್ಯೋ ಇಷ್ಟು ಚೆನ್ನಾಗಿದೆಯಾ, ನಿಜವಾಗ್ಲೂ ಈ ವಾದ್ಯ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಮತ್ತಿನ್ನೇನೇನೇನೋ ನುಡ್ಸ್ಲಿಕ್ಕೆ ಶುರು ಮಾಡಿ.
1: ನೀವು ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಮಗೂ ಆಸಕ್ತಿ ಹುಡ್ತಾ ಇದೆ, ಹೇಗಿದೆ ಅದು ಕೇಳಬೇಕು ಅಂತ ಒಂಚೂರು ನುಡ್ಸಿ.
0: ಖಂಡಿತ ಖಂಡಿತ. ಇದು ಶ್ರೀಮಂಗಳಾದೇವಿ ನಾನು ಕಲಾಚಾವಡಿಯಲ್ಲಿ ನುಡಿಸಿದ ಮೊದಲ ಗೀತೆ, ಹಾಗೂ ನನ್ನ ಮೆಲೋಡಿಕಾದಲ್ಲಿ ಮಾಡಿದ ನಾನು ಮೊದಲನೇ ಪ್ರಯತ್ನದ ಗೀತೆ. ಈಗ ನಿಮ್ಮೊಂದಿಗೆ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.

0: ತುಂಬಾನೇ ಚೆನ್ನಾಗಿ ನುಡಿಸ್ತೀರ.
1: ಒಂಥರ
0: ಇದು ಹೇಗಿದೆ ಅಂದ್ರೆ ಬಾಯಲ್ಲಿ ಹಾಡ್ದಂಗೆ ಇದೆ. ನೀವ್ ಇದನ್ನ ನುಡ್ಸುವಾಗ ನಾನ್ ನೋಡ್ತಾ ಇರೋ ಹಾಗೇನೆ, ನೀವು ಒಂದು ಪೈಪ್ ತರದ ಒಂದು ವಸ್ತುವನ್ನ ಬಾಯಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಫಿಂಗರಿಂಗ್ ಮಾಡ್ತಾ ಇದ್ದೀರ, ಕೀಬೋರ್ಡ್ ತರ ಒಂದು ಇನ್ಸ್ಟ್ರೂಮೆಂಟ್ ನ ಇಟ್ಕೊಂಡಿದ್ರೆ, ಅಂದ್ರೆ ಎರಡೂ ಬಳಕೆ ಆಗತ್ತೆ ಈ ವಾದನದಲ್ಲಿ ಅಲ್ಲ?
1: ಹೌದು ಮೇಡಮ್, ಎಲ್ಲರೂ ಅನ್ಕೊಂಡಿದ್ದಾರೆ ಇದು ಕೀಬೋರ್ಡ್ ಅಲ್ವಾ, ಸುಮ್ನೆ ಕೈಯಲ್ಲಿ ನುಡಿಸಿದ್ರೆ ಸಾಕು, ಇದಕ್ಕೆ ಯಾಕೆ ಈ ಪೈಪಿನ ಒಂದು ಅಗತ್ಯ ಏನು, ಅಥವಾ ಬಾಯಲ್ಲಿ ಇಟ್ಕೊಂಡು ನುಡಿಸುವಂತದ್ದು ಏನು ಅಂತ. ಪೈಪ್ ಇಲ್ದಿದ್ರೆ ಕೀಬೋರ್ಡ್ ಸೌಂಡೇ ಮಾಡಲ್ಲ. ಇದರಲ್ಲಿರೋ ಒಂದು ವಿಶೇಷನೇ ಅದು, ಕೀಬೋರ್ಡ್ ತರ ಅಲ್ಲ ಇದು ಮೆಲೋಡಿಕ. ಇದನ್ನ ನಾವು ಗಾಳಿ ಮೂಲಕ ಅದನ್ನ ನುಡಿಸ್ಬೇಕು, ಬಾಯಲ್ಲಿ ಗಾಳಿಯನ್ನ ಕಂಟ್ರೋಲ್ ಇಟ್ಕೊಂಡು ಗಾಳಿಯನ್ನ ಅದಕ್ಕೆ ತಕ್ಕನಾಗಿ ನಾವು ಬಿಟ್ಟು ತಗೊಂಡು ಮಾಡಿ ಹಾಡಿಗೆ ತಕ್ಕನಾಗಿ ನಾವು ಅದನ್ನ ಕೊಟ್ರೆ ಮಾತ್ರ ಅಲ್ಲಿ ಸೌಂಡ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅದನ್ನ ನಾನು ಕಂಡ್ಕೊಂಡಿದ್ದು, ನನಗೆ ಗೊತ್ತಿರಲಿಲ್ಲ ಮೆಲೋಡಿಕಾ ಅಂದ್ರೆ ಏನು ಅಂತ. ಕಂಡ್ಕೊಂಡಾಗ ಓ ಇದು ಹೀಗಿದೆ, ಕೈಯಲ್ಲಿ ನುಡಿಸ್ತೀನಿ ನಾನು ಹಾರ್ಮೋನಿಯಂ ಕೀಬೋರ್ಡ್ ಎಲ್ಲ, ಬಟ್ ಅದು ಅಲ್ಲ. ಇದರಲ್ಲಿ ವಿಶೇಷ ಅಂದ್ರೆ ಗಾಳಿ, ಇದಕ್ಕೆ ಬೇಕಾಗಿರೋದೇ ಮೇನ್ ಗಾಳಿ, ಅದಕ್ಕೆ ಆ ಪೈಪನ್ ಕೊಟ್ಟಿದ್ದಾರೆ. ಪೈಪನ್ ಬಾಯಲ್ಲಿ ಇಟ್ಕೊಂಡು ಅದನ್ನು ಎಟ್ ಎ ಟೈಮ್ ನುಡಿಸುವಾಗ ನಾವು ಇದನ್ನ ಬಾಯಲ್ಲಿ ಗಾಳಿನೂ ಹಾಕ್ತಾ ಇರಬೇಕು.
0: ಅಂದ್ರೆ ಆ ನಿಮ್ಮ ಉಸಿರಾಟ ಏನಿದೆಯಲ್ಲ ಅದು ಕೂಡ ಶ್ರುತಿಬದ್ಧವಾಗೇ ಇರಬೇಕು.
1: ಹೌದು, ಶ್ರುತಿಬದ್ಧವಾಗಿರ್ಬೇಕು. ನಾವು ನುಡಿಸುವಾಗ ತಗೊಳ್ಳುವಾಗ ಕೀಸ್ ಏನ್ ತಗೊಳ್, ಅದನ್ನ ನಾವು ಹಿತಮಿತವಾಗಿ ತಗೊಳ್ಬೇಕು, ಇಲ್ಲಾಂದ್ರೆ ಅದು ಕರ್ಕಶವಾಗಿಯೂ ಕೇಳಿಸುತ್ತೆ. ಇನ್ನು ತುಂಬಾನೇ ಸುಧಾರಣೆ ಆಗ್ಬೇಕು ಖಂಡಿತ, ನಾನು ಇನ್ನೂ ಶುರು ಮಾಡಿದೀನಿ ಅಷ್ಟೇನೆ. ಇದರಲ್ಲಿ ಇನ್ನೂ ಕಂಡ್ಕೊಳ್ಬೇಕು, ತುಂಬಾನೇ ಕಂಡ್ಕೊಳ್ಳೋದಿದೆ.
0: ಇದು ಗುರುಮುಖೇನ ಕಲ್ತಿದ್ದಲ್ಲ ನೀವು?
1: ಇಲ್ಲ, ಇದನ್ನ ನಾನು ನನ್ನ ಮನೆಯಲ್ಲೇನೆ ಶುರು ಮಾಡಿದ್ದು. ಆದ್ಯ ಸುಮ್ನೆ ಹೀಗೆ ಇಟ್ಟು ಬಾಯಲ್ಲಿ ಇಟ್ಟು ನೋಡುವಾಗ ಏನು ಬಂತಲ್ಲ ಸೌಂಡು ಅಂತ ಶುರು ಮಾಡಿದೆ. ಇದರಲ್ಲಿ ನಾನು ಇದನ್ನ ಕಂಡ್ಕೊಂಡೆ, ಈ ತರ ಹಾಡ್ ನುಡಿಸ್ಬೋದು ಅಂತ ಕಂಡ್ಕೊಂಡೆ ನಾನು.
0: ಅಂತಂದ್ರೆ ಒಂದು ವ್ಯಕ್ತಿ ಏನಾದ್ರೂ ಕಲಿಬೇಕು, ಏನಾದ್ರೂ ಸಾಧಿಸ್ಬೇಕು ಅಂತ ಹೊರಟಾಗ ಹತ್ತಾರು ದಾರಿಗಳು ಕಾಣುತ್ತೆ. ಹೆಜ್ಜೆ ಹಾಕೋ ಮನಸ್ಸು ನಮಗಿರ್ಬೇಕು ಅಷ್ಟೇ ಅಲ್ಲ.
1: ಖಂಡಿತ,
0: ಈಗ ನಿಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದಲ್ಲಿ ಆಸಕ್ತಿ ಇತ್ತು, ಹಾಗಂತಂದು ಅಯ್ಯೋ ನಾನೆಲ್ಲೋ ಕಳ್ಕೊಂಡ್ಬಿಟ್ಟೆ ಅಂತ ಪಶ್ಚಾತ್ತಾಪದಲ್ಲೇ ಮುಳುಗ್ದೀರಾ, ಅದಕ್ಕೊಂದು ದಾರಿಯನ್ನ ಕಂಡ್ಕೊಳ್ತಾ ಹೋದ್ರಿ, ನಿಮ್ಮ ಮಕ್ಕಳ ಮೂಲಕ ಹಾದಿ ಕಂಡ್ಕೊಂಡ್ರಿ. ಅದರಲ್ಲಿ ಇವತ್ತು ನೀವು ಸಾಕಷ್ಟು ಬೆಳೆದಿದ್ದೀರಾ, ವಿಶಿಷ್ಟವಾದಂತಹ ವಾದನ ಬಳಕೆಯನ್ನ ಆರಂಭಿಸಿದೀರಾ, ಮತ್ತೆ ಸಂಗೀತ ಸಂಯೋಜನೆ ಕೂಡ ಮಾಡ್ತಿದ್ದೀರಾ. ನೀವು ಎಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀರಾ?
1: ಲೆಕ್ಕ ಇಟ್ಟಿಲ್ಲ, ಆದರೆ ಹಾಡಿಗೆಲ್ಲ ಸಂಯೋಜನೆ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ನನಗೆ. ಮೊದಲಿಗಾಗಿ ನಾನು ಕಲಾಚಾವಡಿಯಲ್ಲಿ ಹಾಡ್ತಾ ಇದ್ದೆ ಅಲ್ಲ, ಅಲ್ಲಿ ನನಗೆ ಸ್ನೇಹಿತರು ತುಂಬ ಜನರನ್ನ ಸಂಪಾದನೆ ಮಾಡಿದೆ. ಚಂದ್ರಿಕಾ ಬದ್ರಿನಾಥ್ ಮೇಡಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಇದನ್ನ ಹಾಡಿ ಅಂತ ಹೇಳಿ. ಮೊದಲನೇ ನಾನು ಸಂಯೋಜನೆ ಮಾಡಿದ್ದು ವಸುಮತಿ ಚಂದ್ರ ಅವರ ಒಂದು ಗೀತೆಗೆ, ಭಾವಗೀತೆಗೆ ಅದನ್ನು ಮೊದಲಿಗೆ ಹಾಡಿದ್ದೆ. ಇವಾಗ ಅದು ನೆನಪನೂ ಇಲ್ಲ, ಟ್ಯೂನೇ ಮಾಡಿ ಅವರು ಮೇಡಮ್ ಇಲ್ಲ ನೀವು ಹಾಡಬೇಕಿದನ ಅಂತ ಹೇಳಿ ಹಾಡಿಸಿದ್ರು. ಗೀತೆಗೆ ನೀವೇ ಸಂಯೋಜನೆ ಮಾಡಿ ಹಾಡಬೇಕು, ಇಲ್ಲೇನೆ ನಾವು ಇದನ್ನು ನೀವೇ ಸಂಯೋಜನೆ ಮಾಡಬೇಕು ಅಂತ ಮೇಡಮ್ ಕೊಟ್ಬಿಟ್ರು. ಇವು ಹೇಗೆ ಮಾಡೋದು ಅಂತ ಮಾಡಿದೆ ನಾನು. ತುಂಬ ಇಷ್ಟಪಟ್ಟರು ಅವರೆಲ್ಲ, ಹಾಗೆ ತುಂಬ ಜನರದು ನನಗೆ ಸ್ನೇಹಿತರಾದರು. ಆಮೇಲೆ ಕೃಷ್ಣ ಹುನಗುಂದ್ ಸರ್ ಅಂತ ಅವರು ತುಂಬ ಸಾಹಿತ್ಯಗಳನ್ನು ಕೊಟ್ಟು ನನ್ನ ಸಾಹಿತ್ಯಕ್ಕೆಲ್ಲ ನೀವು ಯಾಕೆ ಹಾಡಬಾರ್ದು ಅಂತ ಹೇಳಿ ಅವರನ್ನು ತುಂಬ ಹೊರದುಂಬಿಸಿದ್ರು. ಆಮೇಲೆ
0: ಅಂದ್ರೆ ನಿಮ್ಮ ಸಂಗೀತ ಸಂಯೋಜನೆಗೆ ನೀವೇ ರಾಗ ಮಾಡ್ತಾ ಇದ್ದೀರಾ?
1: ಸಾಹಿತ್ಯ ಅವ್ರದ್ದಾಗಿರುತ್ತೆ, ಅದಕ್ಕೆ ನಾವು ರಾಗ ಹಾಕ್ಬೇಕು.
0: ಬೇರೆಯವ್ರ ಕೈಲಿ ಹಾಡ್ಸಿಲ್ಲ ನೀವಿನ ನಿಮ್ಮ ಸಂಗೀತ ಸಂಯೋಜನೆಯಲ್ಲಿ?
1: ಇಲ್ಲ, ಅದು ಹಾಡ್ಸ್ಬೇಕಂದ್ರೆ ಅವರೂ ಮನ್ಸು ಮಾಡ್ಬೇಕು. ಒಬ್ಬರ ರಚನೆ ನಾನು ತಗೊಂಡು ನಾನು ಸಂಗೀತ ಸಂಯೋಜನೆ ಮಾಡಿ ಕೊಟ್ಟು ಬೇರೆಯವ್ರಿಗೆ ಕೊಟ್ರೆ ಅವ್ರು ಹಾಡಕ್ಕೆ ರೆಡಿ ಇರಬೇಕಲ್ಲ. ನನಗೆ ಗೊತ್ತಿಲ್ಲ, ಹೊರಗಿನ ಲೋಕ ನಂಗೆ ಸ್ವಲ್ಪ ದೂರನೇ. ನಾನೇನಿದ್ರು ಮನೆಯಲ್ಲೇ ಸಂಗೀತ ಪಾಠ ಮಾಡೋದು, ಮನೆಯಲ್ಲೇ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ಅಷ್ಟಕ್ಕೆ ಸೀಮಿತವಾಗಿ ಇಟ್ಟಿದ್ದೆ. ಯಾವಾಗ ಈ ಕರೋನಾ ಟೈಮಲ್ಲಿ ನಾವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ವಲ್ಲ, ಆಗ ಇದೆಲ್ಲ ಹುಟ್ಟು ಹಾಕಿದ್ದು ನಾನು. ಹೊಸ ಹೊಸ ಸಂಗತಿಗಳಿದೆಲ್ಲ ನನಗೆ ಹೊಸತು, ಇದು ಸಂಗೀತ ಸಂಯೋಜನೆ ಮಾಡೋದು ಇರ್ಬೋದು, ಹೊಸ ಹೊಸ ಒಂದು ವಾದ್ಯಗಳ ಅನ್ವೇಷಣೆ ಇರ್ಬೋದು, ಇದೆಲ್ಲ ನನಗೆ ಸ್ವಂತದ್ದು. ಹಾಗಾಗಿ ನಾನೇ ಪ್ರಯತ್ನ ಮಾಡ್ತಾ ಹೋದೆ, ಮತ್ತು ನನಗೆ ಗೊತ್ತೂ ಇಲ್ಲ ಇದರ ಪ್ರಭಾವ ಏನು ಇಲ್ಲಿವರೆಗೂ ತಂದು ನಿಲ್ಲಿಸುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಮೇಡಮ್. ಖಂಡಿತ
0: ಅವರೇ, ಏನಂದ್ರೆ ಆಗ್ಲೇ ಹೇಳ್ದಾಗೆ ಹೆಜ್ಜೆ ಹಾಕೋ ಮನಸ್ಸಿರ್ಬೇಕಷ್ಟೆ. ಎಷ್ಟೋ ಜನ ಈ ಕೋವಿಡ್ ಸಮಯದಲ್ಲಿ ಪ್ರಪಂಚನೇ ಬಾಗಲ್ ಮುಚ್ಕೊಂಡ್ಬಿಡ್ತು, ಕತ್ಲಾಗೋಯ್ತು ಅಂತ ಸಂಕಟಪಟ್ಟವರು ಇದ್ದಾರೆ. ಆದ್ರೆ ಬೆಳಕಿನ ಕಿಂಡಿ ಹಿಡ್ಕೊಂಡು ಹಾದಿಯನ್ನು ಹುಡ್ಕೊಂಡು ಹೋದವರು ಇದ್ದಾರೆ, ಅಂಥವ್ರಲ್ಲಿ ನೀವು ಒಬ್ರು. ಕ್ರಮಿಸಬೇಕಾದ ಹಾದಿ ತುಂಬಾ ಇದೆ, ಆದರೂ ಕೂಡ ಆ ಹಾದಿಯಲ್ಲಿ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ, ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರಯತ್ನ ಒಳ್ಳೆ ಶುಭವನ್ನ ತರಲಿ ಅಂತ ನಾವು ಕೂಡ ಹಾರೈಸ್ತೀವಿ.
1: ತುಂಬಾ ಧನ್ಯವಾದ.
0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು. ನನ್ನನ್ನ ಇಲ್ಲಿ ಕರೆಸಿ ನೀವು, ನನ್ನ ಸಂದರ್ಶನ ಮಾಡಿದ್ದಕ್ಕೆ, ನನಗೂ ಒಂದಿದು ಹೊಸ ಅನುಭವ ಮಾಡಿಕೊಟ್ರಿ, ಹಾಡ್ಲಿಕ್ಕೆ ನುಡಿಸ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.

ಇದುವರೆಗೂ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ ಮಾಡಿಕೊಂಡಿರಿ. ಸಂದರ್ಶಿಸಿದವರು ಕೆಎಲ್ ರಾಜೇಶ್ವರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ನಾಳೆ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು.
3: ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಹನ್ನೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ ಎನ್ಡಿಎ ಸರ್ಕಾರದ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಗುವುದು.

ಇದುವರೆಗೆ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಎನ್ಡಿಎ ಸರ್ಕಾರದ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: India's Neighbourhood First Act East and Mahasagar policies. Welcoming Myanmar President U Minong Lian at Rashtrapati Bhavan today, President Murmu said both the countries share deep cultural, civilizational and spiritual ties that go back to centuries. The President said Myanmar is India's gateway to Southeast Asia as it is the only ASEAN country that shares a land border with India. Congratulating President Liang on assuming office as the President of Myanmar, President Murmu said that India looks forward to working closely with the new government to strengthen the bilateral partnership further. The India-Oman Comprehensive Economic Partnership Agreement has come into force today. Commerce and Industry Minister Piyush Goyal said the CIPA will deepen the economic and strategic ties between the two nations. Addressing media in New Delhi, Mr. Goyal said that this partnership agreement is not simply a trade agreement, it is a statement of civilizational trust. The union minister informed that from day one, India will secure duty-free access on 98% of Oman's tariff lines, covering over 99% of India's export to Oman. Mr. Goyal informed that multiple consignments are being shipped today from Mumbai, Kolkata and Chennai to mark the operationalization of the agreement. Prime Minister Narendra Modi today shared an article written by Mr. Goyal on the India-Oman Comprehensive Economic Partnership Agreement. The Prime Minister said the article emphasizes that the government's efforts to sign trade agreements with developed countries help improve the lives of every Indian. India and Australia today affirmed the importance of enhancing cooperation with regional partners to help maintain a free, open, peaceful, stable and prosperous Indo-Pacific. During the second edition of India-Australia Defence Ministers Dialogue in New Delhi, both the countries agreed to enhance defence industrial collaboration and futuristic technology research. The meeting was co-chaired by Defence Minister Rajnath Singh and Australian Deputy Prime Minister and Minister for Defence Richard Marles. BJP National President Nitin Naveen today held a meeting with senior party office bearers and workers in New Delhi. Talking to media, party MP and spokesperson Dr. Samrit Patra shared key details, highlighting discussions on Narendra Modi government's 12 years of service, organizational expansion and future initiatives aimed at broadening the party's outreach across various sections of society. He said that the government is completing 12 years in office and everyone has witnessed how India has progressed under the leadership of Prime Minister Narendra Modi ji, with advancement taking place across every sector. Mr. Patra said, today, the Bharatiya Janata Party and the NDA have been given the opportunity to serve in government in 22 states. The Supreme Court today refused to entertain a plea seeking that the NEET UG 2026 retest be conducted in computer-based test mode instead of the existing pen and paper format. The India Meteorological Department has issued an orange alert for thunder squalls conditions over Rajasthan, Gujarat, West Madhya Pradesh, Odisha and coastal Andhra Pradesh till tomorrow. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಬಿಜಿ ವಿನುತಾ ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಆಕಾಶಬುಟ್ಟಿ ಬಾನುಲಿ ಕಲಿಗಳು ಪ್ರಸ್ತುತಿ ಬಿಕೆ ಸುಮತಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಸವಿನೆನಪು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಲೇಖಕಿ ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಈ ಕುರಿತು ಎಸ್ಟಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ ಜಿ ಮಿಷಿನ್, ಈ ಕುರಿತು ಮಾತನಾಡುತ್ತಾರೆ ಎಂ ರವಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿರಂಗ, ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತು ಡಾಕ್ಟರ್ ಲತಾ ಹೆಚ್ ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ, 9:15 ಗಣೇಶ್ ದೇಸಾಯಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಅಧಿಕ ಮಾಸದ ಮಹತ್ವ, ಅನಘ ಪ್ರಸಾದ್ ಅವರಿಂದ ಕಥಾ. 10:30 ಗೀತ ಚಂದ್ರಿಕೆ. ಇದುವರೆಗೆ ನಾಳಿನ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ 11:13:20. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ ಹೇಳ್ತಾ ಇದ್ದೇನೆ. ಶುಭರಾತ್ರಿ, ಜೈ ಹಿಂದ್.